0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ಆರೋಗ್ಯವೇ ಭಾಗ್ಯದಲ್ಲಿ ಎಂತ ಇರುತ್ತೆ ಅಂತ ಹೇಳೋ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ತಾಲೂಕು ಆರೋಗ್ಯಾಧಿಕಾರಿಯಾಗಿರುವ ಡಾಕ್ಟರ್ ಪ್ರೇಮಾನಂದ ಕೆ ಅವರಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಜುಲೈ ಆರನ್ನ ವರ್ಲ್ಡ್ ಝೋನಸಿಸ್ ಡೇ ಅಂತ ಕರೀತಾರೆ. ಅಂಡ್ ಈ ಸಲದ ಥೀಮ್ ಆಗಿ ಒನ್ ಹೆಲ್ತ್ ಒನ್ ಪ್ಲಾನೆಟ್ ಒನ್ ಫ್ಯೂಚರ್ ಅನ್ನೋ ಥೀಮ್ ಇಟ್ಕೊಂಡು ಈ ಸಲದ ವರ್ಲ್ಡ್ ಝೋನಸಿಸ್ ಡೇ ಇದೆ. ನನಗೆ ವರ್ಲ್ಡ್ ಝೋನಸಿಸ್ ಡೇ ಅಂದ್ಕೊಳ್ಳೆ ಇದೆಯಂತ ಮಾರ್ರೆ ಅಂತ ನಿಮ್ಗೆ ಅರ್ಥ ಆತಿಲ್ಲ ಸಾಮಾನ್ಯ ಜನರಿಗೆ, ಎಂತಂತ ನೀವೊಂಚೂರು ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್.
3: ಮೇಡಮ್, ಮುಖ್ಯವಾಗಿ ನಮ್ಮ ಕುಂದಾಪುರ ತಾಲೂಕು ಅಥವಾ ಬೈಂದೂರು ತಾಲೂಕು ಅಥವಾ ಉಡುಪಿ ಜಿಲ್ಲೆನ ತಗೊಂಡ್ರೆ ನಾವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವಂತವ್ರು. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ನೀವು NH-66 ಏನಿದೆ ಇದು ಹಾದು ಹೋಗ್ತದೆ. ದಕ್ಷಿಣ ಕನ್ನಡದಿಂದ ಉತ್ತರ ಕನ್ನಡಕ್ಕೆ ಹೋಗುವ ಮಧ್ಯದಲ್ಲಿ ನಾವಿದ್ದೇವೆ. ಇಲ್ಲಿ ನಾವು ಈ ಹೈವೇಯ ಲೆಫ್ಟ್ ಸೈಡ್ ನಲ್ಲಿ, ಉಡುಪಿಯಿಂದ ಬೈಂದೂರಿಗೆ ಹೋಗುವ ಲೆಫ್ಟ್ ಸೈಡ್ ನಲ್ಲಿ ನಾವು ನೋಡಿದ್ರೆ ಇದು ಸಮುದ್ರಕ್ಕೆ ಚಾಚಿಕೊಂಡಿದೆ.
2: ಹೌದು.
3: ಹಾಗೆ ರೈಟ್ ಸೈಡ್ ನಲ್ಲಿ ಇರುವಂತದ್ದು ಎಲ್ಲ ಗ್ರಾಮಗಳು ಕಾಡ ಅಂಚಿನಲ್ಲಿರುವಂತವ್ರು, ಮುಖ್ಯವಾಗಿ ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರುವಂತವ್ರು. ಇಲ್ಲಿ ಜನಸಂಖ್ಯೆ ಇರುವ ಸಾಂದ್ರತೆಯನ್ನ ನೋಡ್ಲಿಕ್ಕೆ ಹೋದ್ರೆ ಈ ಲೆಫ್ಟ್ ಸೈಡ್ ನಲ್ಲಿ ಸಮುದ್ರ ಸೈಡ್ ನಲ್ಲಿ ಇರುವಂತದ್ದು ಜನಸಾಂದ್ರತೆ ಜಾಸ್ತಿ ಇದೆ, ಹಾಗೆ ಮನೆಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹಾಗೆ ನಾವು ರೈಟ್ ಸೈಡ್ ನಲ್ಲಿ ನೋಡಿದ್ರೆ ಅಲ್ಲಿ ಮುಖ್ಯವಾಗಿ ಮನೆಗಳು ಸ್ವಲ್ಪ ಪ್ರಮಾಣದಲ್ಲಿ ಇರುವಂತದ್ದು ಕ್ರಮೇಣ ವಿರಳ ಆಗ್ತಾ ಹೋಗ್ತದೆ, ಹಾಗೂ ಕ್ರಮೇಣ ಅದು ರಿಸರ್ವ್ ಫಾರೆಸ್ಟ್ ಅದು ಇದಕ್ಕೆಲ್ಲ ಸೇರ್ಕೊಂಡು ಆಮೇಲೆ ವೆಸ್ಟರ್ನ್ ಘಾಟ್ ರೀಜನ್ ಏನಿದೆ ಅದು ಬರ್ತದೆ.
2: ಅಂದ್ರೆ ನೀವು ಹೇಳುದು ಕಡ್ಲು ಬದಿಯಂಗೆ ಸುಮಾರು ಮನೆಗಳು ಜನಸಂಖ್ಯೆ ಕಾಂಬಕ್ ಸಿಗುತ್ತ, ಈಚೆಗೆ ಬಲ ಬದಿಯಲ್ಲಿ ಕಾಡ್ ಸೈಡಿಗೆ ಕಾಡಿನಂಚಿಗೆ ಹೋದ್ರೆ ಹೊತ್ತ ಕಡಿಮೆ
3: ಆಗ್ತಾ ಹೋಗ್ತದೆ. ಇಲ್ಲಿ ಮುಖ್ಯವಾಗಿ ಈ ಪ್ರಾಣಿಗಳಿಂದ ಅಥವಾ ಸರೀಸೃಪಗಳಿಂದ ಬರುವಂತಹ ಕಾಯಿಲೆಗಳೇನಿದೆ ಅಥವಾ ಅವುಗಳಿಂದ ಆಗುವಂತಹ ಸಮಸ್ಯೆಗಳೇನಿದೆ, ಇದು ಈ ಬಲಬದಿಗೆ ಇರುವಂತದ್ದು ಏನಿದೆ ಅಲ್ಲಿ ಆಚೆಗೆ ಹೋದ ಹಾಗೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಮಂಗನ ಕಾಯಿಲೆ ಇರ್ಬೋದು ಅಥವಾ ಹಾವು ಕಡಿತ ಪ್ರಕರಣ ಇರ್ಬೋದು, ಇನ್ನು ನಾಯಿ ಕಡಿತ ಪ್ರಕರಣ ಇರ್ಬೋದು, ಮತ್ತು ಬೇರೆ ಬೇರೆ ಪ್ರಕರಣಗಳೇನಿದೆ ಅದು ಆಚೆಗೆ ಹೋಗ್ತಾ ಇರುವಾಗ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಂತೇಳಿ ಈಚೆ ಲೆಫ್ಟ್ ಸೈಡ್ ನಲ್ಲಿ ನಮ್ಮಲ್ಲಿ ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿಯೂ ಕೂಡ ಕೆಲವೊಂದು ಈ ಪ್ರಾಣಿಗಳಿಂದ ಬರುವಂತಹ ಸಮಸ್ಯೆಗಳೇನಿದೆ ಅದಿದೆ. ಅದರಲ್ಲಿ ಮುಖ್ಯವಾಗಿ ಇಲಿಜ್ವರ ಇರ್ಬೋದು ಅಥವಾ ನಾಯಿ ಕಚ್ಚಿದ ಪ್ರಕರಣಗಳೇನಿದೆ ಅದು ಕೂಡ ಈ ಭಾಗದಲ್ಲಿ ಕಾಣಿಸ್ಕೊಳ್ತದೆ. ಮುಖ್ಯವಾಗಿ ಬಂದರು ಪ್ರದೇಶ ಇರುವ ಕಡೆಗಳಲ್ಲಿ ಮತ್ತು ಜನಸಾಂದ್ರತೆ ಜಾಸ್ತಿ ಇರುವ ಕಡೆಗಳಲ್ಲಿ ಏನಾಗ್ತದೆ ಅಂದ್ರೆ ಈ ಬೀದಿ ನಾಯಿಗಳ ಸಂಖ್ಯೆಗಳೇನಿದೆ ಅದು ಜಾಸ್ತಿ, ಅವು ಕಚ್ಚುವಂತ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ನಮ್ಮ ಜಿಲ್ಲೆ ಒಂಥರ ಯುನೀಕ್ ಇರುವಂತ ಒಂದು ಜಿಲ್ಲೆ. ಇಲ್ಲಿ ಬೇರೆ ಬೇರೆ ತರದ ಪ್ರಾಣಿಗಳು ಮತ್ತು ಈ ಮನುಷ್ಯನ ಏನು ಒಡನಾಟ ಏನಿದೆ ಅಕ್ಕಪಕ್ಕದಲ್ಲಿ ಇರುವುದರಿಂದಾಗಿ ಇಲ್ಲಿ ನಮಗೆ ಇಂಥ ಸಮಸ್ಯೆಗಳು ಬರುವಂತ ಸಾಧ್ಯ

0: ಸಾಧ್ಯತೆಗಳು ಜಾಸ್ತಿ ಇದೆ.
1: ಹಾಗೆ ಇದ್ರ ಒಟ್ಟಿಗೆ ಇಲಿಜ್ವರ, ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಇವೆಲ್ಲ ಎಪಿಡೆಮಿಕ್ ಅಂದ್ರೆ ಸಾಂಕ್ರಾಮಿಕ ರೋಗಗಳು. ಇದನ್ನು ಈ ವರ್ಲ್ಡ್ ಝೋನಾಟಿಕ್ ಡೇ ಏನಿದೆ, ಝೋನೋಸಿಸ್ ಡೇ ಅಂತ ನಾವೇನು ಈಗಷ್ಟೇ ಹೇಳಿದ್ವಿ, ಅದೆಲ್ಲದಕ್ಕೂ ಸೇರ್ಪಡೆ ಆಪ್ ಅಂತದ್ದಲ್ಲ.
0: ಇದರಲ್ಲಿ ಮುಖ್ಯವಾಗಿ ತಾವು ಹೇಳದಾಗೆ ಮಲೇರಿಯಾ ಮತ್ತು ಡೆಂಗಿ ಏನಿದೆ, ಇದು ಮನುಷ್ಯನಿಂದ ಮನುಷ್ಯನಿಗೆ ಬರುವಂತ ಕಾಯಿಲೆಗಳು, ಪ್ರಾಣಿಗಳಿಂದ ಬರುವುದಿಲ್ಲ. ಸೊ ಮನುಷ್ಯನಿಗೆ ಒಂದು ವೇಳೆ ಈ ಸೋಂಕು ಇದ್ದಿದ್ರೆ ಆ ಮನುಷ್ಯನಿಗೆ ಆ ಸೊಳ್ಳೆ ಕಚ್ಚಿ ಸೊಳ್ಳೆ ಸೋಂಕಿ ತಗೊಂಡು ಇನ್ನೊಬ್ಬ ಮನುಷ್ಯನಿಗೆ ಕಚ್ಚಿದಾಗ ಅದು ಕಾಯಿಲೆ ಹರಡುವಂತದ್ದು.
1: ಬಟ್ ಅಲ್ಲಿ ಮಾಧ್ಯಮ ಸೊಳ್ಳೆ ಆಗಿರುತ್ತೆ,
0: ಸೊಳ್ಳೆ ಆಗಿರ್ತದೆ. ಅದನ್ನ ನಾನು ನಿಮ್ಗೆ ವಾಹಕ ಅಂತೇಳಿ ಕರಿತೇವೆ, ರೋಗವಾಹಕ ಆಶ್ರಿತ ರೋಗಗಳು ಅಂತೇಳಿ ಬರ್ತದೆ. ಅದರಲ್ಲಿ ಮಲೇರಿಯಾ ಇದೆ, ಡೆಂಗ್ಯೂ ಇದೆ, ಚಿಕನ್ ಗುನಿಯಾ ಇದೆ, ಆನೆಕಾಲು ಮತ್ತು ಮೆದುಳು ಜ್ವರ, ಇಷ್ಟು ಕಾಯಿಲೆಗಳಿದೆ. ಇದಲ್ಲದೆ ಕ್ಯಾಸ್ನೂರ್ ಇದು
1: KFD
0: ಅಲ್ಲ, ಇನ್ನೊಂದು KFD ಅಲ್ಲದೆ ಕಲಾಜರ್ ಅಂತೇಳಿ ಇದು ಒಂದು ಕಾಯಿಲೆ ಇದೆ. ಇದೆಲ್ಲವೂ ಕೂಡ ಈ ವಾಹಕಗಳೇನಿದೆ ಅದರಿಂದ ಬರುವಂತದ್ದು. ಅಂದ್ರೆ ಡೈರೆಕ್ಟ್ ಆಗಿ ಮನುಷ್ಯನಿಂದ ಮನುಷ್ಯನಿಗೆ ಬರುವುದಿಲ್ಲ, ಮಧ್ಯದಲ್ಲಿ ಒಂದು ವಾಹಕ ಬೇಕು. ಅದರಲ್ಲಿ ಸೊಳ್ಳೆ ಇದೆ ಮತ್ತು ಕಲಾಜಾರ್ ನಲ್ಲಿ ಸ್ಯಾಂಡ್ ಫ್ಲೈ ಅಂತೇಳಿ ಇದೆ, ನಮ್ಮಲ್ಲಿಲ್ಲ ಅದು. ಹಾಗೆ ಇನ್ನು ಇದರಲ್ಲಿ ಯಾವುದು ಮಂಗನ ಕಾಯಿಲೆಯಲ್ಲಿ ಟಿಕ್ಸ್ ಅಂತೇಳಿ ಬರ್ತದೆ, ಈ ಒಣಗಂತೇಳಿ ಏನ್ ಹೇಳ್ತೇವಲ್ಲ ಸ್ಥಳೀಯ ಭಾಷೆಯಲ್ಲಿ, ಅದೇ ಇರ್ತದೆ. ಇವುಗಳಿಂದಾಗಿ ಮನುಷ್ಯನಿಗೆ ಕಾಯಿಲೆಗಳು ಹರಡುವಂತದ್ದು.
1: ಈಗ ಪ್ರಾಣಿ ಪಕ್ಷಿಗಳಿಂದ ಈ ವರ್ಲ್ಡ್ ಝೋನೋಸಿಸ್ ಡೇ ಅಲ್ಲಿ ಇದು ಕೂಡ ಬರುತ್ತಲ್ಲ, ಪ್ರಾಣಿ ಪಕ್ಷಿಗಳಿಂದ ಯಾವ್ದೆಲ್ಲ ಕಾಯಿಲೆ ಅದನ್ನೊಂಚೂರು ಡೀಟೇಲ್ ಆಗಿ.
0: ಪ್ರಾಣಿಗಳಿಂದ ನಾವು ನೋಡಿದಾಗ ಮುಖ್ಯವಾಗಿ ನಮಗೆ ಪ್ರಾಣಿಗಳಿಂದ ಹರಡುವಂತ ಕಾಯಿಲೆಗಳಲ್ಲಿ ರೇಬಿಸ್ ಅಂತೇಳಿ ಏನಿದೆ ಅದು ಅತಿ ಮುಖ್ಯವಾದ ಕಾಯಿಲೆ. ಯಾಕಂತ ಹೇಳಿದ್ರೆ ಒಂದು ಸಾರಿ ರೇಬಿಸ್ ಇನ್ಫೆಕ್ಷನ್ ಆಗಿದ್ರೆ ಅಂತ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ನಮಗೆ ಬಚಾವ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದೇ ಅದಕ್ಕೆ ಔಷಧಿ ಇಲ್ಲ. ಒಂದ್ಸಾರಿ ಅವನು ಇನ್ಫೆಕ್ಟೆಡ್ ಅಂತೇಳಿ ಆದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಇದು ಹೇಗಂತೇಳಿ ಹೇಳಿದ್ರೆ ಮುಖ್ಯವಾಗಿ ಯಾವುದೇ ಒಬ್ಬ ಯಾವುದೇ ಒಂದು ಪ್ರಾಣಿಗೆ ಈ ರೇಬಿಸ್ ಸೋಂಕು ಇದ್ರೆ, ಆ ರೇಬಿಸ್ ವೈರಸ್ ಸೋಂಕು ಇದ್ದಿದ್ರೆ ಅದು ನಮ್ಮ ಮನುಷ್ಯರಿಗೆ ಕಚ್ಚಿದಾಗ ಅಥವಾ ಬೇರೆ ಪ್ರಾಣಿಗಳಿಗೆ ಕಚ್ಚಿದಾಗ ಆ ಜೊಲ್ಲಿನಲ್ಲಿ ಆ ವೈರಸ್ ಇರ್ತದೆ, ಅದು ಆರೋಗ್ಯವಂತ ಪ್ರಾಣಿ ಅಥವಾ ಮನುಷ್ಯನಿಗೆ ಅದು ಅವನ ರಕ್ತವನ್ನ ಸೇರ್ಕೊಳ್ತದೆ. ಸೇರಿ ಸ್ವಲ್ಪ ದಿನದಲ್ಲಿ ಅವನಿಗೆ ಜ್ವರ ಲಕ್ಷಣಗಳು ಮತ್ತು ಬೇರೆ ಬೇರೆ ಈ ರೇಬಿಸ್ ಕಾಯಿಲೆ ಲಕ್ಷಣಗಳೇನಿದೆ, ಮುಖ್ಯವಾಗಿ ನೀರು ಕುಡಿಲಿಕ್ಕೆ ಕಷ್ಟ ಆಗುವುದು, ಬೆಳಕು ನೋಡ್ಲಿಕ್ಕೆ ಕಷ್ಟ ಆಗುವುದು, ಶಬ್ದ ಕೇಳಲಿಕ್ಕೆ ಕಷ್ಟ ಆಗುವಂಥದ್ದು, ಕ್ರಮೇಣ ಅವನ ಶ್ವಾಸಕೋಶದ ಮಸಲ್ಸ್ಗಳೇನಿದೆ ಅವು ಮಾಂಸಖಂಡಗಳು ಅವು ಕೆಲಸ ಮಾಡದೇ ಇರುವಂಥದ್ದು, ಇದರಿಂದ ವ್ಯಕ್ತಿ ಸಾಯುವಂಥ ಸಂದರ್ಭ ಬರ್ತದೆ. ಅಂತ ಒಂದು ಈ ಕಾಯಿಲೆಯನ್ನು ಈ ರೇಬಿಸ್ ವೈರಸ್ ಏನಿದೆ ಅದು ಕೊಡ್ತದೆ. ಅದನ್ನು ನಾವು ಮುಖ್ಯವಾಗಿ ಈ ಪ್ರಾಣಿಗಳ ಒಂದು ಕಚ್ಚುವುದೇನಿದೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆರೈಕೆ ಮಾಡುವಾಗ ಆ ಸೋಂಕು ಉಂಟಾಗುವ ಸಾಧ್ಯತೆ ಇರ್ತದೆ, ಅದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಹಾಗಾಗಿ ನಾಯಿ ಕಚ್ಚಿದ ಪ್ರಕರಣಗಳು ಅಥವಾ ಬೇರೆ ಪ್ರಾಣಿಗಳು ಕಚ್ಚಿದ ಪ್ರಕರಣಗಳೇನಿದೆ ಅದು ಜಾಸ್ತಿ ನಮ್ಮಲ್ಲಿ ರಿಪೋರ್ಟ್ ಆಗ್ತದೆ. ಬೇರೆ ಎಲ್ಲ ಇವುಗಳನ್ನು ನೋಡಿದ್ರೆ ಇದು ಜಾಸ್ತಿ ಆಗ್ತದೆ. ಇದು ಒಂದು ರೇಬಿಸ್ ಬಗ್ಗೆ. ಆದ್ರೆ ಇನ್ನು ನಮ್ಮಲ್ಲಿ ಜಾಸ್ತಿ ಜನರಲ್ಲಿ ಕಾಣಿಸ್ಕೊಳ್ಳುವಂತದ್ದು ಒಂದು ಇಲಿ ಜ್ವರ ಅಂತೇಳಿ ಹೇಳ್ತೇವೆ. ಮುಖ್ಯವಾಗಿ ಇದು ಇಲಿ ಕಚ್ಚುವುದರಿಂದ ಬರುವಂತದ್ದಲ್ಲ, ಇದು ಇಲಿಯಲ್ಲಿ ಏನಾಗ್ತದೆ ಅಂದ್ರೆ ಒಂದು ಸೋಂಕು ಇರ್ತದೆ, ಲೆಪ್ಟೋಸ್ಪೈರಾ ಅಂತೇಳಿ. ಆ ಸೋಂಕು ಏನಿದೆ ಅದು ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡುವಾಗ ಆ ಮಲ ಮತ್ತು ಮೂತ್ರದಲ್ಲಿ ಆ ಲೆಪ್ಟೋಸ್ಪೈರಾ ಬ್ಯಾಕ್ಟೀರಿಯಾ ಏನಿದೆ ಅದು ವಿಸರ್ಜನೆ ಆಗ್ತದೆ. ಒಬ್ಬ ಆರೋಗ್ಯವಂತ ಮನುಷ್ಯ ಅವನು ತನ್ನ ಮುಖ್ಯವಾಗಿ ರೈತರು ಅಥವಾ ಈ ಕಾರ್ಮಿಕರು ಯಾರಿರ್ತಾರೆ, ಈ ನಮ್ಮ ಮುನ್ಸಿಪಾಲಿಟಿ ಕಾರ್ಮಿಕರು ಇರ್ಬೋದು ಅಥವಾ ಬೇರೆ ಬೇರೆ ತರದ ಈ ಸ್ಕ್ಯಾವೆಂಜರ್ಸ್ ಅಂತೇಳಿ ಏನ್ ಹೇಳ್ತೇವಲ್ಲ
1: ಪೌರ ಕಾರ್ಮಿಕರು
0: ಅವರಲ್ಲಿ ಏನಾಗ್ತದೆ ಅಂದ್ರೆ ಈ ಇಲಿ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಅವರು ಅಕಸ್ಮಾತ್ ಆಗಿ ಅಲ್ಲಿ ಹೋಗಿ ಅದನ್ನ ಹ್ಯಾಂಡಲ್ ಮಾಡುವಾಗ ಏನಾಗ್ತದೆ ಅಂದ್ರೆ ಆ ಸೋಂಕು ಉಂಟಾಗ್ತದೆ. ಲೆಪ್ಟೋಸ್ಪೈರಾ ಏನಿದೆ, ಎಕ್ಟಿರೋ ಹೆಮರೇಜಿಕ್ ಅಂತೇಳಿ ಹೇಳ್ತೇವೆ, ಅದರ ಸೋಂಕು ಉಂಟಾಗ್ತದೆ. ಸಾಮಾನ್ಯವಾಗಿ ಮ್ಯೂಕಸ್ ಮೆಂಬ್ರೇನ್ ಅಂತೇಳಿ ಹೇಳ್ತೇವೆ ನಾವು, ಅಥವಾ ಗಾಯಗಳಿರ್ಬೋದು, ಕೈಗಳಲ್ಲಿ ಕಾಲುಗಳಲ್ಲಿ ಗಾಯ ಇರ್ಬೋದು, ಅಥವಾ ಕಣ್ಣಿನ ರೆಪ್ಪೆ ಮತ್ತು ಬಾಯಿಯಲ್ಲಿ ಇರುವಂತಹ ಈ ಮ್ಯೂಕಸ್ ಮೆಂಬ್ರೇನ್ ಏನಿದೆ, ಮುಖ ತೊಳೆಯುವಾಗ ಆ ನೀರು ಸೋಂಕು ಉಂಟಾಗಿ ಅವನ ಕಣ್ಣಿನ ಮೂಲಕ ಅಥವಾ ಬಾಯಿ ಮೂಲಕ ಅಥವಾ ಗಾಯದ ಮೂಲಕ ಅದು ಮನುಷ್ಯನ ದೇಹವನ್ನು ಪ್ರವೇಶಿಸುತ್ತದೆ. ಮತ್ತು ಇದು ಪ್ರವೇಶಿಸಿದ ನಂತರ ಅಲ್ಲಿ ಅದೇ ಬ್ಯಾಕ್ಟೀರಿಯಾ ಏನಿದೆ ವಂಶಾಭಿವೃದ್ಧಿಯನ್ನು ಹೊಂದುತ್ತದೆ ಮತ್ತು ಮನುಷ್ಯನಿಗೆ ಜ್ವರವನ್ನು ಕೊಡ್ತದೆ, ಜಾಂಡಿಸ್ ಆಗ್ತದೆ, ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯ ಆಗ್ತದೆ ಮತ್ತು ವ್ಯಕ್ತಿ ಸಾಯುವಂತ ಸಾಧ್ಯತೆ ಇರ್ತದೆ. ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಯಾವಾಗ ನಾವು ಕಂಡುಕೊಳ್ತೇವೆ ಅಂದ್ರೆ ಈ ಜೂನ್ ಜುಲೈ ತಿಂಗಳಲ್ಲಿ ಈ ಲೆಪ್ಟೋಸ್ಪೈರಾ ಪ್ರಕರಣಗಳೇನಿದೆ ಇದು ಜಾಸ್ತಿ ಆಗ್ತಾ ಹೋಗ್ತದೆ.
1: ಮಳೆಗಾಲ ಅಂದೇಳಿ,
0: ಮಳೆಗಾಲ ಅಲ್ಲ ಇದು, ಮುಖ್ಯವಾಗಿ ಮಳೆಗಾಲಕ್ಕೆ ಹೊಂದಿಕೊಂಡಿರುವಂತದ್ದು. ನಮ್ಮಲ್ಲಿ ಬೇಸಾಯ ಮತ್ತು ತೋಟಗಾರಿಕೆ ಕೆಲಸ ಏನಿದೆ ಆವಾಗ ಜಾಸ್ತಿ ಆಗ್ತದೆ. ಇದಲ್ಲದೆ ನಾವು ಸ್ಥಳೀಯವಾಗಿ ನೋಡಿದಾಗ ಕುಂದಾಪುರ ಆಸುಪಾಸಿನಲ್ಲಿ ಈ ಕೊಯಿಲ್ ಟೈಮ್ ಅಂತೇಳಿ ಏನು ಹೇಳ್ತೇವೆ, ಆವಾಗ ಇದರ ಸೋಂಕು ಕೂಡ ಜಾಸ್ತಿ ಆಗ್ತದೆ. ಕ್ರಮೇಣ ಈ ಜುಲೈಯಿಂದ ಶುರುವಾಗಿದ್ದು ಪೀಕ್ ನಲ್ಲಿರ್ತವೆ. ಇದಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದನ್ನ ಕಂಡು ಹುಡುಕುವುದು ಹೇಗಂದ್ರೆ, ರಕ್ತ ಪರೀಕ್ಷೆ ಒಂದರಿಂದಲೇ ಸಾಧ್ಯ. ಯಾರಿಗೆ ಜ್ವರ ಮತ್ತು ಆ ಲೆಪ್ಟೋಸ್ಪೈರದ ಲಕ್ಷಣಗಳೇನಿದೆ ಅದನ್ನ ನಾವು ನೋಡ್ತೇವೆ. ನೋಡಿ ಅವರಿಗೆ ಈ ಲೆಪ್ಟೋಸ್ಪೈರದ ಒಂದು ಪರೀಕ್ಷೆ ಏನಿದೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಮಾಡ್ತೇವೆ ಮತ್ತು ಸರ್ಕಾರಿ ಆಸ್ಪತ್ರೆ ಕುಂದಾಪುರದಲ್ಲಿ ಕೂಡ ಮಾಡ್ತೇವೆ. ಅದಕ್ಕೆ ಬೇಕಾದ ಚಿಕಿತ್ಸೆ ಏನಿದೆ, ಸಿಂಪಲ್ ಒಂದು ಡಾಕ್ಸೈಕ್ಲಿನ್ ಅಂತೇಳಿ ಟ್ಯಾಬ್ಲೆಟ್ ಇರ್ತದೆ, ಅದನ್ನ ಕೊಟ್ಟು ಗುಣಮುಖರಾಗ್ತಾರೆ ಶುರುವಿನ ಹಂತದಲ್ಲೇ ಗುರುತಿಸಿದ್ರೆ. ಇಲ್ಲಾಂದ್ರೆ ಏನಾಗ್ತದಂದ್ರೆ, ಅವರನ್ನ ಕರೆಕ್ಟ್ ಆಗಿ ಪರೀಕ್ಷೆ ಮಾಡಿ ನಾವು ಅವರಿಗೆ ಲೆಪ್ಟೋಸ್ಪೈರ ಇದೇ ಇಲ್ಲ ಅಂತೇಳಿ ತಿಳ್ಕೊಂಡು ಸರಿಯಾದ ಡಾಕ್ಸೈಕ್ಲಿನ್ ಚಿಕಿತ್ಸೆಯನ್ನ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಏನಾಗ್ತದೆ, ಕ್ರಮೇಣ ಅಂಗಾಂಗಗಳ ವೈಫಲ್ಯ ಆಗಿ ಅವರು ಸಾಯುವಂತ ಸಾಧ್ಯತೆ ಇರ್ತದೆ. ಹೆಚ್ಚಾಗಿ ನಾವು ನೋಡ್ತೇವೆ ನಮ್ಮಲ್ಲಿ ಈ ಜೂನ್ ಜುಲೈ ತಿಂಗಳಿಂದ ಶುರುವಾಗಿ ಸುಮಾರು ಅಕ್ಟೋಬರ್ ನವೆಂಬರ್ ಅಂದ್ರೆ ಕೊಯಿಲ್ ಟೈಮ್ ವರೆಗೆ ಇದು ಜಾಸ್ತಿ ಇರ್ತದೆ ಈ ಪ್ರಕರಣಗಳು. ಅದರ ನಂತರ ಇದು ಕಡಿಮೆ ಆಗ್ತಾ ಹೋಗ್ತದೆ. ಇದಕ್ಕೆ ಅಂದ್ರೆ ರೈತಾಪಿ ಜನರು ಯಾರಿದ್ದಾರೆ ಅವರು ಈ ನಮ್ಮ ತೋಟಗಾರಿಕೆ ಕೆಲಸ ಇರ್ಬೋದು, ಗದ್ದೆ ಕೆಲಸ ಇರ್ಬೋದು, ಆವಾಗ ಹೋದಾಗ ಅವರಿಗೆ ಈ ಸೋಂಕು ಉಂಟಾಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಆಗ್ತಾ ಇರುವಂತದ್ದು ನಾವು ಆ ಸಂದರ್ಭದಲ್ಲಿ ಹೆಚ್ಚಾಗಿ ನಮ್ಮ ಅಂಕಿಅಂಶಗಳನ್ನು ನೋಡಿದ್ರೆ ಅದೇ ತಿಂಗಳುಗಳಲ್ಲಿ ನಮ್ಮಲ್ಲಿ ಪ್ರತಿ ವರ್ಷದಲ್ಲಿ ಹಲವಾರು ವರ್ಷಗಳಿಂದ ಜಾಸ್ತಿ ಬರ್ತಾ ಇದೆ ಆ ಪ್ರಕರಣಗಳು. ಇನ್ನು ಮುಖ್ಯವಾಗಿ ಇದು ಹೇಗೆ ಬರ್ತದ ಅಂತೇಳಿ ಹೇಳಿದ್ರೆ, ನಮ್ಮಲ್ಲಿ ಜನ ತಿಳಿತಾರೆ ಇಲ್ಲಿ ಕಚ್ಚಿ ಬರುವುದು ಅಂತೇಳಿ, ಇಲ್ಲಿ ಜ್ವರ ಅಲ್ಲ, ಇದು ಇಲ್ಲಿಯ ಮಲಮೂತ್ರ ವಿಸರ್ಜನೆ ಅಂತ ಬರುವಂತದ್ದು. ನಾವು ಇಲಿಗಳನ್ನು ನೋಡ್ತೇವೆ ಮನೆಗಳಲ್ಲಿ, ಸಣ್ಣ ಸಣ್ಣ ಈ ಗಣಪತಿ ಇಲಿ ಅಂತೇಳಿ ನಾವು ಇಲ್ಲಿ ಹೇಳ್ತೇವೆ, ಆ ಉದ್ದ ಮೂತಿದು ಏನಿದೆ ಅದು. ಅಲ್ಲದೆ ಹೊರಗಡೆ ಮನೆ ಹೊರಗಡೆ ದೊಡ್ಡ ಒಂದು ಹೆಗ್ಗಣ ಏನಿದೆ ಅದನ್ನು ಹೆಗ್ಗುಳ ಅಂತೇಳಿ ಹೇಳ್ತೇವೆ, ಅದನ್ನು ನೋಡ್ತೇವೆ. ಇದಲ್ಲದೆ ಮೊಲಗಳಿದೆ, ಮೊಲಗಳಲ್ಲೂ ಕೂಡ ಇದು ಕಾಣಿಸ್ಕೊಳ್ತದೆ. ಮತ್ತು ಅಳಿಲುಗಳಿದೆ, ಅದರಲ್ಲೂ ಕೂಡ ಸೋಂಕು ಉಂಟಾಗುವಂತ ಸಾಧ್ಯತೆ ಇರ್ತದೆ.
1: ಸೇಮ್ ಎಲ್ಲ ಒಂದೇ ತರ?
0: ಹೌದೌದು, ಎಲ್ಲ ಅಂದ್ರೆ ಈ ಸಣ್ಣ ಪ್ರಾಣಿಗಳು, ಇವು ಬಿಲಗಳಲ್ಲಿ ವಾಸಿಸುವಂತ ಪ್ರಾಣಿಗಳೇನಿದೆ ಇದರಲ್ಲಿ ಈ ಸೋಂಕು ಉಂಟಾಗಿ ಆಗುವಂತದ್ದು. ಹಾಗಾಗಿ ಮುಖ್ಯವಾಗಿ ಏನಂದ್ರೆ, ಇದನ್ನ ನಾವು ಜನರಿಗೆ ಹೇಳ್ತಾ ಇರ್ತೇವೆ, ಈ ಇಲಿ ಜ್ವರ ಏನಿದೆ ಇದರಿಂದ ಯಾರಿಗೂ ಕೂಡ ಸಾವು ಉಂಟಾಗಬಾರದು ಮತ್ತು ಯಾರಿಗೂ ಕೂಡ ಇದರಿಂದ ಸಮಸ್ಯೆ ಆಗಬಾರದು ಅಂತೇಳಿ. ಅದಕ್ಕೆ ನಾವು ಪ್ರತಿ ಸಾರಿ ಯಾರಿಗೆ ಆಗ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬಂದಾಗ, ಜ್ವರ ಅಂತೇಳಿ ಬಂದಾಗ, ಈ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಚಿಕಿತ್ಸೆ ಮಾಡ್ಲಿಕ್ಕಿಂತ ಮೊದಲು ಅವರಿಗೆ ಯಾವ್ದಿದೆ ಅಂತೇಳಿ ಕಂಡುಕೊಳ್ತೇವೆ. ಅದರಲ್ಲಿ ಡೆಂಗ್ಯೂ ಇರ್ಬೋದು, ಚಿಕನ್ ಗುನಿಯಾ ಇರ್ಬೋದು, ಹಾಗೆಯೇ ಇದು ಏನು ಮಲೇರಿಯಾ ಮತ್ತು ಇಲಿ ಜ್ವರ ಏನಿದೆ ಇದನ್ನ ಸಾಮಾನ್ಯವಾಗಿ ನಾವು ಪರೀಕ್ಷೆ ಮಾಡಿಸ್ತಾ ಇರ್ತೇವೆ. ಹಾಗೆ ಬಂದವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂತದ್ದು ಕೂಡ ಮಾಡ್ತೇವೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಏರಿಯಾಗಳನ್ನ ನಾವು ನೋಡ್ತೇವೆ, ಯಾವ ವ್ಯಾಪ್ತಿಯಲ್ಲಿ ಈ ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ ಅಂತೇಳಿ, ಮತ್ತು ಯಾವ ಆಸ್ಪತ್ರೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಇದು ಬರ್ತಾ ಇದೆ ಅಂತೇಳಿ ನೋಡಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಜನರಿಗೆ ಮಾಹಿತಿ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತೇವೆ. ಹೆಚ್ಚಾಗಿ ಈ ಹೆಗ್ಗಣಗಳಿರುವಂತದ್ದು ನಮ್ಮಲ್ಲಿ ಈ ರೈಸ್ ಮಿಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳೇನಿರ್ತದೆ, ಆಹಾರ ಸಿಗುವಂತ ಫ್ಯಾಕ್ಟ್ರಿಗಳೇನಿದೆ ಅಂತ ಪ್ರದೇಶಗಳಲ್ಲಿ ಈ ಹೆಗ್ಗಣಗಳು ಜಾಸ್ತಿ ಇರ್ತದೆ. ಮತ್ತು ಯಾರು ಈ ಭತ್ತ ಅಥವಾ ಅಕ್ಕಿಯನ್ನ ಸ್ಟೋರ್ ಮಾಡಿ ಇರ್ತಾರೆ ಅಂತ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತದೆ. ಹಾಗಾಗಿ ಅಂತ ಪ್ರದೇಶಗಳಲ್ಲಿ ಮತ್ತು ಯಾರಿಗೆ ಆಗಲಿ ಜ್ವರ ಬಂದಿದ್ರೆ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಅದನ್ನ ಗುರುತಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಮಾಡಬೇಕು.
1: ಈಗ ಮನೆಗೆ ದನ ಇರುತ್ತೆ, ಕುರಿ, ಆಡು, ಮೇಕೆ, ಇದರಿಂದೆಲ್ಲ ಯಾವ್ದಾದ್ರು ಕಾಯಿಲೆಗಳು ಬರುವ ಚಾನ್ಸ್ ಇದೆ?
0: ದನ ಕುರಿ ಇದರಿಂದ ಬರುವಂತ ಕಾಯಿಲೆಗಳು ಇತ್ತೀಚೆಗೆ ಕಡಿಮೆ ಆಗಿದೆ. ಮೊದಲು ಟಿಬಿ ಕಾಯಿಲೆ ಬರುವುದು ಅಂತೇಳಿ ಹೇಳ್ತಾ ಇದ್ರು, ಆದ್ರೆ ಅದು ಈಗ ಇಲ್ಲ. ನಮ್ಮಲ್ಲಿ ಟಿಬಿಯನ್ನ ನಾವು ಶುರುವಿನ ಹಂತದಲ್ಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ದೇವೆ. ಅದು ಬಿಟ್ರೆ ಇತ್ತೀಚೆಗೆ ದನ ಕುರಿ ಸಾಕುವುದರಿಂದ ನಮ್ಮಲ್ಲಿ ಯಾವುದೇ ಕಾಯಿಲೆ ಬರುವಂತದ್ದನ್ನ ಇಲ್ಲ.
1: ಬೆಕ್ಕು,
0: ಬೆಕ್ಕಿನಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಈ ಬೆಕ್ಕು ಕಚ್ಚಿ ಅಥವಾ ಬೆಕ್ಕಿನ ಪಂಜ ಏನಿದೆ ಅದು ಹರ್ಪುದು ಅಂತೇಳಿ ಏನ್ ಹೇಳ್ತೇವೆ ಅದಾಗಿ ನಮ್ಮಲ್ಲಿ ಬರುವಂತ ಪ್ರಕರಣಗಳು ಜಾಸ್ತಿ ಇದೆ. ಇದು ಮುಖ್ಯವಾಗಿ ಜನರಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗಿದೆ. ಯಾವುದೇ ಪ್ರಾಣಿ ಅವರಿಗೆ ಕಚ್ಚಿದಾಗ ಹರ್ಪಿದ್ರೆ ಆವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡಿಬೇಕಂತೇಳಿ ಆ ಪ್ರಕರಣಗಳು ನಮ್ಮಲ್ಲಿ ಬರ್ತಾ ಇದೆ. ಅವುಗಳು ಬಂದಾಗ, ಅಂತ ಪ್ರಕರಣಗಳು ಬಂದಾಗ ನಾವು ಅವರನ್ನ ನೋಡಿ ಇದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಮುಖ್ಯವಾಗಿ ನಾಯಿ ಕಚ್ಚಿದಾಗ ಅಥವಾ ನಾಯಿ ಹರ್ಪಿದ್ರೆ ಅಥವಾ ನಾಯಿಯ ಜೊಲ್ಲೆಲ್ಲಾದ್ರೂ ತಾಗಿದ್ರೆ ಅಂತ ಸಂದರ್ಭದಲ್ಲಿ ನಾವು ಆಂಟಿರೇಬಿಸ್ ವ್ಯಾಕ್ಸಿನ್ ಏನಿದೆ ಅದನ್ನ ಕೊಡುವಂತದ್ದೇನಿದೆ ಅದನ್ನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತೇವೆ. ಇದನ್ನ ಕೊಡುವುದು ಹೇಗಂತ ಹೇಳಿದ್ರೆ, ಡೋಸ್ ಇದೆ. ಇವತ್ತು ಕಚ್ಚಿದ್ರೆ 0 ಅಂತೇಳಿ ತಗೊಳ್ತೇವೆ. ಇವತ್ತಿನ ದಿನವನ್ನ 0, 3, 7 ಮತ್ತು 28ನೇ ದಿವಸಕ್ಕೆ 0.1 ml ಆಚೆಚೆ ಕೈಗೆ ಕೊಡುವಂತದ್ದು, 0.1 ml ಒಂದು ಕೈಗೆ, 0.1 ml ಇನ್ನೊಂದು ಕೈಗೆ ಕೊಡುವಂತದ್ದು, ಇದನ್ನ ಕೊಡ್ತೇವೆ. 4 ಡೋಸ್ಗಳನ್ನ ಕೊಟ್ಟು ಅದರ ನಂತರ ಅವರಿಗೆ ವಾಪಸ್ ಇನ್ನೊಂದು ಬೂಸ್ಟರ್ ಡೋಸ್ 90 ಡೇಸ್ಗೆ ಕೊಡುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಹೆಚ್ಚಾಗಿ ಜನರು ಬಂದು ಎಲ್ಲಾ ಕಡೆಗಳಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆಯಲ್ಲಿ ಬಂದು ಈ ವ್ಯಾಕ್ಸಿನ್ ಏನಿದೆ ಇದನ್ನ ತೆಗೆದುಕೊಂಡು ಹೋಗುವಂತದ್ದನ್ನ ಮಾಡ್ತಾ ಇದ್ದಾರೆ.
1: ಓಕೆ, ಈಗ ಹಕ್ಕಿಗಳಿಂದ ಕಾಯಿಲೆ ಬತ್ತತ್ತು ಅಂಬುದಾರ ಯಾವ್ದೆಲ್ಲ ಹಕ್ಕಿಗಳು ಅಂತ.
0: ಈಗ ಈ ಹಿಂದೆ ಒಂದು 4-5 ವರ್ಷಗಳ ಹಿಂದೆ ನಮ್ಮಲ್ಲಿ ಈ ಬಾವಲಿಗಳಿಂದ ನಿಫಾ ವೈರಸ್ ಅಂತೇಳಿ ಬರ್ತದಂತೇಳಿ ಒಂದು ಸುದ್ದಿ ಆಗಿತ್ತು. ಯಾಕಂದ್ರೆ ಪಕ್ಕದ ಕೇರಳ ರಾಜ್ಯದಲ್ಲಿ ನಮ್ಮಲ್ಲಿ ಈ ಕಾಯಿಲೆ ಬಂದಿರುವಂತದ್ದು, ಇದರಿಂದ ಸಮಸ್ಯೆ ಆಗಿದೆ, ಜನರು ತೀರ್ಕೊಂಡಿದ್ದಾರೆ ಅಂತೇಳಿ, ಮತ್ತು ತುಂಬಾ ಡೇಂಜರಸ್ ಕಾಯಿಲೆ ಅಂತೇಳಿ, ಇದು ಒಬ್ರಿಗೆ ಬಂದ್ರೆ ಅವರಲ್ಲಿ ರಕ್ತಸ್ರಾವ ಆಗುವಂತದ್ದು ಮತ್ತು ಸಾಯುವಂತ ರೇಟ್ ಏನಿದೆ ಆಲ್ಮೋಸ್ಟ್ ಲೀಥಲ್ ಅಂತೇಳಿ, ಅಂದ್ರೆ 100% ಸಾವು ಅಂತೇಳಿ ಹೇಳುವಂತದ್ದು ಏನಿದೆ ಅದು ಸುದ್ದಿಯಲ್ಲಿತ್ತು. ಆವಾಗ ನಮ್ಮಲ್ಲಿ ಏನಾಗಿತ್ತಂದ್ರೆ ಜನರು ಈ ಕರೆಂಟ್ ಶಾಕ್ ಹೊಡೆದು ಬಾವಲಿ ಬಿದ್ದು ಸತ್ತರೆ ಅಥವಾ ಅದು ಸಹಜವಾಗಿ ಸತ್ರು ಕೂಡ ಬಂದು ರಿಪೋರ್ಟ್ ಆಗೋದು, ನಮ್ಮನೆ ಹತ್ರ ಬಾವಲಿ ಬಿದ್ದು ಸತ್ತಿದೆ, ಕಾಗೆ ಬಿದ್ದು ಸತ್ತಿದೆ, ಹಾಗೆ ರಿಪೋರ್ಟ್ ಮಾಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ರು. ಆದರೆ ನಮ್ಮಲ್ಲಿ ಅಂತ ಸಂದರ್ಭದಲ್ಲಿ ಹೀಗೆ ಸಾವು ಆದಾಗ ನಾವು ಹೋಗಿ ಅಲ್ಲಿ ಪರಿಶೀಲಿಸುವಂತದ್ದೇನಿದೆ, ಬೈ ಆಕ್ಸಿಡೆಂಟ್ ಸತ್ತಿದೆಯಾ ಅಥವಾ ಅದಕ್ಕೇನಾದ್ರೂ ನೋವಾಗಿ ಪೆಟ್ಟಾಗಿ ಅದು ಸತ್ತಿದೆಯಾ ಅಥವಾ ವಿಷದಿಂದಾಗಿ ಸತ್ತಿದೆ ಅಂತೇಳಿ ನೋಡುವಂತದ್ದು, ಮತ್ತು ಜನರಿಗೆ ನಾವು ತಿಳುವಳಿಕೆ ನೀಡುವಂತದ್ದೇನಿದೆ ಅದನ್ನ ಮಾಡಿದ್ದೇವೆ. ಆದರೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಈ ಪಕ್ಷಿಗಳಿಂದ ಬರುವಂತಹ ಕಾಯಿಲೆಗಳಲ್ಲಿ H5N1 ಅಂತೇಳಿ ಹೇಳ್ತೇವೆ, ಅಂದ್ರೆ ಹೆಚ್ಚಾಗಿ ಈ ಪೌಲ್ಟ್ರಿ ಅಲ್ಲಿ ಇರುವಂತದ್ದು, ಕೋಳಿ ಸಾಕಣೆ ಕೇಂದ್ರಗಳಲ್ಲಿರುವಂತಹ ಕೋಳಿಗಳಲ್ಲಿ ಈ ವೈರಸ್ ಬರುವಂತಹ ಸಾಧ್ಯತೆ ಇರ್ತದೆ. ಅಂತದನ್ನು ಕೂಡ ನಾವು ಸ್ಯಾಂಪಲ್ ಅನ್ನ ತೆಗೆದು ಟೆಸ್ಟ್ ಮಾಡುವಂತದ್ದೇನಿದೆ ಅದನ್ನ ಮಾಡ್ತೇವೆ.
1: ಅದನ್ನೇ ಹಕ್ಕಿ ಜ್ವರ ಅಂತ ಹೇಳುದಲ್ಲ,
0: ಹಕ್ಕಿ ಜ್ವರ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಯಾವುದೇ ಪ್ರಕರಣ ಇದುವರೆಗೆ
1: ದಾಖಲಾಗಿಲ್ಲ,
0: ಮತ್ತು ಜನರಿಗೂ ಕೂಡ ಅವೇರ್ನೆಸ್ ಇದೆ. ನಾವು ಏನ್ ಮಾಡ್ತೇವೆ ಅಂದ್ರೆ ಹೆಚ್ಚಾಗಿ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಏನು ಈ ಕೋಳಿ ಸಾಕಣೆಯನ್ನ ಮಾಡ್ತಾರೆ ಅವರಿಗೆ ನಾವು ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿರ್ತೇವೆ, ಅದು ಆರೋಗ್ಯ ಇಲಾಖೆಯಿಂದ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕೊಟ್ಟಿರ್ತೇವೆ. ಏನಂದ್ರೆ ಅಸಹಜ ಈ ಪಕ್ಷಿಗಳ ಸಾವುಗಳಾದ್ರೆ ಅದು ನಮ್ಗೆ ಹೇಳಬೇಕು, ಮತ್ತು ಅಂತ ಸಾವುಗಳಾದ ಪಕ್ಷಿಗಳನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು, ಅಂದ್ರೆ ಕಂಡು ಕಂಡಲ್ಲಿ ಎಸೆಯುವಂತಿಲ್ಲ, ಅದನ್ನ ಹೂತಾಕ್ಬೇಕು, ಇದನ್ನೆಲ್ಲ ನಾವು ಅವರಿಗೆ ಹೇಳ್ತೇವೆ. ಹಾಗಾಗಿ ಮತ್ತು ಅಂತ ಪ್ರದೇಶಗಳಲ್ಲಿ ಎಲ್ಲಾದರೂ ಜ್ವರ ಪ್ರಕರಣ ಇದ್ರೆ ಅದನ್ನ ನೋಡುವಂತದ್ದು ಕೂಡ ಮಾಡ್ತೇವೆ, ಮತ್ತು ಅಲ್ಲಿ ಜನರಿಗೆ ತಿಳುವಳಿಕೆ ನೀಡುವಂತದ್ದೇನಿದೆ ಮಾಧ್ಯಮಗಳ ಮೂಲಕ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅದನ್ನು ಕೂಡ ನಾವು ಕೊಡ್ತೇವೆ. ಆದರೆ ಸದ್ಯಕ್ಕೆ ಈ ಹಕ್ಕಿ ಜ್ವರ ಆಗ್ಲಿ ಪ್ರಾಣಿಗಳಿಂದ ಬರುವಂತಹ ಬೇರೆ ಕಾಯಿಲೆ ಆಗಲಿ ನಮ್ಮಲ್ಲಿ ಯಾವುದು ಕಾಣಿಸ್ಕೊಂಡಿಲ್ಲ.

0: ಅಂತ ಕಾಡಿನಲ್ಲಿ ಮತ್ತು ಸೌದೆ ತರಲಿಕ್ಕೆ ಹೋಗುವವರು, ದರ್ಲೆ ತರಲಿಕ್ಕೆ ಹೋಗುವವರು ಮತ್ತು ಫಾರೆಸ್ಟ್ನಲ್ಲಿ ಕೆಲಸ ಮಾಡುವಂಥವರು ಮತ್ತು ಆಕಸ್ಮಿಕವಾಗಿ ಎಲ್ಲಾದರೂ ಈ ಉಣ್ಣೆಯ ಕಾಂಟ್ಯಾಕ್ಟಿಗೆ ಬಂದಿದ್ದರೆ ಅಂಥ ಸಂದರ್ಭದಲ್ಲಿ ಸೋಂಕು ಉಂಟಾಗ್ತದೆ ಮತ್ತು ಅಂಥವರಲ್ಲಿ ಜ್ವರ ಕಾಣಿಸ್ಕೊಳ್ತದೆ. ಆದರೆ ಕಳೆದ ವರ್ಷದಲ್ಲಿ ನಮ್ಮಲ್ಲಿ ನಾವು ನಮ್ಮ ಇಲ್ಲೇ ಪಕ್ಕದಲ್ಲಿ ಹಟ್ಟಿಯಂಗಡಿ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ KFD ಪ್ರಕರಣವನ್ನು ನಾವು ನೋಡಿದ್ದೇವೆ. ಅದು ಬಿಟ್ಟರೆ ನಮ್ಮಲ್ಲಿ ಈ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಯಾವುದೇ ಪ್ರಕರಣ ನಮ್ಮಲ್ಲಿ ಇಲ್ಲ. ಇದನ್ನು ನಾವು ಹೇಗೆ ಕಂಡು ಹುಡುಕ್ತೇವೆ ಅಂದರೆ, ಒಂದು ಮನುಷ್ಯನಲ್ಲಿ ಜ್ವರ ಬಂದಾಗ ಅವನಿಗೆ ಜ್ವರದ ಅವನ ಆ ವ್ಯಕ್ತಿಯ ರಕ್ತದ ಮಾದರಿಯನ್ನು ತೆಗೆದು ಈ KFD ಇನ್ಫೆಕ್ಷನ್ ಆಗಿದೆಯಾ ವೈರಸ್ ಇದು ಅಂತೇಳಿ ನೋಡುವಂಥದ್ದು ಇದನ್ನು ಮಾಡ್ತೇವೆ. ಇದಲ್ಲದೆ ನಾವು ಈ ಒಣಗು ಏನಿದೆ ಅದರ ಒಂದು ಸ್ಯಾಂಪಲನ್ನು ಕೂಡ ತೆಗಿತೇವೆ. ನಾವು ಈ ಒಣಗನ್ನು ಹೊಟ್ಟೆ ಹಾಕಿ ಅದಕ್ಕೆ ಒಂದು ಸ್ಟಡಿ ಮಾಡ್ತೇವೆ ನಾವು, ಎಂಟಮಾಲಜಿಸ್ಟ್ ಅಂತ ಹೇಳಿದ್ದಾರೆ, ಅದನ್ನು ಕಲೆಕ್ಟ್ ಮಾಡಿ ಅವುಗಳಲ್ಲೂ ಕೂಡ ಸೋಂಕು ಉಂಟಾಗಿದೆ ಅಂತೇಳಿ ನೋಡುವಂತದ್ದೇನಿದೆ ಇದನ್ನ ಮಾಡ್ತೇವೆ ನಾವು.
1: ಹಾಗಾಗಿ ಇಲ್ಲೊಂದು ಡೌಟ್ ಬರ್ತದೆ ಸರ್, ಈಗ ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗೂ ಅಥವಾ ಗವರ್ಮೆಂಟ್ ಆಸ್ಪತ್ರೆಗೂ ಬಂದ್ರೆ ನಿಮ್ಗೆ ಗೊತ್ತಾಗ್ತ ಅಂದ್ರೆ ಈ ಕಾರಣಕ್ಕೆ ಬಂದಿಪ್ಕು ಸಾಕಂತ, ಅವರು ಪ್ರೈವೇಟ್ ಅವ್ರಿಗೆ ಬೇಕಾಗಿರೋ ಡಾಕ್ಟರ್ಸ್ ಹತ್ರ ಹೋದ್ರೆ ನಿಮ್ಗೆ ಈ ಪ್ರಕರಣಗಳು ಗೊತ್ತಾಗ್ತ?
0: ಈಗ ಮುಖ್ಯವಾಗಿ ಪ್ರೈವೇಟ್ ನಲ್ಲಿ ಇರುವಂತಹ ವೈದ್ಯರು ಯಾರಿದ್ದಾರೆ ಅವರೆಲ್ಲ ನುರಿತ ವೈದ್ಯರಿದ್ದಾರೆ ಮತ್ತು ಸರ್ಕಾರದಿಂದ ಕೆಲವೊಂದು ಕಾಯಿಲೆಗಳ ಬಗ್ಗೆ ಆಗಾಗ ನಮ್ಗೆ SOP ಅಂತೇಳಿ ಕಳಿಸ್ತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತೇಳಿ ಏನಿದೆ ಅದನ್ನ ಬರ್ತದೆ ಮತ್ತು ಮಾಹಿತಿಯನ್ನ ಹಂಚಿಕೊಳ್ಳುವಂತದ್ದು ಏನಿದೆ ಅದನ್ನ ಮಾಡ್ತಾರೆ. ಇದನ್ನ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತೇಳಿ ಇದೆ, ಅದರಡಿಯಲ್ಲಿ ನಾವು ಎಲ್ಲಾ ಖಾಸಗಿ ಯಾರು ವೈದ್ಯಕೀಯ ಸಂಸ್ಥೆಗಳಿದೆ ಅವರಿಗೆ ಮಾಹಿತಿಯನ್ನ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತೇವೆ ಮತ್ತು ಅವರಲ್ಲೂ ಕೂಡ ಕೆಲವೊಂದು ನೋಡಲ್ ಆಸ್ಪತ್ರೆಗಳಿವೆ ಅಲ್ಲಿಯೂ ಕೂಡ ನಾವು ಅವರಲ್ಲಿ ಈ ರಕ್ತದ ಮಾದರಿ ಏನಿದೆ ಅದನ್ನ ರಿಪೋರ್ಟ್ ಮಾಡಲಿಕ್ಕೆ ಹೇಳ್ತೇವೆ. ಅವರು ಸ್ಯಾಂಪಲ್ ಗಳನ್ನ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸ್ ನಲ್ಲಿ ಇರುವಂತ ಲ್ಯಾಬ್ ಏನಿದೆ ಅಲ್ಲಿಗೆ ಕಳಿಸ್ತಾರೆ, ಅಲ್ಲಿ ನಾವು ಅದನ್ನ ಪರೀಕ್ಷಿಸಿ ಅದರ ಒಂದು ರಿಸಲ್ಟ್ ಅನ್ನ ಕೊಡ್ತೇವೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಗವರ್ಮೆಂಟ್ ಮತ್ತು ಪ್ರೈವೇಟ್ ಇವರಿಬ್ರು ಕೂಡ ಅವರ ಲ್ಯಾಬ್ ನಿಂದ ಮಾದರಿಯನ್ನು ಕಳಿಸಿದ್ರೆ ನಾವು ಟೆಸ್ಟ್ ಮಾಡಿ ರಿಸಲ್ಟ್ ಅನ್ನ ಉಚಿತವಾಗಿ ಕೊಡುವಂತದ್ದೇನಿದೆ ಆ ವ್ಯವಸ್ಥೆ ಕೂಡ ಇದೆ. ಇದು ಅವರೆಲ್ಲರಿಗೂ ಗೊತ್ತಿದೆ. ಮುಖ್ಯವಾಗಿ ಈ ಕಾಡಂಚಿನಲ್ಲಿರುವಂತಹ ಈ ಕ್ಲಿನಿಕ್ ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಅವರಿಗೆ ನಾವು ಭೇಟಿ ಕೊಡುವಂಥದ್ದು ಅವರಿಗೆ ಹೇಳುವಂಥದ್ದು ಮತ್ತು ಎಲ್ಲಾ ಈ ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಿನವು ನೋಟಿಫೈಯಬಲ್ ಇದೆ ಅದನ್ನ ತಿಳಿಸಲೇಬೇಕು ಕಡ್ಡಾಯವಾಗಿ ಅವರು ಇಲಾಖೆಗಳಿಗೆ ಆರೋಗ್ಯ ಇಲಾಖೆಗೆ ತಿಳಿಸಲೇಬೇಕು ಅದನ್ನ ತಿಳಿಸ್ತಾರೆ. ಇದರಿಂದಾಗಿ ನಮ್ಗೂ ಅವರಿಗೂ ಹೊಂದಾಣಿಕೆಯಿಂದ ನಾವು ಕೆಲಸವನ್ನ ಮಾಡ್ತೇವೆ.
1: ಈಗ ಇನ್ನೊಂದು ವಿಷಯ ಗೊತ್ತಾಯ್ತು ಏನಂದ್ರೆ, ನಮ್ಮಲ್ಲಿ ತುಂಬಾ ಧಾರಾಕಾರ ಮಳೆ ಕಂಟಿನ್ಯೂಸ್ ಆಗಿ ಬಂದ್ರೆ ಈ ತರ ಈ ಸಾಂಕ್ರಾಮಿಕ ಕಾಯಿಲೆಗಳು ಸ್ವಲ್ಪ ಕಡಿಮೆನೆ ಇರುತ್ತೆ. ಈ ಇಂಟರ್ಮಿಟೆಂಟ್ ರೈನ್ ಅಂದ್ರೆ ಮಧ್ಯೆ ಬಿಟ್ಟು ಒಪ್ಪೋದು, ಒಂದ್ಸಲ ಮಳೆ ಒಂದ್ಸಲ ಬಿಸಿಲು, ಹಿಂಗಿದ್ದಾಗ ಈ ಕಾಯಿಲೆಗಳು ಹರಡುವಿಕೆ ಜಾಸ್ತಿ ಅಥವಾ ಈ ಉತ್ಪನ್ನಗಳು ಜಾಸ್ತಿ, ಈ ಜ್ವರ ಬರುವಂತದ್ದಂತದ್ಕೆ ಮಲೇರಿಯಾ ಚಿಕನ್ಗುನ್ಯ ಯಾವ್ದೇ ಇರ್ಬೋದು, ಅದು ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
0: ಮುಖ್ಯವಾಗಿ ತಾವು ಏನ್ ಕೇಳ್ತಾ ಇದ್ದೀರಿ, ಈಗ ಇದು ಸೀಸನಲ್ ಡಿಸೀಸ್ ಅಂತ ಹೇಳಿ ಹೇಳ್ತೇವೆ ನಾವು. ಆದರೂ ಈ ವರ್ಷದಲ್ಲಿ ನಮ್ಮಲ್ಲಿ ಮಳೆ ಏನು ಶುರು ಆಯ್ತು, ಮಧ್ಯದಲ್ಲಿ ಕೈ ಕೊಡ್ತು, ಮಧ್ಯದಲ್ಲಿ ಮಳೆ ಇಲ್ಲ ಇತ್ತು, ಅವಾಗ ಏನಾಗ್ತದೆ ಅಂದ್ರೆ ಮಳೆ ಮತ್ತು ಕಾಯಿಲೆಗಳು ಮತ್ತು ಮಳೆ ಬಿಡುವಂತದ್ದು ಇದು ಹೊಂದಿಕೊಂಡಿರ್ತದೆ. ಯಾವಾಗ್ಲೇ ಆಗ್ಲಿ ಮಳೆ ಏನಿದೆ ಅದು ಬರ್ತಾ ಇದ್ದು ಮಧ್ಯದಲ್ಲಿ ನಿಂತು ಹೋದ್ರೆ ಅವಾಗ ಏನಾಗ್ತದೆ ಅಂದ್ರೆ ಸೊಳ್ಳೆಗಳು ಆರಾಮದಲ್ಲಿ ಬಂದು ಕೂತು ಮೊಟ್ಟೆ ಇಟ್ಟು ಸೊಳ್ಳೆ ಸಂತಾನೋತ್ಪತ್ತಿಯನ್ನಾಗಿ ದೊಡ್ಡ ಸೊಳ್ಳೆ ಆಗ್ಲಿಕ್ಕೆ ಅವಕಾಶ ಸಿಗ್ತದೆ. ಅದೇ ಕಂಟಿನ್ಯೂಸ್ ಮಳೆ ಆಗ್ತಾ ಇದ್ರೆ ಆ ಮೇಲ್ಮೈ ಏನಿದೆ ಡಿಸ್ಟರ್ಬ್ ಆಗ್ತಾ ಇದ್ದಾಗೆ ಅದು ಏನಾಗ್ತದೆ ಅಂದ್ರೆ ಅಲ್ಲಿ ಸೊಳ್ಳೆ ಕೂತ್ಕೊಳ್ಳಿಕ್ ಆಗುದಿಲ್ಲ. ಇದರ ಬಗ್ಗೆ ನಾನು ಒಂದು ಉದಾಹರಣೆಯನ್ನ ಹೇಳ್ತೇನೆ, ಅದು ಏನಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದಾಗ ಆ ವ್ಯಾಪ್ತಿಯಲ್ಲಿ ಏನಾಗಿತ್ತಂದ್ರೆ ಆ ಡ್ಯಾಮ್ ಏರಿಯಾ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ಮಲೇರಿಯಾ ಪ್ರಕರಣಗಳು ಕಂಡು ಬಂದು ಆವಾಗ ಅವರಿಗೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗಂತೇಳಿ ಅವರೇ ಆಲೋಚನೆ ಮಾಡಿದ್ರು. ಆವಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಚನಲ್ಗಳಲ್ಲಿ ಹೋಗುವಂತ ನೀರೇನಿದೆ ಅದರ ಮಟ್ಟವನ್ನ ಏರಿಸುವುದು ತಗ್ಗಿಸುವುದು ಅದನ್ನ ಆವಾಗಲೇ ಟೆಕ್ನಾಲಜಿ ಮಾಡಿ ಇಟ್ಟಿದ್ರು. ಇದು ಮುಖ್ಯವಾಗಿ ಕಾರಣ ಏನಂದ್ರೆ ಮಲೇರಿಯಾವನ್ನ ನಿಲ್ಲಿಸ್ಲಿಕ್ಕೆ, ಈ ನೀರಿನ ಮಟ್ಟವನ್ನ ಮೇಲೆ ಕೆಳಗೆ ಮಾಡೋದ್ರಿಂದ ಸೊಳ್ಳೆಗೆ ರೆಸ್ಟಿಂಗ್ ಟೈಮ್ ಏನಿದೆ ಅದು ಸಿಗುವುದಿಲ್ಲ ಮತ್ತು ಅದು ಅಲ್ಲಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಮತ್ತು ಮೊಟ್ಟೆ ಇಡುವುದಿಲ್ಲ ಮತ್ತು ನೀರು ಹರಿದು ಹೋಗ್ತದೆ. ಇದರಿಂದಾಗಿ ಅವರು ಆ ಇದನ್ನ ಟೆಕ್ನಾಲಜಿಯನ್ನ ಆವಾಗಲೇ ತಂದಿದ್ರು. ಇಲ್ಲಿ ನಮ್ಮಲ್ಲೂ ಕೂಡ ನಾವು ಹಾಗೆ ಹೇಳ್ತೇವೆ, ಯಾರೇ ಆಗ್ಲಿ ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಮನೆ ಇರ್ಬೋದು ಕಚೇರಿ ಇರ್ಬೋದು ಅಥವಾ ಪರಿಸರದಲ್ಲಿ ಎಲ್ಲಾದ್ರೂ ಕೂಡ ಒಂದು ವಾರ ಅಥವಾ 5 ದಿನಕ್ಕಿಂತ ಜಾಸ್ತಿ ನೀರು ನಿಂತಿದ್ದಿದ್ರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಂತೇಳಿ. ಈಗ ಏನಾಗ್ತದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ

0: ಇದ್ರೆ ಅವಾಗ ನೀರಿನ ಮೇಲ್ಮೈ ಏನಿದೆ ಅದು ಡಿಸ್ಟರ್ಬ್ ಆಗ್ತಾ ಹೋದಾಗೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೇವೆ ಕನಿಷ್ಠ ವಾರಕ್ಕೆ ಒಮ್ಮೆ ಆದರೂ ತಮ್ಮ ಪರಿಸರದಲ್ಲಿ ನೀರೆಲ್ಲಿ ನಿಲ್ತದೆ ಅದನ್ನ ಕೌಚಿ ಹಾಕಿ ನೀರು ನಿಲ್ಲಿದ್ದಾಗೆ ನೋಡ್ಕೊಳ್ಳಿ ಅಂತೇಳಿ ನಾವು ಹೇಳ್ತೇವೆ.
1: ನೀವಿಷ್ಟು ಹೇಳ್ರಲ್ಲ, ಇದ್ರಲ್ಲಿ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಜಾಸ್ತಿ ಇರುವಂತ ಕಾಯಿಲೆ ಅಥವಾ ನಮ್ಮನ್ನೆಲ್ಲ ತುಂಬಾ ಚಿಂತೆಗೀಡ್ ಮಾಡ್ತಾ ಇರುವಂತಹ, ನಾವ್ ಇದಕ್ಕೊಂದು ಕಂಟ್ರೋಲ್ ತಗೋ ಮೆಜರ್ ಮಾಡ್ಲೇಬೇಕು ಅಂತ ಹೇಳುವಂತ ಕಾಯಿಲೆ ಯಾವ್ದು?
0: ಈಗ ಮುಖ್ಯವಾಗಿ ಈ ಪ್ರಾಣಿಗಳಿಂದ ಬರುವಂತ, ಪ್ರಾಣಿ ಪಕ್ಷಿಗಳಿಂದ ಬರುವಂತ ಕಾಯಿಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಇವತ್ತಿನ ದಿವಸ ನನ್ನ ಹತ್ರ ಕೇಳಿದ್ರೆ ನಿಮ್ಮ ಕನ್ಸರ್ನ್ ಏನಂತೇಳಿ ಕೇಳಿದ್ರೆ, ನಮ್ಮಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಡ ಮತ್ತು ಆಲೂರು ವ್ಯಾಪ್ತಿಯಲ್ಲಿ ಹಂದಿಗಳು ಸಾಯ್ತಾ ಇದೆ, ಕಾಡಂದಿಗಳು ಸಾಯ್ತಾ ಇದೆ. ಆಯ್ತಾ, ಇಲ್ಲಿ ನಮ್ಗೆ ಕಾಡಂದಿ ಸಾಯ್ಲಿಕ್ಕೆ ಕಾಡಂದಿಯಲ್ಲಿ ಏನೋ ಒಂದು ಕಾಯಿಲೆ ಇರಬೇಕು, ಹಾಗಾಗಿ ನಮ್ಗೆ ಅದು ಅದು ಸಾಯ್ತಾ ಇದೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ, ಸದ್ಯದ ಅಭಿಪ್ರಾಯ. ಆದರೆ ಅದಕ್ಕೆ ನಿರ್ದಿಷ್ಟವಾದ ಅಭಿಪ್ರಾಯವನ್ನು ಕೊಡಬೇಕಾದ್ರೆ ಆ ಸತ್ತ ಪ್ರಾಣಿ ಏನಿದೆ ಅದರ ಒಂದು ದೇಹದಲ್ಲಿ ನಾವು ಪೋಸ್ಟ್ಮಾರ್ಟಮ್ ಅನ್ನ ಮಾಡಿ ಮತ್ತು ಅದರ ರಕ್ತದ ಮಾದರಿ ಏನಿದೆ ಅದನ್ನ ಪರೀಕ್ಷೆಗೆ ಒಳಪಡಿಸಿ ಅದನ್ನ ಪಶುಸಂಗೋಪನಾ ಇಲಾಖೆಯಿಂದ ಮಾಡ್ತಾರೆ. ಅವರು ಮಾಡಿ ಅದರದೇ ಒಂದು ನಿರ್ದಿಷ್ಟವಾದ ಯಾವುದೇ ಒಂದು ಕಾಯಿಲೆ ಅಂತೇಳಿ ಏನಿದೆ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಆದರೆ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಕೊಳೆತ ಪರಿಸ್ಥಿತಿಯಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗ್ತಿಲ್ಲ. ಇದು ಸದ್ಯದ ಕನ್ಸರ್ನ್ ಇರುವಂತದ್ದು. ಹಾಗಾಗಿ ನಾವು ಜನರಿಗೆ ಏನ್ ಹೇಳ್ತಾ ಇದ್ದೇವೆ ಅಂದ್ರೆ, ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲೇ ಆಗ್ಲಿ ನೀವು ಯಾವುದೇ ಪ್ರಾಣಿ ಇರಬಹುದು ಅಸಹಜವಾಗಿ ಸಾಯ್ತಾ ಇದ್ರೆ, ಅದು ಈಗ ಹಂದಿ ಸಾಯ್ತಾ ಇದೆ, ಆ ಸತ್ತ ಕೂಡಲೇ ನಮ್ಗೆ ವರದಿಯನ್ನ ಮಾಡಿ. ಅದು ನಮ್ಗೆ ಆರೋಗ್ಯ ಇಲಾಖೆ ಅಂತೇಳಿ ಅಲ್ಲ, ಫಾರೆಸ್ಟ್ ಇಲಾಖೆ ಮಾಡಬಹುದು, ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಮಾಡಬಹುದು, ಹಾಗೆ ಪಶುಸಂಗೋಪನಾ ಇಲಾಖೆಯವರಿಗೆ ಮಾಡಬಹುದು. ನಿಮ್ಮ ಆರೋಗ್ಯ ಇಲಾಖೆ ಅಂದ್ರೆ ಆಶಾ ಕಾರ್ಯಕರ್ತ ಇರ್ಬೋದು, ಅಥವಾ ನಮ್ಮ ಯಾರು ಕ್ಷೇತ್ರ ಭೇಟಿ ಮಾಡುವಂತ ಸಿಸ್ಟರ್ಗಳು ಯಾರು ಇರ್ತಾರೆ ಅವರಿಗೆ ತಾವುಗಳು ಹೇಳಿದ್ರೆ ಅವರು ಸುದ್ದಿಯನ್ನ ಮುಟ್ಟಿಸ್ತಾರೆ, ಮತ್ತು ಸೂಕ್ತ ವ್ಯವಸ್ಥೆ ಏನಿದೆ ಅದನ್ನ ನಾವು ಮಾಡ್ತೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಇದಿರುವಂತದ್ದು. ಆದರೆ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಕನ್ಸರ್ನ್ ಈಗ ಸದ್ಯದಲ್ಲಿ ಇದಾದ್ರೆ, ಲಾಂಗ್ ಟೈಮ್ ನಲ್ಲಿ ನಮ್ಮಲ್ಲಿ ಇರುವಂತದ್ದು ಏನಂದ್ರೆ ಹಾವು ಕಚ್ಚಿದ ಪ್ರಕರಣಗಳು ಏನಿದೆ ಅದು ಮುಖ್ಯವಾಗಿ ನಮ್ಮಲ್ಲಿ ಹಾವು ಕಚ್ಚಿ ಸಾಯುವಂತದ್ದು ಏನಿದೆ ಅದು ಕೂಡ ಆಗ್ತಾ ಇದೆ. ಕಳೆದ ಒಂದು ತಿಂಗಳಲ್ಲಿ ಕಳೆದ ಮೂರು ತಿಂಗಳಲ್ಲಿ ನಮ್ಮಲ್ಲಿ ಇಬ್ಬರು ವ್ಯಕ್ತಿಗಳು ಸಾವು ಉಂಟಾಗಿದೆ. ಅದು ಮುಖ್ಯವಾಗಿ ಕೆರಾಡಿ ವ್ಯಾಪ್ತಿಯಲ್ಲಿ ಒಂದಾಗಿದೆ. ಏನಾಗ್ತದಂದ್ರೆ ಜನರಿಗೆ ತಮಗೆ ಕಚ್ಚಿದ ಹಾವು ಯಾವ್ದಂತೇಳಿ ಸರಿಯಾಗಿ ಗುರುತಿಸ್ಲಿಕ್ಕೆ ಆಗುದಿಲ್ಲ, ಮತ್ತು ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಹಾವು ಕಚ್ಚಿದ ತಕ್ಷಣ ಭಯಭೀತರಾಗ್ತಾರೆ, ವಿಷದ ಹಾವ ಅಥವಾ ಅದು ವಿಷವಲ್ಲದ ಹಾವು ಅಂತೇಳಿ ನೋಡುವುದಿಲ್ಲ, ಮತ್ತು ಕೆಲವೊಂದು ಸಂದರ್ಭದಲ್ಲಿ ಸಾಯಿಸುವುದು ಮಾಡ್ತಾರೆ. ಇದರಿಂದ ಏನಾಗ್ತದಂದ್ರೆ ನಮ್ಗೆ ಹಾವನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಇದಲ್ಲದೆ ಇನ್ನೊಂದು ಏನಂದ್ರೆ ಅವರಿಗೆ ತಿಳಿವಳಿಕೆ ಇರುವಂತ ಯಾವುದೋ ಒಬ್ಬ ಲೋಕಲ್ ಹೀಲರ್ ಅಂತೇಳಿ ಇರ್ತಾನೆ, ಹಾವುಗೆ ಔಷಧಿ ಕೊಡುವಂತ ಲೋಕಲ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಸಮಸ್ಯೆಗಳಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಹಾವು ಕಚ್ಚಿದ ಪ್ರಕರಣಗಳು ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. ಒಂದು ಹಾವು ಕಚ್ಚಿದ್ದು ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ರಿಪೋರ್ಟ್ ಆಗುವಂತದ್ದು ಕೂಡ ಜಾಸ್ತಿ ಆಗಿದೆ. ಯಾಕಂದ್ರೆ ಸಾವಿನ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಆಲ್ಮೋಸ್ಟ್ 99% ಡೆತ್ ಆಗುದಿಲ್ಲ ಅಂತೇಳಿ ಹೇಳ್ಬೋದು. ಅಲ್ಲಿ ಯಾರು ಚಿಕಿತ್ಸೆಗೆ ಬಂದಿರ್ತಾರೆ ಅವರಿಗೆ ಸಾವು ಆಗುದಿಲ್ಲ ಅಂತೇಳಿ. ಯಾಕಂತೇಳಿ ಹೇಳಿದ್ರೆ ಅಲ್ಲಿ ನಮ್ಗೆ ಬೇಕಾಗುವಂತ ಈ ಆಂಟಿ ಸ್ನೇಕ್ ವೇನಮ್ ಅಂತೇಳಿ ಏನಿದೆ ಅದು ಎಷ್ಟು ಬೇಕಾದ್ರೂ ನಮ್ಮ ಹತ್ರ ಸುಲಭವಾಗಿ ಸಿಗ್ತದೆ, ಮತ್ತು ICUನಲ್ಲಿ ಹಾಕಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಮ್ಮಲ್ಲಿ ಕೊರ್ಗಿ ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಒಬ್ಬರಿಗೆ ಹಾವು ಕಚ್ಚಿತ್ತು, ಅಲ್ಲಿಯೇ ಚಿಕಿತ್ಸೆಯನ್ನು ಶುರು ಮಾಡಿ ಅವರು ಶಿಫ್ಟ್ ಮಾಡಿದ್ರು, ಯಾಕಂದ್ರೆ ಮುಂದೆ ಅವರಿಗೆ ಸಮಸ್ಯೆ ಆಗ್ಬಹುದು ಅಂತ ಶಿಫ್ಟ್ ಮಾಡಿದ್ರು. ಈಗ ಬೇರೆ ಬೇರೆ ಕಡೆ ಹಾವು ಕಚ್ಚಿದ ಪ್ರಕರಣಗಳು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲೇ ಆಗ್ತಾ ಇದೆ. ಇದು ನಮ್ಮ ಕನ್ಸರ್ನ್ ಇರುವಂತದ್ದು. ಒಂದೇನಂದ್ರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಜನರ ಹತ್ರ ಕೇಳ್ಕೊಳ್ತೇನೆ, ಅದು ಏನೇ ಕಚ್ಚಲಿ ಆಯ್ತಾ ಕೂಡಲೇ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅದು ಏನಂತೇಳಿ ತಿಳ್ಕೊಳ್ಳಿ.
1: ಇದಕ್ಕಿಂತ ಮುಂಚೆ ನಾ ಒಂದ್ ಕೇಂದ ಈಗ ಹಾವ್ ಕಚ್ಚು ಕೂಡ ಅದನ್ನ ಗೋಲ್ಡನ್ ಅವರ್ ಅಂತ ಹೇಳಿದ್ರು ಒಂದಿಷ್ಟು ಪೀರಿಯಡ್, ಆ ಟೈಮಲ್ಲಿ ಎಂತೆಲ್ಲ ಮಾಡುಕಾಗ?
0: ಮುಖ್ಯವಾಗಿ ಒಂದೇನಂದ್ರೆ ಎಂತ ಮಾಡುಕಾಗ ಅಂದ್ರೆ ಫಸ್ಟ್ ಹೆದರ್ಕೊಳ್ಳೋಕಾಗ ಆಯ್ತಾ, ಏನೂ ಆಗುದಿಲ್ಲ ಅಂತೇಳಿ ಆಯ್ತಾ. ಅದು ವಿಷ ಕಚ್ಚಿದ್ದ ಯಾಕಂತೇಳಿ ಹೇಳಿದ್ರೆ ನಾಗರ ಹಾವು ಕಚ್ಚಿದ್ರು ಕೂಡ ನಮ್ಗೆ ಏನಾಗುದಿಲ್ಲ ಅಂತೇಳಿ ಧೈರ್ಯದಲ್ಲಿ ಇರಬೇಕು. ಯಾಕಂತೇಳಿ ಹೇಳಿದ್ರೆ ಯಾವುದೇ ಹಾವು ಇದೆ ಅಥವಾ ಯಾವುದೇ ಪ್ರಾಣಿ ಅದು ಬೇಕಂತೇಳಿ ಬಂದು ಯಾರಿಗೂ ಕಚ್ಚುವುದಿಲ್ಲ, ಅದು ಅದರ ರಕ್ಷಣೆಗೋಸ್ಕರ ಕಚ್ಚುವಂಥದ್ದು, ಇದು ನಮಗೆ ಗೊತ್ತಿರಬೇಕು. ಮತ್ತು ಈ ಹಾವು ಕಚ್ಚಿದಾಗ ಪ್ರತಿ ಸಂದರ್ಭದಲ್ಲೂ ನಿಮಗೆ ಆ ವಿಷ ಏನಿದೆ ದೇಹವನ್ನ ಸೇರಿದೆ ಅಂತೇಳಿ ಹೇಳಲಿಕ್ಕೂ ಆಗುದಿಲ್ಲ. ನಾವು ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೇವೆ, ಹಾವು ಕಚ್ಚಿ ಏನಾಗದೇ ಇರುವುದನ್ನ ನಾವು ನೋಡಿದ್ದೇವೆ. ಉದಾಹರಣೆಗೆ ನನ್ನ ಅಮ್ಮನಿಗೆ ಕೂಡ ಮನೆಯಲ್ಲಿ ಈ ಕನ್ನಡಿ ಅಂತೇಳಿ ಹಾವೇನಿದೆ ಬಂದು ಕಚ್ಚಿತ್ತು, ಏನೂ ಆಗ್ಲಿಲ್ಲ. ನಾವು ಹಾವಿನ ಸಮೇತ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಅವರು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರು, ಏನೂ ಆಗ್ಲಿಲ್ಲ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಅದ ನಂತರ ಏನೂ ಇಲ್ಲ ಅಂತೇಳಿ ಹೇಳಿ ಕರ್ಕೊಂಡು ಬಂದಿದ್ದು ಕೂಡ ಆಗಿದೆ. ಆದರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಂತ ಹೇಳಿದ್ರೆ, ಹಾವಿನ ಆ ವಿಷ ಏನಿದೆ ಅದು ಜೊಲ್ಲದು, ಅದು ಕಚ್ಚಿದಾಗ ಮನುಷ್ಯನ ದೇಹವನ್ನ ಸೇರ್ಬೇಕು. ಒಂದ್ ವೇಳೆ ಸೇರ್ಲಿಲ್ಲ ಅಂತೇಳಿ ಇದ್ರೆ ಅವಾಗ ಏನೂ ಆಗುದಿಲ್ಲ. ಈ ಹಾವಿನ ವಿಷ ಏನಿದೆ ಅದು ಕಂಪ್ಲೀಟ್ ಆಗಿ ಪ್ರೋಟೀನ್ ಅಂತೇಳಿ ಹೇಳ್ತೇವೆ, ಅವನ ದೇಹದಲ್ಲಿ ಯಾವುದೇ ಗಾಯ ಇಲ್ಲ ಅಂತ ಹೇಳಿದ್ರೆ ಹಾವಿನ ವಿಷವನ್ನು ಕುಡಿದ್ರು ಕೂಡ ಅವನಿಗೆ ಏನಾಗುದಿಲ್ಲ, ಅದು ಜೀರ್ಣವಾಗಿ ಹೋಗ್ತದೆ, ಗಾಯ ಇರಬಾರ್ದು ಮಾತ್ರ. ಪ್ಯೂರ್ ಪ್ರೋಟೀನ್ ಅಂತೇಳಿ ಹೇಳ್ತೇವೆ ಅದು. ಆದ್ರೆ ಏನಾಗ್ತದೆ ಅಂದ್ರೆ ಇದು ನ್ಯೂರೋಟಾಕ್ಸಿಕ್ ಮತ್ತು ಹೆಮಟೋಟಾಕ್ಸಿಕ್ ಅಂತೇಳಿ ಹೇಳ್ತೇವೆ. ಇದರಿಂದಾಗಿ ನಮಗೆ ಸಮಸ್ಯೆಗಳೇನಿದೆ ಅದು ಆಗ್ತದೆ. ಇನ್ನು ಮುಖ್ಯವಾಗಿ ಹಾವಿನ ಬಗ್ಗೆ ನಾವು ಕೆಲವೊಂದು ತಿಳಿಬೇಕು, ಯಾವುದು ವಿಷಪೂರಿತ ಹಾವು ಯಾವುದು ವಿಷವಲ್ಲದ ಹಾವು ಅಂತೇಳಿ ನಾವು ತಿಳ್ಕೊಳ್ಬೇಕು. ಮುಖ್ಯವಾಗಿ ನಮ್ಮಲ್ಲಿ ಈ ತೌಡಪ್ಪರ್ಯ ಅಂತೇಳಿ ಒಂದು ಹಾವಿದೆ, ಅದು ವಿಷವಲ್ಲದ ಹಾವು, ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲ ಕಡೆಯಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಹಾಗೆ ಅನೇಕ ಹಾವುಗಳಿದೆ, ಇದನ್ನ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಮುಖ್ಯವಾಗಿ ನಮ್ಮಲ್ಲಿ ಇರುವಂತದ್ದು ಈಗ ಹಾವುಗಳನ್ನ ನೋಡ್ಲಿಕ್ಕೆ ಹೋದ್ರೆ ಮುಖ್ಯವಾಗಿ ನಾಗರ ಹಾವು ಸಿಗ್ತದೆ, ಅದರ ನಂತರ ಕೊಳಕು ಮಂಡಲ ಅಂತೇಳಿ ಹಾವು ಸಿಗ್ತದೆ. ಈ ಕೊಳಕು ಮಂಡಲ ಅಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ಕುದ್ರಾಳ ಅಂತೇಳಿ ಹೇಳ್ತಾರಲ್ಲ ಅದಿರ್ತದೆ. ಅದರ ನಂತರ ಕಟ್ಟು ಹಾವು ಅಂತೇಳಿ ಸಿಗ್ತದೆ, ಕಾಮನ್ ಕ್ರೈಟ್ ಅಂತೇಳಿ ಕರಿತೇವೆ. ಇನ್ನೊಂದು ಗರಗಸ ಮಂಡಲ ಅಂತೇಳಿ ಸಿಗ್ತದೆ, ಅದು ವೈಪರ್ ಅಂತೇಳಿ ಹೇಳ್ತೇವೆ, ಸಾ ಸ್ಕೇಲ್ಡ್ ವೈಪರ್ ಅಂತೇಳಿ. ಹೀಗೆ ಹಲವಾರು ನಮೂನೆಯ ಹಾವುಗಳು ನಮ್ಮಲ್ಲಿ ಇದೆ. ಮತ್ತು ಮುಖ್ಯವಾಗಿ ದೊಡ್ಡ ಹಾವಿದೆ, ಕಾಳಿಂಗ ಸರ್ಪ ಅಂತೇಳಿ ಹೇಳ್ತೇವೆ, ಇದನ್ನು ಕೂಡ ನಾವು ನೋಡಿದ್ದೇವೆ, ನಮ್ಮಲ್ಲಿ ಇದೆ. ತುಂಬಾ ಉದ್ದದ ಹಾವು ಇರುವಂತದ್ದು ಇದೆ, ಅದನ್ನು ನಾವು ನೋಡ್ತೇವೆ. ಮತ್ತು ಹಾವುಗಳನ್ನ ಹೇಗೆ ಗುರುತಿಸುವುದಂತೇಳಿ, ಮಧ್ಯಮ ಗಾತ್ರದ ಹಾವಿನ ಸುಮಾರು 2 ಮೀಟರ್ ಉದ್ದದವರೆಗಿನ ಹಾವನ್ನು ಕೂಡ ನಾವು ನೋಡ್ತೇವೆ. ಮತ್ತು ನಾಗರ ಹಾವಿಗೆ ಭಯ ಮತ್ತು ಬೆದರಿಕೆ ಉಂಟಾದಾಗ ಅದು ಹೆಡೆಯನ್ನು ಬಿಚ್ಚುತ್ತದೆ, ಇಲ್ಲಾಂದ್ರೆ ಅದು ಬಿಚ್ಚುದೇ ಇಲ್ಲ, ಸುಮ್ಮನೆ ಇರ್ತದೆ. ನಾವು ಏನ್ ಹೇಳ್ತೇವೆ ಅಂದ್ರೆ ಅದು ನನಗೆ ಹೆಡೆ ತೋರಿಸಿ ನಾನು ಇದ್ದೇನೆ ಅಂತೇಳಿ ಇಳಿ ಹೋಯ್ತು ಅಂತೇಳಿ ಹೇಳುವಂತದ್ದೇನಿದೆ ಅದನ್ನು ಮಾಡ್ತೇವೆ. ಮತ್ತು ನಾಗರ ಹಾವುಗಳಲ್ಲೂ ಕೂಡ ಬಣ್ಣದ ವ್ಯತ್ಯಾಸ ಇರ್ತದೆ, ಕಪ್ಪು ಕಂದು ಹಳದಿ ಅಥವಾ ಬೂದು ಬಣ್ಣದ ಇರ್ತದೆ. ಹೆಡೆಯ 2 ವೃತ್ತಗಳನ್ನು ಸಂಪರ್ಕಿಸುವ ರೇಖೆಯ ರೂಪದಲ್ಲಿ ಒಂದು ಸ್ಪೆಕ್ಟೇಕಲ್ಸ್ ಏನಿದೆ ಆ ಆಕೃತಿಯಲ್ಲಿ ಅದು ಇರ್ತದೆ. ಹೆಚ್ಚಾಗಿ ಎಲ್ಲಾ ಕಾಡುಗಳಲ್ಲಿ ಇರ್ತದೆ ನಮ್ಮಲ್ಲಿ, ನಮ್ಮ ಈ ಪೇಟೆ ಪ್ರದೇಶದಲ್ಲೂ ನಾಗರ ಹಾವು ಇರುವಂತದ್ದೇನಿದೆ ಅದು ಇರ್ತದೆ. ಮತ್ತು ಈ ನಾಗರ ಹಾವು ಕಚ್ಚಿದಾಗ ಇದು ಹೆಚ್ಚಾಗಿ ನ್ಯೂರೋಟಾಕ್ಸಿಕ್ ಅಂತೇಳಿ ಹೇಳ್ತೇವೆ. ಮತ್ತು ಆದಷ್ಟು ಬೇಗನೆ ಇದಕ್ಕೆ ನಾವು ಚಿಕಿತ್ಸೆಯನ್ನು ಕೊಡಬೇಕು, ಇಲ್ಲಾಂದ್ರೆ ಏನಾಗ್ತದೆ ಉಸಿರು ಕಟ್ಟುವಂತದ್ದೇನಿದೆ ಅದೆಲ್ಲ ಆಗ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಹಾವುಗಳು ಏನಿದೆ ಈ ನ್ಯೂರೋಟಾಕ್ಸಿಕ್ ಹಾವುಗಳು ಕಚ್ಚಿದಾಗ ನಮ್ಗೆ ದೃಷ್ಟಿಯಲ್ಲಿ ಎರಡೆರಡಾಗಿ ಕಾಣುವಂತದ್ದು, ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂತದ್ದು, ಮತ್ತು ನಮ್ಮ ಸ್ವರ ಏನಿದೆ ತೊದಲುವಂತದ್ದು ಇದೆಲ್ಲ ಶುರುವಾಗ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಅಂದ್ರೆ ರಕ್ತ ಪರೀಕ್ಷೆ ಮಾಡುವಂತದ್ದನ್ನ ಮಾಡ್ತೇವೆ. ಇದು ವಿಷ ಸೇರ್ಕೊಂಡಿದೆ ಇಲ್ಲ ಅಂತೇಳಿ ರಕ್ತ ಪರೀಕ್ಷೆ ಏನಿದೆ ಅದನ್ನ ಮಾಡ್ತೇವೆ. ಮತ್ತು ಅದಕ್ಕೆ ಬೇಕಾದ ಚಿಕಿತ್ಸೆ ಏನಿದೆ, ಆಂಟಿಸ್ನೇಕ್ ವೇನಮ್ ಏನ ಇದೆ ಅದನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೇವೆ.
2: ಕೆಲವರೆಲ್ಲ ಇರ್ತಾರೆ ಹಾವು ಕಚ್ಚಿ ತಂದ ಕೂಡ ಅವ್ರದ್ದೊಂದು ಫಸ್ಟ್ ಅವ್ರದ್ದು ಮೊದಲ ಅಂದ್ರೆ ಅದಕ್ಕೆ ಹಾವು ಕಚ್ಚಿದ ಜಾಗದಿಂದ ಸ್ವಲ್ಪ ಮೇಲೆ ಬಟ್ಟೆನ ಗಟ್ಟಿಯಾಗಿ ಕಟ್ಟುದು, ಆ ನಂತರ ಈ ಜೆಲ್ ಕೆಲವ್ದು ಹಾಕುದು, ಮೊನ್ನೆ ಅಲವರ ಜೆಲ್ ಎಲ್ಲ ಹಾಕಿರಂಬ್ರ, ಅರ್ಶಿನ ಹಾಕುದು, ಹಿಂಗೆಲ್ಲ ಇತ್ತು. ಇದನ್ನೆಲ್ಲ ಮಾಡ್ಲಕ್ಕ ಕಾಫಿ ಹುಡಿ ಹಾಕುದು ಇದೆಲ್ಲ ಮಾಡ್ಲಕ್ಕ
0: ಪಿಕ್ಚರ್ ಸ್ಟೈಲ್ ಅಲ್ಲಿ ಅದನ್ನ ಕೊಯ್ದು ರಕ್ತ ಹೋಗುವಂತ ನೋಡ್ಕೊಳ್ಳುವ
2: ಮತ್ತು ಕುಡಿಯುದು ಅದನ್ನ ಸಕ್
0: ಮಾಡಿರೋ ತರ ಮಾಡಿ ಹೋಗ. ತಾವೇನ್ ಹೇಳಿದ್ರೆ ಇದು ಯಾವ್ದನ್ನು ಕೂಡ ಮಾಡಬಾರ್ದು ಅಂತೇಳಿ ಹೇಳ್ತೇವೆ ನಾವು,
2: ಮಾಡುಕಾಗ.
0: ಹೌದು, ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ನಮ್ಮಲ್ಲಿ ಈ ಗಂಟಾಕುದು ಅಂತೇಳಿ ಏನಿದೆ, ಗಟ್ಟಿಯಾಗಿ ಗಂಟಾಕುವಂತದ್ದು ಏನಿದೆ, ಇದರಿಂದ ಏನಾಗ್ತದೆ ವಿಷ ಏರುವಂತದ್ದು ಏನಿದೆ ಅದು ಸ್ಲೋ ಆಗ್ತದೆ. ಅದನ್ನು ಬಿಡಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಸೇರುವಂತದ್ದು ಏನಿದೆ ಅದು ದೇಹವನ್ನು ಸೇರುವಂತದ್ದು ಏನಿದೆ ಅದು ಆಗ್ತದೆ ಅಂತೇಳಿ ಹೇಳ್ತಾರೆ. ಆದರೆ ಸ್ಥಳೀಯವಾಗಿ ಸಮಸ್ಯೆಗಳು ಏನಾಗುವಂತದ್ದಿದೆ, ಅದು ಕಾಲಿ ಕಚ್ಚಿದ್ರೆ ಕಾಲಿನಲ್ಲಿ ಸಮಸ್ಯೆ ಆಗುವಂತದ್ದು ಏನಿದೆ ಅದು ಹಾಗೆ ಉಳ್ಕೊಂಡಿರ್ತದೆ. ಮತ್ತು ಕಾಲಿ ಆ ಗಟ್ಟಿಯಾದ ಬಿಗಿಯುದು ಏನಿದೆ ಅದನ್ನು ಬಟ್ಟೆಯಿಂದ ಬಿಗಿದ್ದು ನೋಡಿದ್ದೇನೆ ನಾನು, ಬಾವಿ ಹಗ್ಗದಲ್ಲೂ ಬಿಗಿದ್ದನ್ನು ನೋಡಿದ್ದೇನೆ ನಾನು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ರಕ್ತ ಸಂಚಾರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಅವನಿಗೆ ಗ್ಯಾಂಗ್ರೀನ್ ಆಗಿ ಆ ಕಾಲನ್ನ ಕಟ್ ಮಾಡುವಂತ ಸಾಧ್ಯತೆ ಕೂಡ ಇರ್ತದೆ. ಅದು ವಿಷ ಕಚ್ಚಿದ್ದು ಇರ್ಬೋದು, ವಿಷಪೂರಿತ ಹಾವು ಇರ್ಬೋದು, ವಿಷ ಒಲ್ದಿದ್ದ ಹಾವು ಎರಡೂ ಇರ್ಬೋದು, ಆಯ್ತಾ. ಆದರೆ ಒಂದೇನಂದ್ರೆ ಕನಿಷ್ಠ ಅರ್ಧ ಗಂಟೆ ಇಲ್ಲ 20 ನಿಮಿಷದೊಳಗಡೆ ಹತ್ತಿರದ ಆಸ್ಪತ್ರೆ ಏನಿದೆ ಅಲ್ಲಿಗೆ ಹೋಗಿ ಚಿಕಿತ್ಸೆಯನ್ನ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಅಂತೇಳಿ ಏನಿದ್ರೆ

0: ಆಸ್ಪತ್ರೆಗೆ ಹೋಗೋದು ಎಷ್ಟು ರಿಅಶ್ಯೂರೆನ್ಸ್ ಅಂದ್ರೆ ಏನೂ ಆಗೋದಿಲ್ಲ, ನಾವು ಆಸ್ಪತ್ರೆಗೆ ಹೋದ್ರೆ ಚಿಕಿತ್ಸೆ ಸಿಗ್ತದೆ ಅಂತೇಳಿ ಅವ್ರು ಬರಬೇಕು, ಆಸ್ಪತ್ರೆ ಬರಬೇಕು ಮತ್ತು ಚಿಕಿತ್ಸೆ ಏನಿದೆ ಆಸ್ಪತ್ರೆಯಲ್ಲಿ ವೈದ್ಯರು ನೋಡ್ತಾರೆ. ಸಾಧ್ಯವಾದರೆ ಹಾವನ್ನ ಯಾವುದೇ ಕಾರಣ ಸಾಯಿಸಬಾರ್ದು ಮತ್ತು ಹಾವಿನ ಸ್ಪಷ್ಟವಾದ ಒಂದು ಫೋಟೋವನ್ನು ತೆಗೆದಿಟ್ಕೊಂಡಿರಬೇಕು. ಸ್ಪಷ್ಟವಾದ ಫೋಟೋ, ಸಾಧ್ಯವಾದ್ರೆ ವಿಡಿಯೋವನ್ನು ಕೂಡ ಮಾಡಬಹುದು. ಅದನ್ನ ಅದರಷ್ಟಕ್ಕೆ ಬಿಡಬೇಕು, ಅದು ನಮಗೆ ಬೇಕಂತ ಕಚ್ಚಿದ್ದಲ್ಲ, ಅದು ಅದಕ್ಕೆ ಭಯ ಆಗಿ ನಮಗೆ ಅದರ ಒಂದು ರಕ್ಷಣೆಗಾಗಿ ನಮ್ಗೆ ಕಚ್ಚಿರುವುದನ್ನ ನಾವು ತಿಳ್ಕೊಂಡಿರ್ಬೇಕು. ಮುಖ್ಯವಾಗಿ ಇನ್ನೊಂದು ಹಾವಿದೆ ಸಮುದ್ರ ಹಾವು ಅಂತೇಳಿ, ಇದನ್ನ ನಾನು ಹೇಳಲೇಬೇಕು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಮುದ್ರ ಹಾವು ಕಚ್ಚಿ ಬರುವಂತದ್ದು ಪ್ರಕರಣಗಳಿದೆ. ನಾನು ಆವಾಗಲೇ ಹೇಳಿದಾಗೆ ನಮ್ಮಲ್ಲಿ ಫಿಶಿಂಗ್ ಆಕ್ಟಿವಿಟೀಸ್ ಯಾರು ಮಾಡ್ತಾರೆ ಅವರಿಗೆ ಈ ಹಾವು ಕಚ್ಚುವಂತದ್ದು ಏನಿದೆ ಅದು ಆಗ್ತದೆ. ಆ ಸಂದರ್ಭದಲ್ಲಿ ಮುಖ್ಯವಾಗಿ ಹಾವು ಕಚ್ಚಿದಾಗ ಏನಾಗ್ತದೆ ಅಂದ್ರೆ ಸ್ನಾಯು ನೋವು, ಅಂದ್ರೆ ಮಾಂಸಖಂಡಗಳ ನೋವು ಬರುವಂತದ್ದು, ಊದ್ಕೊಳ್ಳುವಂಥದ್ದು ಮತ್ತು ಕಾಂಟ್ರಾಕ್ಷನ್ ಅಂತೇಳಿ ಹೇಳ್ತೇವೆ, ಮಾಂಸಖಂಡಗಳು ಸೆಟಿಯುವುದು ಅಂತೇಳಿ ಹೇಳ್ತೇವಲ್ಲ ಅದು ಆಗ್ತದೆ. ಆ ಸಂದರ್ಭದಲ್ಲಿ ಅವರು ಹತ್ತಿರದ ಆಸ್ಪತ್ರೆಗೆ ಬರಬೇಕು, ಅದಕ್ಕೆ ಚಿಕಿತ್ಸೆ ಏನಿದೆ ನಮ್ಮ ಆಸ್ಪತ್ರೆಗಳಲ್ಲೇ ಮಾಡ್ತಾರೆ. ಇದನ್ನ ಈ ಮೂರು ಹಾವುಗಳು, ಮೂರು ತರದ ಹಾವುಗಳೇನಿದೆ, ಒಂದು ನ್ಯೂರೋಟಾಕ್ಸಿಕ್, ಇನ್ನೊಂದು ಹೆಮಟೋಟಾಕ್ಸಿಕ್, ಇನ್ನೊಂದು ಮಯೋಟಾಕ್ಸಿಕ್ ಅಂತೇಳಿ, ಈ ಮೂರು ತರದ ಹಾವು ನಮ್ಮಲ್ಲಿ ಎಲ್ಲ ಕಡೆಗಳಲ್ಲೂ ಇದೆ. ಹಾಗಾಗಿ ಈ ಹಾವಿನ ಬಗ್ಗೆ ನಾವು ಹೆಚ್ಚಿನ ಒಂದು ಜಾಗೃತೆಯನ್ನು ವಹಿಸಬೇಕು ಅಂತೇಳಿ ನಾನು ಹೇಳಲಿಕ್ಕೆ.
1: ಈ ತರ ಹಾವು ಹೊಳೆಂಗ್ ಇಪ್ಪುದಿಲ್ಲ, ಯಾಕಂದ್ರೆ ನಮ್ಮ ಹೊಳೆ ಬದಿಗೆಲ್ಲ ಬೊಳ್ಚುಕು ಹತ್ರಲ್ಲೇ
0: ಹೊಳೆಯಲ್ಲೂ ಇದೆ ಹಾವಿದೆ, ಅದು ಕೂಡ ಅದೇ ಸೀ ಸ್ನೇಕ್ ಅಂದ್ರೆ ಅದೇ ಇರುವಂತದ್ದು. ಅದು ಸ್ವಲ್ಪ ಕೆಲವೊಂದು ಸಮುದ್ರದಲ್ಲಿ ಇರ್ತದೆ, ಕೆಲವೊಂದು ಹೊಳೆಗಳಲ್ಲಿ ಕೂಡ ಇರ್ತದೆ ಮತ್ತು ಎಲ್ಲಾ ಹಾವುಗಳು ವಿಷಪೂರಿತ ಅಲ್ಲ. ಹಾಗಂತೇಳಿ ಕಚ್ಚಿದ ಹಾವುಗಳೆಲ್ಲ ವಿಷಪೂರಿತ ಅಂತೇಳಿ ತಿಳ್ಕೊಂಡು ನಾವು ಆಸ್ಪತ್ರೆಗಳಿಗೆ ಹೋಗ್ಬೇಕು, ಅಲ್ಲಿ ಅದು ಅಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಅದ್ರ ಮುಂದೆ ನಾವು ಹೋಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಿಷ ಅಲ್ಲ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಏನಾಗ್ತದಂದ್ರೆ ನಮ್ಗೆ ಆ ವಿಷ ಏರುವಂತ ಸಾಧ್ಯತೆ ಇರ್ತದೆ. ನಾನು ಕಣ್ಣಾರೆ ನೋಡಿರುವಂತದ್ದಿದೆ, ಕುಡಿತದ ಅಮಲಿನಲ್ಲಿ ನಮ್ಮ ನಾಗರಹಾವನ್ನ ಹಿಡಿಲಿಕ್ಕೆ ಹೋಗಿ ನಾಗರಹಾವು ಕಚ್ಚಿ ತನಗೇನು ಆಗ್ಲಿಲ್ಲ ಅಂತೇಳಿ ನನ್ನ ಆಸ್ಪತ್ರೆಗೆ ಬಂದು ಏನ್ ಕೇಳಿದ್ರೆ ಏನೂ ಹೇಳದೆ ಆದ್ರೆ ಅದು ವಿಷ ಏರಿ ಸತ್ತಿರುವಂತದ್ದನ್ನು ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ಯಾವುದೇ ಈ ಹಾವಿನ ಒಂದು ಹಾವು ಕಚ್ಚಿದ್ರು ಕೂಡ ಅದನ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು, ನಮ್ಮ ಆಸ್ಪತ್ರೆಗಳಿಗೆ ಹೋಗಿ ಅದನ್ನ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು.
1: ಜಜ್ಮೆಂಟ್ ನಾವು ಮಾಡೋಕೆ ಹಾಪದಲ್ಲ, ಆಸ್ಪತ್ರೆಗೆ ಹೋಗಿ ಅವ್ರು ಟೆಸ್ಟ್ ಮಾಡಿ ಏನ್ ಚಿಕಿತ್ಸೆ ಬೇಕು ಅದನ್ನ ಕೊಟ್ಟ ಮೇಲೆ ಹುಷಾರ ಹಪ್ಪದ ಅಷ್ಟೇ ನಮ್ ಕೈಯಲ್ಲಿ ಇಪ್ಪದ ಅಲ್ಲ ಸರ್.
0: ಹೌದು ಹೌದು.
1: ಎಸ್, ಜುಲೈ 6 ವರ್ಲ್ಡ್ ಝೋನೋಸಿಸ್ ಡೇ ಅಂತ ಏನು ಆಚರಿಸ್ತಾರೆ, ಅದು ಈ ಪ್ರಾಣಿ ಪಕ್ಷಿ ಇವುಗಳಿಂದ ಬರುವಂತಹ ಎಪಿಡೆಮಿಕ್ಸ್ಗಳು, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಅಲ್ದ ಸರ್.
0: ಕರೆಕ್ಟ್
1: ಕರೆಕ್ಟ್ ಅಲ್ಲ. ಯಾಕೆ ಅಂತಂದ್ರೆ ಈಗ ಪ್ರೋಗ್ರಾಮ್ ಕೇಂದರಿಗೆ ಕೇಂತ ಇಪ್ಪರಿಗೆ ಇದೆಂತ ಮರ ಝೋನೋಸಿಸ್ ಹೊಸ ಹೊಸ ಹೆಸರಲ್ಲಿ ತತ್ರ ನಮ್ಗೆ ಗೊತ್ತಿಲ್ಲಲ್ಲ ಅಂತ ಹೇಳ್ಕೊಂಡು, ಸೊ ಇಷ್ಟು ನಾವು ಮಾತಾಡಿದ್ದು ಇವತ್ತಿನ ದಿನ ಇದಕ್ಕೆ ಅಂತ ಇಪ್ಪುಕೋಯ್. ಸೊ ಹಾಂಗಾಗಿ ಯಾವ್ಯಾವ ಪ್ರಾಣಿ ಪಕ್ಷಿ ಅದರಿಂದ ಇದರಿಂದ ಎಲ್ಲ ಎಪಿಡೆಮಿಕ್ಸ್ಗಳು ಬರ್ತತ್ತ, ಸಾಂಕ್ರಾಮಿಕ ರೋಗಗಳು ಬರ್ತದೆ, ಸ್ಪೆಷಲಿ ಸೀಸನಲ್ ಡಿಸೀಸಸ್ ಆಲ್ಸೋ. ಈಗ ಮಳೆಗಾಲ ಅಂತಂದ್ರೆ ಮಳೆಗಾಲದ್ದೇ ಒಂದಿಷ್ಟು ಡಿಸೀಸಸ್ಗಳಿರುತ್ತೆ. ಈಗ ಆರೋಗ್ಯ ಇಲಾಖೆಯವರು ಅದಕ್ಕೋಸ್ಕರ ನಿಮ್ಮ ತಯಾರಿ ಆಗಿರುತ್ತೆ. ಈಗ ಹೆಚ್ಚಿನ ಕೇಸಸ್ಗಳು ಪ್ರಕರಣಗಳು ಇದೇ ಬರುತ್ತೆ, ಅಥವಾ ಒಂದ್ಸಲ ಪ್ರಕರಣ ಗೊತ್ತಾದಾಗ, ಫಾರ್ ಎಕ್ಸಾಂಪಲ್ KFD ಮಂಗನ ಕಾಯಿಲೆ ಗೊತ್ತಾದಾಗ ಕುಂದಾಪುರ ತಾಲೂಕಿನಲ್ಲಿ ಇದು ಜಾಸ್ತಿ ಇದೆ ಅಂದಾಗ ಅದೊಂದು ಪ್ರಕರಣ ಕೆಲವು ಟೈಮ್ಗೆ ನೀವು ಅದ್ರ ಬಗ್ಗೆ ಮುಂಜಾಗ್ರತೆ ವಹಿಸುವಂತದ್ದು ಅದೆಲ್ಲ ಇರುತ್ತಲ್ಲ ಸರ್, ಅದೆಲ್ಲ ಹ್ಯಾಂಗ್ ಮಾಡ್ತಾರೆ ಅದನ್ನೊಂಚೂರು ಹೇಳಿ ಸರ್ ನೀವು.
0: ಮುಖ್ಯವಾಗಿ ನಮ್ದು ಸೀಸನಲ್ ಡಿಸೀಸ್ ಅಂತೇಳಿ ಏನಿರ್ತದೆ ಅದನ್ನ ನಾವು ನೋಡ್ತಾ ಇರ್ತೇವೆ. ಅಂದ್ರೆ ಹಲವಾರು ವರ್ಷಗಳಿಂದ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಭಾರತ ಸರ್ಕಾರದಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಕಾಲಕ್ಕೆ ಸರಿಯಾಗಿ ಏನೇನು ಕಾಯಿಲೆ ಬರ್ತದೆ ಮತ್ತು ಅವರು ಟ್ರೆಂಡ್ ಏನಿದೆ ಅದನ್ನು ನೋಡ್ತಾ ಇರ್ತಾರೆ. ಉದಾಹರಣೆಗೆ ನಾವು ಈ ಕೋವಿಡ್ ಬಂದಾಗ ಅದನ್ನ ನಮ್ಗೆ ಯಾವ ತರ ನೀವು ವರ್ಕ್ ಮಾಡ್ಬೇಕಂತೇಳಿ ನಮ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಸ್ಥಳೀಯವಾಗಿ ಏನು ನಾವು ಮಾಡ್ಬೇಕಂತೇಳಿ ಅದಕ್ಕೆ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಅವರೇ ಹೇಳ್ತಾರೆ. ಮತ್ತು ಸ್ಥಳೀಯವಾಗಿ ಏನ್ ಬೇಕಿದೆ ಅವರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದಕ್ಕೆ ನಾವು ಸೇರ್ಕೊಂಡು ನಾವು ಮಾಡುವಂತದ್ದು. ಈಗ ಮುಖ್ಯವಾಗಿ ಮಳೆಗಾಲದ ಶುರುವಿನಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಏನಿದೆ ಹೆಚ್ಚಾಗಿ ಬರ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಡೆಂಗ್ಯೂ, ಚಿಕನ್ ಗುನಿಯಾ, ಮಲೇರಿಯಾ ಕಾಯಿಲೆ ಬರುವಂತದ್ದು, ಇಲಿ ಜ್ವರ ಬರುವಂತದ್ದು
1: ನಮ್ಮಲ್ಲಿ ನಮ್ಮ ಕುಂದಾಪುರದಲ್ಲಿ
0: ಮತ್ತು ವಾಂತಿ ಭೇದಿ ಶುರುವಾಗುವಂತದ್ದು ಏನಿದೆ, ನೀರು ಕಲುಷಿತಗೊಂಡು ವಾಂತಿ ಭೇದಿ ಶುರುವಾಗುವಂತದ್ದು ಏನಿದೆ ಅದನ್ನ ನಾವು ನೋಡಿಕೊಂಡು ಅವರಿಗೆ ಅದರ ಬಗ್ಗೆ ಅವೇರ್ನೆಸ್ ಏನಿದೆ ಅದನ್ನು ಕೊಡ್ತೇವೆ. ಮತ್ತು ಅವರು ನಮಗೆ ರಿಪೋರ್ಟಿಂಗ್ ಏನಿದೆ ಅದನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗ್ತದಂದ್ರೆ ನಮಗೆ ಲ್ಯಾಬ್ನಲ್ಲಿ ಈ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಅಂತೇಳಿ ಇದೆ, ಅವ್ರ ಕೆಲಸ ಅದೇ, ಸರ್ವೇಕ್ಷಣಾ ಘಟಕ ಅಂತೇಳಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ವೆಲೆನ್ಸ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಮಾಡ್ತಾ ಇರ್ತಾರೆ. ತಮ್ಮಲ್ಲಿ ಬರುವಂತ ಜನರು ಯಾರು, ಜ್ವರ ಪ್ರಕರಣಗಳು ಏನ್ ಬರ್ತಾ ಇದೆ, ಹಾಗೆ ಆ ಜ್ವರದ ಪ್ರಕರಣಗಳಲ್ಲಿ ಅದನ್ನ ಪರೀಕ್ಷಿಸಿ ಅವರಿಗೆ ಯಾವ ಕಾಯಿಲೆ ಬಂದಿದೆ ಅಂತೇಳಿ ತಿಳ್ಕೊಂಡು, ಯಾವ ತಿಂಗಳಲ್ಲಿ ಯಾವ ವಾರದಲ್ಲಿ ಈ ತರ ಬಂದಿದೆ ಅಂತೇಳಿ ತಿಳ್ಕೊಂಡು, ಯಾವ ವಠಾರದಲ್ಲಿ ಬಂದಿದೆ, ಯಾವ ಏಜ್ ಗ್ರೂಪ್ ನಲ್ಲಿ ಬಂದಿದೆ ಅಂತೇಳಿ ನಿರ್ದಿಷ್ಟವಾಗಿ ಹೇಳುವಂತದ್ದೇನಿದೆ ಅದನ್ನ ಮಾಡ್ತಾರೆ. ಮತ್ತು ಅದನ್ನ ರಿಪೋರ್ಟಿಂಗ್ ಏನಿದೆ ಅದನ್ನ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾರೆ. ಈಗ ಕಾಡಂದಿ ಸಾಯ್ತಾ ಇದೆ ನಾಡ ಮತ್ತು ಆಲೂರು ಪ್ರದೇಶದಲ್ಲಿ, ಅದನ್ನ ರಿಪೋರ್ಟ್ ಅಲ್ಲಿ ಅವ್ರು ಮಾಡ್ತಾರೆ, ಅದನ್ನ ನಾವು ಇಲ್ಲಿಂದ ನ್ಯಾಷನಲ್ ಲೆವೆಲ್ವರೆಗೆ ಹೋಗ್ತದೆ ಅದು ರಿಪೋರ್ಟಿಂಗ್ ಏನಿದೆ ಅದು ಹೋಗ್ತದೆ. ಈ ನಮ್ಮಲ್ಲಿ ಎಪಿಡೆಮಿಯೊಲಜಿಸ್ಟ್ ಅಂತ ಹೇಳಿದ್ದಾರೆ, ಕುಂದಾಪುರದಲ್ಲಿ ಡಾಕ್ಟರ್ ವಿದ್ಯಾಶ್ರೀ ಅಂತ ಹೇಳಿದ್ದಾರೆ, ಉಡುಪಿಯಲ್ಲಿ ಡಾಕ್ಟರ್ ತೇಜಸ್ವಿನಿ ಅಂತ ಹೇಳಿದ್ದಾರೆ. ಅವ್ರೇನ್ ಮಾಡ್ತಾರಂದ್ರೆ ಈ ಕಾಯಿಲೆಗಳು ಬಂದ ತಕ್ಷಣ FIR ಅಂತೇಳಿ ಕಳಿಸ್ತೇವೆ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತೇಳಿ. ಏನೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಘಟನೆಗಳು ನಡೆದಿದ್ರೆ ಅದಕ್ಕೆ FIR ಅಂತೇಳಿ ಅಂದ್ರೆ ನೋಂದಣಿ ಮಾಡುವಂತದ್ದು ಈಗ ಆಗಿದೆ ಅಂತೇಳಿ ಹೇಳುವಂತದ್ದು. ಮತ್ತು ಅವ್ರು ಏನ್ ಮಾಡ್ತಾರೆ ಒಂದು ಅಲರ್ಟ್ ಅನ್ನ ಮಾಡ್ತಾರೆ, ನಮ್ಮ ಕುಂದಾಪುರದ ಇಂಥ ನಿರ್ದಿಷ್ಟ ಪ್ರದೇಶದಲ್ಲಿ ಈ ತರ ಆಗಿದೆ, ಹಂದಿಗಳು ಸಾಯ್ತಾ ಇದೆ ಅಂತೇಳಿ ಅಲರ್ಟ್ ಸಿಸ್ಟಮ್ ಏನಿದೆ ಅದನ್ನ ಮಾಡ್ತಾರೆ. ಮತ್ತು ಅಲ್ಲಿಂದ ಕೂಡ ನಮ್ಗೆ ಈ ಎಂತಾದ್ರೂ ಕಾಯಿಲೆ ಬಂದಿದ್ರೆ ಅದನ್ನ ಅವರು ಹೇಳ್ತಾರೆ. ಮತ್ತು ಅವ್ರು ನಮ್ಮನ್ನ ಮಾನಿಟರ್ ಮಾಡ್ತಾರೆ, ಈಗ ಆಗಿದೆ ನೀವು ಏನ್ ಮಾಡ್ತಾ ಇದ್ದೀರಿ ಅದ್ರ ರಿಪೋರ್ಟ್ಗಳನ್ನೆಲ್ಲ ಕಳಿಸಿ ಕೊಡಿ ಅಂತೇಳಿ. ನಾವು ಕಾಲಕಾಲಕ್ಕೆ ಕಳಿಸುವಂತದ್ದು ಏನಿದೆ ಅದನ್ನ ಮಾಡ್ತಾ ಇರ್ತೇವೆ. ಮತ್ತು ಜನರಿಗೆ ಅವೇರ್ನೆಸ್ ಕೊಡುವಂತದ್ದು, ಅದನ್ನ ತಡೆಗಟ್ಟಲಿಕ್ಕೆ ಏನ್ ಪ್ರಯತ್ನ ಮಾಡುವಂತದ್ದೇನಿದೆ ಅದನ್ನ ನಾವೆಲ್ಲ ಮಾಡ್ತಾ ಇರ್ತೇವೆ. ಇದು ಕಾಲಕಾಲಕ್ಕೆ ನಾವು ಮಾಡ್ತೇವೆ. ಈಗ ಒಂದೇನಂದ್ರೆ ಮುಖ್ಯವಾಗಿ ಈಗ ನಾನು ಆವಾಗಲೇ ಹೇಳಿದಾಗೆ ಈ ರೈತಾಪಿ ಜನರು ಯಾರಿದ್ದಾರೆ ಅವರಿಗೆ ಗದ್ದೆಗಳು ಮತ್ತು ತೋಟಗಾರಿಕೆ ಕೆಲಸಕ್ಕೆ ಹೋಗುವಾಗ ಇಲಿಜ್ವರ ಬರುವಂತದ್ದೇನಿದೆ ಅದು ಇರ್ತದೆ. ಆವಾಗ ಅದನ್ನ ತಡೆಗಟ್ಟಬೇಕಾದ್ರೆ ನಾವು ಅವರಿಗೆ ಅವೇರ್ನೆಸ್ ಕೊಡಬೇಕು. ಹಾಗಂತೇಳಿ ನೀವು ಗದ್ದೆಗೆ ಹೋಗಬೇಡಿ, ತೋಟಕ್ಕೆ ಹೋಗ್ಬೇಡಿ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ನಿಮ್ಗೆ ಜ್ವರ ಬಂದಿದ್ದರೆ ಕೂಡಲೇ ನಮ್ಮಲ್ಲಿ ಬನ್ನಿ, ನಾವು ಪರೀಕ್ಷಿಸ್ತೇವೆ. ಇಲ್ಲ, ಎಲ್ಲರನ್ನ ಪರೀಕ್ಷಿಸ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಜ್ವರ ಬಂದವರಿದ್ದಾರೆ ಅವರಿಗೆ ಬೇಕಾದ ಚಿಕಿತ್ಸೆ ಏನಿದೆ ಅದನ್ನ ಸರಿಯಾದ ಚಿಕಿತ್ಸೆ, ಅದನ್ನ ಇಲಿ ಜ್ವರ ಇರ್ಬೋದು, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಅದನ್ನ ಅಲ್ಲೇ ನಾವು ಸ್ಥಳೀಯವಾಗಿ ಅದನ್ನ ಪರೀಕ್ಷೆ ಮಾಡಿ ರಕ್ತ ಪರೀಕ್ಷೆಯನ್ನು ಮಾಡಿ ಅಲ್ಲೇ ರಿಸಲ್ಟ್ ಕೊಟ್ಟು ಅಲ್ಲೇ ಟ್ರೀಟ್ಮೆಂಟ್ ಕೊಡುವಂತದ್ದೇನೆ ಅದನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಇದನ್ನೆಲ್ಲ ಪ್ಲಾನಿಂಗ್ ಅಲ್ಲಿ ನಾವು ಮಾಡ್ತಾ ಇರ್ತೇವೆ ಕಾಲಕ್ಕೆ.
1: ಒಟ್ಟಾರೆಯಾಗಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಸರ್. ವರ್ಲ್ಡ್ ಝೋನೋಸಿಸ್ ಡೇ ಅಂದ್ರೆ ಎಂತ, ಯಾವ್ಯಾವ ಪ್ರಾಣಿಗಳಿಂದ ಯಾವ್ಯಾವ ತರದ ಕಾಯಿಲೆಗಳು ಬರುತ್ತೆ, ಅಥವಾ ಯಾವ್ಯಾವ ಪಕ್ಷಿಗಳಿಂದ ಅಥವಾ ಯಾವ್ಯಾವ ಇನ್ಸೆಕ್ಟ್ಗಳಿಂದ ಏನೆಲ್ಲ ಬರುತ್ತೆ ಅನ್ನೋದನ್ನ ಒಂದು ಡಿಟೇಲ್ಡ್ ಇನ್ಫಾರ್ಮೇಶನ್ ನಮ್ ಬದಿಗೆ ನಮ್ಗೆ ಎಂತ ಬೇಕು ಅದನ್ನ ತುಂಬಾ ಅರ್ಥ ಆಪಂಗೆ ಹೇಳ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಆರೋಗ್ಯ ವಿಭಾಗ ಕಾರ್ಯಕ್ರಮಕ್ಕೆ ಬಂದದಕ್ಕೆ, ಇಷ್ಟೊತ್ತು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಡಾಕ್ಟರ್ ಪ್ರೇಮಾನಂದ ಕೆ ಅವರಿಗೆ, ನಮ್ಮ ಕುಂದಾಪುರ ತಾಲೂಕು ಆರೋಗ್ಯ ಅಧಿಕಾರಿ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಮೇಡಮ್.
1: ಓಕೆ ಕೇಳುಗ್ರೆ, ಇವತ್ತಿನ ಈ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯವನ್ನ ಮುಗಿಸಿ ನಾವು ಹೊರಡ್ತಾ ಇತ್ತು. ಮತ್ತೆ ಸಿಕ್ತು ನಿಮ್ಗೆ ನಿಮ್ಮ ಆರೋಗ್ಯ ಜೋಪಾನ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ ಸಾರ್ಟನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.

ಎಲ್ಲರಿಗೂ ನಮಸ್ಕಾರ. ಇದು ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮವಳೆ ಭಾಗ್ಯಲಕ್ಷ್ಮಿ ವೈದ್ಯ, ಕೇಳೆ ಸಖಿಯಲ್ಲಿ ಮತ್ತೆ ನಿಮ್ಮ ಮುಂದೆ. ಸ್ನೇಹಿತರೆ, ಇವತ್ತು ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ತಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ನಾರಿಯನ್ನ ಶಕ್ತಿ ಸ್ವರೂಪಿಣಿ ಅಂತ ಆರಾಧಿಸುವಂತಹ ದೇಶ ನಮ್ಮದು. ಇಲ್ಲಿ ಸ್ತ್ರೀಯನ್ನ ಕೇವಲ ಸೌಂದರ್ಯಕ್ಕಾಗಿ ದೈಹಿಕ ಆಕರ್ಷಣೆಯ ಬೊಂಬೆಯಂತೆ ಕಂಡ ದೇಶ ನಮ್ಮದಲ್ಲ. ಇಲ್ಲಿ ನಾರಿಯಲ್ಲಿ ವಿಶೇಷ ವಿಭೂತಿ, ಪ್ರಕೃತಿದತ್ತವಾದ ಶಕ್ತಿಗಳನ್ನು ಕಂಡು ಆರಾಧಿಸಿ ಪೋಷಿಸಿ ಮೆರೆದಂತಹ ನಾಡು ನಮ್ಮ ಭಾರತ ದೇಶ. ಹಾಗಾಗಿ ಸ್ತ್ರೀಯನ್ನು ಇಲ್ಲಿ ನಾವು ಮೂರು ದೃಷ್ಟಿಕೋನದಿಂದ ನೋಡ್ತೀವಿ. ಒಂದು ಕರ್ತೃತ್ವ, ನೇತೃತ್ವ ಮತ್ತು ಮಾತೃತ್ವ. ಇದೀಗ ಕರ್ತೃತ್ವ ಅಂತ ಹೇಳಿದರೆ ಕ್ರಿಯಾಶಕ್ತಿ. ನಮ್ಮ ವ್ಯಕ್ತಿತ್ವ ಹೇಗೆ ಅಂತಂದರೆ, ದೇಹವನ್ನೇ ಆಗಲಿ, ಮನಸ್ಸನ್ನೇ ಆಗಲಿ, ಬುದ್ಧಿಯನ್ನೇ ಆಗಲಿ, ನಮ್ಮ ಯಾವುದೇ ಪ್ರತಿಭೆಯನ್ನೇ ಆಗಲಿ, ನಾವು ಎಷ್ಟು ಚೆನ್ನಾಗಿ ಬಳಸ್ತಾ ಹೋಗ್ತೀವೋ ಅಷ್ಟು ಅದರ ಶಕ್ತಿ ಸಾಮರ್ಥ್ಯಗಳು ವೃದ್ಧಿಸುತ್ತಾ ಹೋಗ್ತವೆ. ಹಾಗಾಗಿ ಸ್ತ್ರೀ ಸದಾ ಕ್ರಿಯಾಶೀಲರಾಗಿದ್ದರೆ ಅವಳೊಬ್ಬಳೇ ಅಲ್ಲ, ಅವಳನ್ನೇ ನೆಚ್ಚಿಕೊಂಡಂತಹ ಮಕ್ಕಳು, ಪರಿಸರ, ಪರಿವಾರ ಎಲ್ಲವೂ ಕೂಡ ತುಂಬ ಲವಲವಿಕೆಯಿಂದ ಕೂಡಿರುತ್ತದೆ ಎನ್ನುವುದು ನಮ್ಮ ಭಾರತೀಯ ದರ್ಶನ. ಹಾಗಾಗಿ ನಿತ್ಯ ಚಟುವಟಿಕೆಯಿಂದ ಕೂಡಿರುವ ಜೀವನ ಶೈಲಿಯನ್ನು ನಾರಿಗೆ ಹೇಳ್ತಾರೆ. ಸೋಮಾರಿಯಾಗಿ ಕುಳಿತ ತಾಯಿಯ ಮಕ್ಕಳೂ ಸೋಮಾರಿಯಾಗ್ತಾರೆ. ಯಾವ ಮನೆಯ ತಾಯಿ ತುಂಬ ಚಟುವಟಿಕೆಯಿಂದ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಾ ಇರ್ತಾರೋ ಅಲ್ಲಿ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಬೆಳೀತಾರೆ. ಇದೊಂದಾದರೆ ಇನ್ನೊಂದು ನೇತೃತ್ವ. ಯಾವುದನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಉತ್ತರದಾಯಿತ್ವ ಅಂತ ಹೇಳಿ ಕರಿತೇವೋ ಅದು ಸ್ತ್ರೀಯ ಸ್ವಭಾವವೇ ಆಗಿದೆ.

ಇದೆ. ಮನೆಯಲ್ಲಿ, ಅಕ್ಕಪಕ್ಕದಲ್ಲಿ, ನೆರೆಕರೆಯಲ್ಲಿ, ಬಂಧು ಬಳಗದವರಲ್ಲಿ ಅಥವಾ ಉದ್ಯೋಗ ಮಾಡುವ ಸ್ಥಳದಲ್ಲಿ ಯಾವುದೇ ಈವೆಂಟ್ ಆದರೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೆ ಕಲ್ಚರಲ್ ಸಂದರ್ಭಗಳಲ್ಲಿ ಉಂಟಾದಾಗ ಸ್ತ್ರೀ ತಾನಾಗಿಯೇ ಅದರಲ್ಲಿ ಮುನ್ನುಗ್ತಾಳೆ. ಅಲ್ಲಿ ಅಲಂಕಾರ ಮಾಡೋದು, ಓಡಾಡುವುದು, ಅವಳ ಸಂಭ್ರಮ, ಸಂತೋಷ, ಬೇರೊಬ್ಬರ ಮದುವೆಯಲ್ಲೂ ಕೂಡ ಅವಳು ತಾನೆಷ್ಟು ಖುಷಿ ಪಡ್ತಾಳೆ, ಹೀಗೆ ಎಲ್ಲದರೊಂದಿಗೂ ಇನ್ವಾಲ್ವ್ ಆಗುವಂತಹ ಗುಣ ನಾರಿಯಲ್ಲಿ ಇದೆ. ಸೋಷಿಯಲ್ ಲೀಡರ್ಶಿಪ್ ಅನ್ನೋದು ಇದೆ ತಾನೆ, ಅದು ಅವಳ ಸ್ವಭಾವದಲ್ಲಿಯೇ ಬಂದಿದೆ. ಅದನ್ನು ಪೋಷಿಸಿದಾಗ ಏನಾಗತ್ತೆ ಅಂದರೆ ಅದು ಪರಿವಾರಕ್ಕೆ ಸೀಮಿತವಾಗಿ ಇರದೆ ಸಮಾಜಕ್ಕೆ, ದೇಶಕ್ಕೆ ಹೀಗೆ ವಿಕಾಸವಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಎಂತಹ ರಾಣಿಯರು ಆಳಿ ಹೋಗಿದ್ದಾರೆ, ಮಾತೃಮೂರ್ತಿಯರು ಅವರೆಲ್ಲ. ರಾಣಿ ಅಂದರೆ ಕೇವಲ ನೈಲ್ ಪಾಲಿಶ್ ಹಾಕ್ಕೊಂಡು, ಎಲ್ಲೋ ಮಲ್ಕೊಂಡು, ಕೋಚ್ಮ್ಯಾನ್ ಇಟ್ಕೊಂಡು ಬರೀ ಸುಖಭೋಗಗಳ ನಡುವೆ ಇರುವ ಸೋಮಾರಿಯ ಚಿತ್ರಣ ನಮ್ಮ ದೇಶದಲ್ಲಿ ಇಲ್ಲ. ನಮ್ಮಲ್ಲಿ ಮಹಾರಾಣಿ ಅಂತ ಹೇಳಿದರೆ ಅವಳು ಮಾತೃಮೂರ್ತಿ, ತನ್ನನ್ನು ತಾನು ಮರೆತು ಪ್ರಜೆಗಳ ಹಿತಕ್ಕಾಗಿ ಪ್ರಾಣವನ್ನು ಕೊಡೋದಕ್ಕೂ ಮುನ್ನುಗ್ಗುವಂಥವಳು, ಯುದ್ಧಕ್ಕೆ ಹೋಗುವಂಥವಳು, ಅದ್ಭುತವಾದ ರಾಜನೈಪುಣ್ಯವನ್ನು ಹೊಂದಿರುವವಳು, ನೈತಿಕ ಪ್ರಜ್ಞೆಯನ್ನು ಉಳ್ಳಂಥವಳಾಗಿದ್ದಾಳೆ, ಪ್ರಜಾರಂಜಕಿಯೂ ಆಗಿದ್ದಾಳೆ. ಅದ್ಭುತವಾದ ಮಾತೃರೂಪಿ ಕಲ್ಪನೆ ನಮ್ಮಲ್ಲಿ ಇದೆ. ಅಂದರೆ ಅಷ್ಟೇ ತಾಕತ್ತು ಸ್ತ್ರೀಯಲ್ಲಿರುತ್ತೆ ಅಂತ. ಅದನ್ನು ಪೋಷಿಸಬೇಕು ಮತ್ತು ಬೆಳೆಸಬೇಕು. ಇನ್ನು ಮೂರನೆಯದು ಮಾತೃತ್ವ. ಮಾತೃತ್ವ ಅಂದರೆ ಕೇವಲ ಎರಡು ಮಕ್ಕಳ ತಾಯಿ ಅಂತಲ್ಲ, ಸ್ತ್ರೀ ಸ್ವಭಾವದಲ್ಲೇ ಮಾತೃತ್ವ ಇದೆ. ಅಂದರೆ ಪೋಷಿಸುವಂತಹ ಶಕ್ತಿ ಇದೆ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಮೊದಲು ಅಡುಗೆ ಮನೆಗೆ ಹೋಗಿ ಏನು ಕೊಡಲಿ, ಹೇಗೆ ನೋಡ್ಕೊಳ್ಳಿ ಅನ್ನೋ ರೆಸ್ಪಾನ್ಸಿಬಿಲಿಟಿ ಪ್ರಥಮವಾಗಿ ಬರುವುದು ಮಾತೆಗೆ. ಅಲ್ಲಿ ಆಟೋಮೆಟಿಕ್ಕಾಗಿ ಆ ಮಾತೃತ್ವ ಅನ್ನೋದು ಸಹಜವಾಗಿ ಅವಳಲ್ಲಿ ಜಾಗೃತವಾಗ್ತದೆ. ನೋಡಿ ಸ್ನೇಹಿತರೆ, ಒಂದು ಪುಟ್ಟ ಹೆಣ್ಣು ಮಗುವನ್ನೇ ಗಮನಿಸಿ, ಗೊಂಬೆಯನ್ನು ಇಟ್ಕೊಂಡು ಆಟ ಆಡ್ಕೊಂಡಿರ್ತದೆ ನೋಡಿ. ತಾಯಿಯಂತೆ ಅದನ್ನು ಮುದ್ದು ಮಾಡ್ತಾಳೆ, ಅದಕ್ಕೆ ಯಾರು ಹೇಳೋದು ಬೇಡ. ಅಂದರೆ ಆ ರೀತಿಯ ಮಾತೃಭಾವ ನಿಸರ್ಗವೇ ನಮಗೆ ಕೊಟ್ಟಿದೆ. ನಿಸರ್ಗ ನಮಗೇನು ಕೊಟ್ಟಿದೆಯೋ ಅದನ್ನು ನಾವು ಅರಿತು ಅರಳಿಸಿಕೊಳ್ಳುವಂತಹದ್ದೇ ನಿಜವಾದ ಜಾಣ್ಮೆ. ಯಾರೋ ಏನೋ ಮಾಡ್ತಾರೆ ಅಂದರೆ ಅದನ್ನು ಆರೋಪಿಸಿಕೊಳ್ಳೋದು ನಿಜವಾದ ಮೂರ್ಖತನ ಆಗತ್ತೆ. ಆದರೆ ಸ್ತ್ರೀ ಸಹಜವಾಗಿ ನಮಗಿರೋ ಮಾತೃತ್ವ ಏನಿದೆ, ಅದು ನಮಗೂ, ನಮ್ಮ ಪರಿವಾರಕ್ಕೂ, ನಮ್ಮ ನೆರೆಕರೆಯವರಿಗೂ, ಸಮಾಜಕ್ಕೂ, ದೇಶಕ್ಕೂ ಹೀಗೆ ವಿಸ್ತರಿಸ್ತಾ ಹೋಗಬೇಕು, ವಿಕಾಸವಾಗ್ತಾ ಹೋಗಬೇಕು. ಆಗ ಸ್ತ್ರೀಯ ಶಕ್ತಿ ಜಾಗೃತವಾಗುತ್ತಾ ಹೋಗುತ್ತೆ. ಮಾತೃತ್ವದ ಮತ್ತೊಂದು ಗುಣ ಏನಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಶಕ್ತಿ ಮಾತೆಗೆ ಬರುತ್ತೆ. ಯಾರು ಮಾತೃಪ್ರಜ್ಞೆಯಿಂದ ಜಾಗೃತರಾಗಿರುತ್ತಾರೋ ಅವರು ತನ್ನನ್ನು ತಾನು ಬಹಳ ಘನತೆಯಿಂದ ನಡೆಸಿಕೊಳ್ತಾರೆ. ಅವಳ ಹಾವಭಾವ, ವೇಷಭೂಷಣ, ಮಾತುಕತೆ ಹೇಗಿರುತ್ತೆ ಅಂದರೆ ತುಂಬ ಘನತೆಯುಕ್ತವಾಗಿರುತ್ತದೆ. ಅವಳ ಹಿಂದೆ ಶಿಳ್ಳೆ ಹೊಡಿತ, ಕಣ್ಣು ಹೊಡಿತ, ಯಾವ ಹುಡುಗನೂ ಬರಬೇಕು ಅಂತ ಅನಿಸೋದೇ ಇಲ್ಲ. ಅಂತಹ ಪರಿಶುದ್ಧವಾದ ಹೀರೋ ಆದ ವ್ಯಕ್ತಿತ್ವ ಬೆಳೆಸಿಕೊಂಡಂತಹ ಸ್ತ್ರೀ ತನ್ನ ಅರ್ಧ ಸಮಸ್ಯೆಗಳನ್ನು ತಾನಾಗಿಯೇ ನಿಭಾಯಿಸಿಕೊಂಡು ಬಿಡ್ತಾಳೆ. ಯಾರು ಕೇವಲ ಶೋಕಿಗಾಗಿ ತನ್ನ ದೇಹದ ಸೌಂದರ್ಯನೇ ತನ್ನ ಸರ್ವಸ್ವ ಅಂದುಕೊಂಡು ಅದೊಂದೇ ತನ್ನ ಐಡೆಂಟಿಟಿ ಅಂತ ಭ್ರಮಿಸ್ತಾಳೋ ಅಂತಹ ಸ್ತ್ರೀ ಹೆಚ್ಚಿನ ಅಪಾಯಗಳಿಗೆ ತುತ್ತಾಗೋದು. ಹಾಗಾಗಿ ಜಗತ್ತು ಹೇಗೆ ನೋಡ್ಲಿ ನಮ್ಮನ್ನ, ಆದರೆ ನಮ್ಮ ಬಗ್ಗೆ ನಮಗೆ ಒಂದು ಶುದ್ಧವಾದ ಸೆಲ್ಫ್ ಇಮೇಜ್ ಇರಬೇಕು. ಹಾಗಾಗಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಮಾತೃಪ್ರಜ್ಞೆಯನ್ನ ಮೂಡಿಸ್ತಾರೆ. ಪರನಾರಿಯನ್ನು ತನ್ನ ತಾಯಿಯಂತೆ ನೋಡೋದನ್ನ ನಮ್ಮ ಗಂಡು ಮಕ್ಕಳಿಗೆ ಹೇಳ್ಕೊಟ್ರೆ ಸಕಲ ಪುರುಷರನ್ನು, ಗಂಡನನ್ನು ಹೊರತುಪಡಿಸಿ ಎಲ್ಲರನ್ನು ತನ್ನ ಮಕ್ಕಳ ಹಾಗೆ ನೋಡುವಂತಹ ದೃಷ್ಟಿಕೋನವನ್ನ ಹೆಣ್ಮಕ್ಕಳಲ್ಲಿ ಬೆಳೆಸ್ತೇವೆ. ಇದೆಲ್ಲ ಕೇವಲ ಭ್ರಾಂತಿಗಳಲ್ಲ, ಭಾವನೆಗಳಲ್ಲ, ರಿಲಿಜಿಯಸ್ ಐಡಿಯಾಲಜಿಸ್ಗಳೂ ಅಲ್ಲ. ಇದೆಲ್ಲ ಮನಃಶಾಸ್ತ್ರವನ್ನಾಧರಿಸಿದ್ದು. ಭಾರತೀಯ ನಾರಿ ಕೇವಲ ನೇತೃತ್ವದ ಮೂರ್ತಿಯಾಗದೆ ಮಾತೃತ್ವದ ಮೂರ್ತಿಯಾದಾಗಲೇ ಸಮಾಜದಲ್ಲಿ ಪ್ರೇಮ, ಶಾಂತಿ, ಸಹನೆ, ಸ್ನೇಹಗಳು ತುಂಬಿಕೊಂಡಿರುತ್ತದೆ. ಎಲ್ಲರನ್ನ ಪ್ರೀತಿಸುವ, ಶೇರ್ ಮಾಡಿಕೊಳ್ಳುವ, ಅಂದ್ರೆ ತಾನೊಬ್ಬಳೇ ತೆಗೆದುಕೊಳ್ಳದೆ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಭಾವ ಸಿದ್ಧವಾದದ್ದು. ಹಾಗಾಗಿ ನಾವು ನಾರಿಯರು ಹೆಮ್ಮೆ ಪಡಬೇಕು. ಅಯ್ಯೋ ಹೆಣ್ಣು ಜನ್ಮವೇ ಅಂತ ಖಂಡಿತವಾಗ್ಲೂ ಹೇಳಬಾರದು. ನಾನು ಸ್ತ್ರೀ ಅಂತ
ತುಂಬಾ ಸಂತೋಷವಾಗಿ ಬೀಗಿ ಹೇಳಬೇಕು. ಯಾಕಂದ್ರೆ ನಾವು ಎಲ್ಲರ ಮಾತೆಯರು, ಇಡೀ ಜಗತ್ತಿಗೆ ತಾಯಿಯಾಗಿ ನಿಲ್ಲಬಲ್ಲಂತಹ ಮಾತೃಮೂರ್ತಿಯರು. ಆ ಸಿದ್ಧಿಯನ್ನ ನಾವು ಪಡ್ಕೊಳ್ಳೋಣ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ ಜಗನ್ಮಾತೆಯ ಬಗ್ಗೆ ಹೇಳ್ತಾರೆ. ಆಗ ಸ್ತ್ರೀಯಲ್ಲಿ ಇನ್ನೂ ಮಾತೃತ್ವ ಜಾಗೃತ ಆಗ್ತದೆ. ಲೆಟ್ ಅಸ್ ಸೆಲೆಬ್ರೇಟ್ ದಟ್. ನಮ್ಮ ಒಳಗಿನ ಕರ್ತೃತ್ವ ಮಾತೃತ್ವ ಶಕ್ತಿಯನ್ನ ಅರಳಿಸಿಕೊಳ್ಳೋಣ. ವಿಶಾಲವಾಗಿ ಜಗತ್ತಿನ ಹಿತಕ್ಕಾಗಿ ಬೆಳೆಸೋಣ. ನಾನು ನನ್ನದು ಅಂತ ಮೂರೊತ್ತು ಕನ್ನಡಿ ಮುಂದೆ ನಿಂತು ಸಮಯ ವೇಸ್ಟ್ ಮಾಡೋ ಬದಲು ಈ ಜಗತ್ತಿನಲ್ಲಿ ನಮ್ಮ ಒಂದು ಶಕ್ತಿಯನ್ನ ಅಭಿವ್ರಂಜಿಸುತ್ತಾ ಜಗತ್ತು ಒಂದು ನಮಗೆ ಕನ್ನಡಿಯಾಗ್ಲಿ. ನಮ್ಮ ಶಕ್ತಿ ಏನು, ನಮ್ಮ ಅಂತರಂಗ ಏನು, ನಮ್ಮ ಪ್ರೇಮ ಏನು, ಇದನ್ನ ಜಗತ್ತು ಅನ್ನೋ ಕನ್ನಡಿಯಲ್ಲಿ ನಾವು ನೋಡ್ಕೋಬೇಕು. ಜಗತ್ತಿಗೆ ಕೊಡೋದ್ರ ಮೂಲಕ ಅಲ್ಲಿಂದ ನಾವು ಅದನ್ನ ಆಸ್ವಾದಿಸ್ತಾ ಬರಬೇಕು. ಈ ರೀತಿಯ ಶಕ್ತಿಯನ್ನ ಭೂಮಿ ತಾಯಿ ಎಲ್ರಿಗೂ ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಹಾ ಸ್ನೇಹಿತರೆ, ಜೀವನದಲ್ಲಿ ನಾವೆಲ್ಲ ಪ್ರತಿದಿನ ಮೆಟ್ಟಿಲುಗಳೊಂದಿಗೆ ಓಡಾಡುವ ಜನ. ಒಂದೋ ಮೆಟ್ಲು ಹತ್ತೋಕೆ ಹೆಣಗಾಡ್ತೀವಿ, ತಪ್ಪಿದ್ರೆ ಒಂದೋ ಮೆಟ್ಲು ಇಳಿಯದ ಹಾಗೆ ಸಂಭಾಳಿಸೋಕೆ ಹೆದರ್ತಾ ಇರ್ತೀವಿ. ಪ್ರಶ್ನೆ ಕೇವಲ ದುಡ್ಡಿನದಲ್ಲ, ಕೇವಲ ಇಮೇಜಿನದ್ದು ಅಲ್ಲ, ಕೇವಲ ಸೌಖ್ಯದ್ದಲ್ಲ, ಕೇವಲ ಆರೋಗ್ಯದ್ದು ಅಲ್ಲ, ಬಹುಶಃ ಇವೆಲ್ಲ ಸೇರಿಕೊಂಡು ಸೃಷ್ಟಿಯಾಗುವಂತದ್ದು. ಆ ಪ್ರಶ್ನೆನ ಬದುಕು ಕೇಳ್ತಾ ಇರುತ್ತೆ. ಎಷ್ಟನೇ ಮೆಟ್ಲು ಮೇಲಿದೀಯಾ? ನಿನ್ನೆ ಎಷ್ಟನೇ ಮೆಟ್ಲು ಮೇಲಿದೀಯಾ? ಇವತ್ತು ಉರುಳಿದ್ಯಾ? ಎಲ್ಲಿಂದ ಹತ್ತಿದೀಯಾ? ಅಲ್ಲಿಗೆ ಬಂದ್ಯಾ? ಮತ್ ಹತ್ತೋದ್ ಹೇಗೆ? ಹತ್ತೋದ್ ಸಾಧ್ಯನಾ? ಜೊತೆಗಿದ್ದವ್ರು ಯಾವ್ಯಾವ ಮೆಟ್ಲು ಮೇಲಿದ್ದಾರೆ? ಎಲ್ಲಿಗ್ ತಲುಪಿದ್ದಾರೆ? ನಿನ್ನ ನಂಬರ್ ಯಾವ್ದು ಅಂಥೇಳಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ಮೆಟ್ಲುಗಳ ಸನ್ನಿಧಿಯಲ್ಲಿ ತತ್ತರಿಸ್ತಾ ನಿಂತಿರುವಾಗ್ಲೇ ಹೂ ಇಸ್ ಮೈ ರಿಯಲ್ ಬಾಸ್ ಅನ್ನುವ ದೊಡ್ಡ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ಸ್ನೇಹಿತರೆ, ನಮ್ಮ ಬದುಕಿನ ರೀತಿ ನೀತಿ ಕ್ವಾಲಿಟಿ ಮತ್ತು ಅದರ ಔನತ್ಯ ನಿರ್ಧರಿಸಬಲ್ಲ ವ್ಯಕ್ತಿ ಈ ಪ್ರಪಂಚದಲ್ಲಿ ಕೇವಲ ಒಬ್ಬರೇ ಒಬ್ಬರಿದ್ದಾರೆ, ಅದು ನಾವೇ. ನಾವು ನಿಜಕ್ಕೂ ಯಶಸ್ವಿ ಆಗ್ಬೇಕು ಅಂತ ತೀರ್ಮಾನಿಸಿದ್ರೆ ನಮ್ಮ ಬದುಕಿನ ಪ್ರತಿ ಅನುಭವಕ್ಕೂ ನಾವೇ ನೂರಕ್ಕೆ ನೂರು ಜವಾಬ್ದಾರರಾಗಿರ್ತೇವೆ. ನಮ್ಮ ಬದುಕಿಗೆ ನಾವೇ ಜವಾಬ್ದಾರರು. ಇಷ್ಟೊತ್ತರೆಗೆ ನಾ ಮಾತಾಡಿದ್ನಲ್ಲ, ಈಗ ನಾನ್ ಕವನನೂ ಬರ್ದಿದ್ನೆ, ಸ್ವಲ್ಪ ಅದೊಂಚೂರು ಕೇಳಿಯಕ. ಗಾಳಿಯಲ್ಲಿ ಕಣ್ಣ ಮುಚ್ಚುತ್ತಿದ್ದ ಮುಂಗುರುಳ ತೀಡಿ, ಗಾಳಿಯಲ್ಲಿ ಕಣ್ಣ ಮುಚ್ಚುತ್ತಿದ್ದ ಮುಂಗುರುಳ ತೀಡಿ, ಮನದ ಚಿಂತೆಗಳು ಚಿತೆಗಳಂತೆ ಕಾಡಿ ಕಾಡಿ, ಆದರೂ ಬಣ್ಣದ ಜಗಕ್ಕೊಂದು ತುಟಿಯಂಚಿನಲ್ಲಿ ನಗುವ ಬೀರಿ, ಆದರೂ ಬಣ್ಣದ ಜಗಕ್ಕೊಂದು ತುಟಿಯಂಚಿನಲ್ಲಿ ನಗುವ ಬೀರಿ, ನಾನು ನಿಮ್ಮಂತೆ ಕನಸ ಹೊತ್ತ ಜೀವಿ ನನ್ನ ಬದುಕಲು ಬಿಡಿ. ಅವಳ ಚಿತ್ತದ ತುಂಬ ನಡೆದ ಅನ್ಯಾಯದ ಕುರುಹಿತ್ತು, ಅವಳ ಚಿತ್ತದ ತುಂಬ ನಡೆದ ಅನ್ಯಾಯದ ಕುರುಹಿತ್ತು, ಹೆಣ್ಣಿನ ಬದುಕಿನ ನೋವಿನ ನಡೆಯಿತ್ತು. ಹುಟ್ಟು ಹೋರಾಟದಿಂದ ಕಟ್ಟಿಕೊಂಡ ಬದುಕು, ಹುಟ್ಟು ಹೋರಾಟದಿಂದ ಕಟ್ಟಿಕೊಂಡ ಬದುಕು, ಹೀಯಾಳಿಸುವವರಿಗೇನು ಗೊತ್ತು ಸುಮ್ಮನೆ ಕುಟುಕು. ನಾ ಹುಟ್ಟಿದ ಕ್ಷಣದಿಂದಲೇ ನಗುವೇ ಮಾಯವಾಗಿತ್ತು, ನಾ ಹುಟ್ಟಿದ ಕ್ಷಣದಿಂದಲೇ ನಗುವೇ ಮಾಯವಾಗಿತ್ತು, ಹೆತ್ತವರ ತಲೆ ಮೇಲೆ ಬಂಡೆಕಲ್ಲು ಬಿದ್ದ ಹಾಗಿತ್ತು. ಹೆಣ್ಣು ಹುಟ್ಟಿದರೆ ಜಿಲೇಬಿ ಕೊಡುವುದು ಎಂಬ ಮಾತಿದೆ, ಹೆಣ್ಣು ಹುಟ್ಟಿದರೆ ಜಿಲೇಬಿ ಕೊಡುವುದು ಎಂಬ ಮಾತಿದೆ, ಆದರೆ ನಾ ಹುಟ್ಟುತ್ತಲೇ ಹೆತ್ತವರ ಬೈಗುಳವ ಸಹಿಸಿದೆ. ಹೆತ್ತವರಲ್ಲೊಂದು ಭಾವನೆ ಎಷ್ಟೇ ಕಲಿಸಿ ಬೆಳೆಸಿದರೂ ಕೊಟ್ಟ ಮನೆಗೆ ಲಾಭ ಮಾಡುವವರು ಖರ್ಚಿನ ಬಾಪ್ತು ನಮ್ಮ ತಲೆಗೆ ಬಿತ್ತು ಎನ್ನುವರು. ಆ ಕ್ಷಣದಿಂದಲೇ ಎಲ್ಲರಿಗೂ ವಜ್ಜಿಯಾದ ನನ್ನ ಬದುಕು ಸಾಗಿತ್ತು. ಕಲಿತು ಇನ್ನು ಹೆಚ್ಚಿಗೆ ಕಲಿಯೋಣ ಎಂದರೆ ನಿನಗೆ ಕಲಿಸಾದರೂ ಏನು ಮಾಡೋದು, ಮದುವೆ ಮಾಡೋಣ ಎಂದು ಬಿಟ್ಟರೆ ನನ್ನಂತೆಯೋ ಎಷ್ಟೋ ಕಲಿಯುವ ಮನಗಳು ಮುದುಡಿ ಬಾಡಿ ಹೋಗುತ್ತವೆ. ಹೆಣ್ಣಿನ ಆಶೆ ದೊಡ್ಡವರ ಬಲಿಯಾದಲ್ಲಿ ಬತ್ತಿ ಹೋಗುತ್ತದೆ. ಯೌವನ ಬಂದಾಗ ಮದುವೆ ಚಿಂತೆ ಹೆತ್ತವರಲ್ಲಿ, ಯೌವನ ಬಂದಾಗ ಮದುವೆ ಚಿಂತೆ ಹೆತ್ತವರಲ್ಲಿ ಲಕ್ಷ ಲಕ್ಷ ಕೊಡಲಾರದೆ ಕುಸಿಯುವರು. ಕೊನೆಗೂ ಬ್ರೋಕರ್ ತಂದ ಫೋಟೋಗೆ ಹೊಂದಿಕೋ ಎನ್ನುವರು. ಬ್ರೋಕರ್ ಕಮಿಷನ್ ಆಸೆಗೆ ಹೆಣ್ಣಿನ ಜೀವನ ಬಲಿಯಾಗಲೂಬಹುದು. ಚಿನ್ನದ ರಾಶಿಯ ಮೇಲೆ ಬಲಗಾಲಿಟ್ಟು ಒಳಗೆ ಬಂದರೆ ಗಂಡನ ಮನೆಯಲ್ಲೂ ಅತ್ತೆ ನಾದಿನಿಯರ ಕಾಟ. ನಾ ಹಾಕಿದ ಚಿನ್ನದಲ್ಲಿ ಪಾಲು ಕೊಡದಿದ್ದರೆ, ಮೊದಮೊದಲು ಗಂಡ ನನ್ನ ಪ್ರೀತಿಯ ಹೊಳೆಯಲ್ಲಿ ತೇಲಿಸಿದ, ಯಾವಾಗ ನಾ ಕೊಟ್ಟ ದುಡ್ಡು ಖಾಲಿಯಾಯಿತೋ ಆವಾಗ ತನ್ನ ಬುದ್ಧಿಯ ತೋರಿಸಿದ. ತವರು ಮನೆಯಿಂದಲೂ ಆಗಾಗ ದುಡ್ಡು ತರುವುದು ನಡೆದೇ ಇತ್ತು. ನಾ ಮಾತು ಕೇಳದಿದ್ದರೆ ಉಪವಾಸ ಕೆಡಹಿ ಬಡಿಯುವ ಕಲೆಯೂ ಅವರಿಗೆ ಗೊತ್ತಿತ್ತು. ಮನೆ ಮನೆಯಲ್ಲೂ ತಾಯಿ ತಂಗಿ ಅಕ್ಕ ನಾದಿನಿಯಾಗಿ ಪಾತ್ರೆಗಳ ಹೊಣೆ ನಿಭಾಯಿಸಬೇಕು
ತನ್ನ ಸಂಸಾರಕ್ಕಾಗಿ. ಹೆಣ್ಣಿನ ಮೇಲೆ ದೌರ್ಜನ್ಯ ಎಸಗುವ ಕೆಟ್ಟ ಕಣ್ಣುಗಳಿವೆ, ಹೆಣ್ಣಿನ ಮೇಲೆ ದೌರ್ಜನ್ಯ ಎಸಗುವ ಕೆಟ್ಟ ಕಣ್ಣುಗಳಿವೆ. ಪುಟ್ಟ ಬಾಲೆಯಿಂದ ಯೌವನದ ಯುವತಿಯವರೆಗೆ ಕಾಮದ ತೃಷೆಗೆ ಬಲಿಯಾಗುತ್ತಿದೆ. ಇಂದು ಎಲ್ಲ ರಂಗದಲ್ಲೂ ಹೆಣ್ಣು ಮುಂದೆ ಇದ್ದರೂ ಒಂದೇ ಅವಕಾಶ ಸಿಕ್ಕರೆ ಸಾಕು, ಹಿಂದೆ ಕಾಲೆಳೆದು ಮುಂದೆ ಮುಗ್ಗರಿಸಿ ಬಿದ್ದರು ಅನ್ನುವವರು ಹೆಣ್ಣು ಶಕ್ತಿ ಸ್ವರೂಪಿ ಆದಿಮಾಯಿ. ಈಗಿನ ಈ ದೇಶದ ರಾಜಕೀಯ ದುರ್ನಾತ ನೋಡಿದರೆ ಹೆಣ್ಣಿಗೆ ಗೌರವ ಕೊಡುವುದು ಸಮಾಜ ಮರೆತಿದೆಯೇ? ಅವಳಿಗೂ

ನೋವಿದೆ, ಭಾವನೆಗಳಿವೆ. ಇವು ಹೇಗೆ ಅರ್ಥವಾಗಬೇಕು ಕಲ್ಲು ಹೃದಯಗಳಿಗೆ? ಬರೀ ದುಡ್ಡಿಗಾಗಿ, ಅಧಿಕಾರಕ್ಕಾಗಿ ಹೆಣ್ಣಿನ ಜೀವನ ಛಿದ್ರ ಛಿದ್ರ. ಬರೀ ದುಡ್ಡಿಗಾಗಿ, ಅಧಿಕಾರಕ್ಕಾಗಿ ಹೆಣ್ಣಿನ ಜೀವನ ಛಿದ್ರ ಛಿದ್ರ. ಎಲ್ಲ ನೋಡಿ ನೋಡಿಯೂ ಮೂಕ ಪ್ರೇಕ್ಷಕರಂತಿರಬೇಕು ಬದುಕುವ ಭದ್ರ. ಎಲ್ಲ ನೋಡಿ ನೋಡಿಯೂ ಮೂಕ ಪ್ರೇಕ್ಷಕರಂತಿರಬೇಕು ಬದುಕು ಅಭದ್ರ. ಬರೀ ಭಾಷಣಗಳಲ್ಲಿ ಕಾನೂನು ಮಾಡುವುದು ಬಿಟ್ಟು ಹೆಣ್ಣ ಕಂಡಂತೆ ಗೌರವಿಸು. ಬರೀ ಓಟಿಗಾಗಿ ಕೋಟಿಗಾಗಿ ಹೆಣ್ಣಿನ ಜೀವನ ಬಲಿದಾನ. ಒಮ್ಮೆ ಸೆಟೆದು ನಿಲ್ಲಬೇಕಿದೆ ಎಲ್ಲರೂ, ಈ ದೇಶದ ಸಂಸ್ಕೃತಿ ಪುರಾತನ, ಈಗ ಸ್ನೇಹಿತರೆ ನಿಮಗಾಗಿ ಒಂದು ಸಣ್ಣ ಕತೆ. ಇದರಲ್ಲಿ ಏನ್ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ಪರಿವಾರದ ತತ್ವ ಮತ್ತೆ ನಂಬಿಕೆ ಮತ್ತೆ ವಿಶ್ವಾಸ ಹೇಗಿರ್ಬೇಕು ಅಂತ ಹೇಳಿ. ಒಂದ್ ಸಣ್ಣ ಕುಟುಂಬ, ಗಂಡ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಹೆಂಡತಿ ಮನೆಯಲ್ಲೇ ಗೃಹಿಣಿಯಾಗಿ ಮನೆ ಕೆಲಸಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡಿರ್ತಾಳೆ. ಗಂಡ ಎಂದಿನಂತೆ ಆಫೀಸಿಗೆ ಹೋಗಿರ್ತಾರೆ. ಆಫೀಸಿಗೆ ಹೋದಾಗ ಅಲ್ಲಿ ಮೇಲಿನ ಅಧಿಕಾರಿ ಏನೋ ಒಂದು ವಿಷಯಕ್ಕೆ ಬೈದ್ರು. ಅವನಿಗೆ ಬಹಳ ಬೇಜಾರಾಯ್ತು. ಸಾಯಂಕಾಲದವರೆಗೆ ವೆಯ್ಟ್ ಮಾಡಿದ, ಆಯ್ತು ಕೆಲಸದ ಟೈಮ್ ಮುಗೀತು, ಮತ್ತೆ ಮನೆಗೆ ಬಂದ. ಕೋಪದಿಂದಲೇ ಮನೆಗೆ ಬಂದ. ಅಲ್ಲಿ ಆಫೀಸಲ್ಲಿ ಅವನಿಗೆ ದಂಡ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಸೊ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು, ಎಂಥ ಆಫೀಸರು ನನಗೆ ಬೈದ್ಬಿಟ್ರು, ಫೈನ್ ಬೇರೆ ಹಾಕಿಸ್ಕೊಂಡ್ಬಿಟ್ರು ಅಂತೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಗೇಟ್ ತೆಗಿತಾನೆ. ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇರ್ತಾರೆ, ಬಟ್ಟೆ ಗಿಟ್ಟೆ ಎಲ್ಲ ಒಣಗಿಸಿದ ಬಟ್ಟೆ ಎಲ್ಲ ಕೆಳಗೆ ಬಿದ್ದಿರ್ತದೆ ಅಂಗಳದಲ್ಲಿ. ಹೋಗಿ ಬಾಗಿಲು ತೆಗಿತಾನೆ, ಫ್ಯಾನ್ ತಿರುಗ್ತಾನೇ ಇರ್ತದೆ. ಫ್ಯಾನ್ ತಿರುಗುವುದ್ರಿಂದ ಪೇಪರ್ ಎಲ್ಲ ಅಲ್ಲಲ್ಲಲ್ಲಿ ಹರಡಿಕೊಂಡು ಬಿದ್ದಿರ್ತದೆ. ಡೈನಿಂಗ್ ಟೇಬಲ್ ಮೇಲೆ ಬೆಳಿಗ್ಗೆ ತಿಂದಂತಹ ತಿಂಡಿ ತಟ್ಟೆಗಳೆಲ್ಲ ಅಲ್ಲಲ್ಲೇ ಬಿದ್ದಿರ್ತದೆ, ಯಾವುದು ಕ್ಲೀನ್ ಆಗ್ಲಿಲ್ಲ, ಅದ್ರ ಮೇಲೆಲ್ಲ ನೊಣ ಮುತ್ಕೊಂಡಿರ್ತದೆ. ಅವಾಗ ಹೆಂಡತಿ ಮೇಲೆ ಸಿಟ್ ಮಾಡ್ಕೊಳ್ತಾನೆ, ಏನ್ ಬೇಜವಾಬ್ದಾರಿ ಇವಳಿಗೆ, ಇಡೀ ದಿನ ಮನೆಯಲ್ಲೇ ಬಿದ್ದಿರ್ತಾಳೆ, ಏನು ಮಾಡ್ಲಿಲ್ಲ, ಬೆಳಿಗ್ಗೆ ತಿಂದ ತಿಂಡಿ ತಟ್ಟೆ ಸಹ ಹಾಗೆ ಉಂಟು, ಏನ್ ಮಾಡ್ತಾಳೆ ಇವಳು ಅಂತ ಹೇಳಿ ಸೀದಾ ಅಡಿಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಇದ್ದಾಳ ನೋಡೋಣ ಅಂತ ಹೇಳಿ ಹೋದ್ರೆ ಫ್ರಿಜ್ ಬಾಗ್ಲನ್ನ ಓಪನ್ ಇಟ್ಬಿಟ್ಟಿದ್ರು ಮಕ್ಳು. ಮತ್ತೆ ಅದ ಫ್ರಿಜ್ ಬಾಗ್ಲು ಹಾಕ್ತಾನೆ, ಆಮೇಲೆ ಬಚ್ಚಲ ಮನೆಗೆ ಹೋಗ್ತಾನೆ. ಅಲ್ಲಿ ನಲ್ಲಿಯಲ್ಲಿ ನೀರು ಬಿಟ್ಟಿರ್ತಾರೆ ಮಕ್ಳು, ನೀರು ಸೋರಿ ಪೋಲಾಗಿ ಹೋಗ್ತಾ ಇರ್ತದೆ. ಸೊ ಅದನ್ನ ಆಫ್ ಮಾಡ್ತಾನೆ. ಎಲ್ಲ ಕಡೆ ಹುಡುಕ್ತಾನೆ, ಹೆಂಡತಿ ಎಲ್ಲಿದ್ದಾಳಪ್ಪ, ಹೆಂಡತಿ ಇಲ್ಲ ಅಂತೇಳಿ ಹುಡುಕ್ತಾನೆ, ಕರೀತಾನೆ, ಸೌಂಡೇ ಬರಲ್ಲ, ಮಾತೆ ಕೇಳಿಸ್ತಾ ಇರಲ್ಲ. ಆಮೇಲೆ ಮೇಲ್ಗಡೆ ಒಂದು ರೂಮ್ ಇರುತ್ತೆ, ಬೈಕೊಂತ ಮೇಲ್ ರೂಮಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಹೆಂಡತಿ ಪೇಪರ್ ಓದ್ತಾ ಮಲ್ಕೊಂಡು ಇರ್ತಾಳೆ. ಸೊ ಆಗ ಕೇಳ್ತಾನೆ, ಇಡೀ ದಿನ ಮನೇಲೇ ಇರ್ತೆ, ಏನ್ ಕೆಲಸ ಮಾಡಿ ನೋಡು, ಅಲ್ಲಿ ಪೇಪರ್ ಎಲ್ಲ ಬಿದ್ದಿದೆ, ಅಂಗಳದಲ್ಲಿ ಬಟ್ಟೆ ಬಿದ್ದಿದೆ, ಫ್ರಿಜ್ ಓಪನ್ ಇದೆ, ನಲ್ಲಿ ನೀರು ಬಿಟ್ಟಿದೆ, ಎಂತ ಬೇಜವಾಬ್ದಾರಿ ನಿಂಗೆ, ಏನ್ ಮಾಡಿದೀನಿ ಬೆಳಗ್ಗೆಯಿಂದ ಅಂತ ಹೇಳಿ ಜೋರು ಮಾಡ್ತಾನೆ. ಆವಾಗ ನೀವು ದಿನಾ ಕೇಳ್ತಿರಲ್ಲ, ನೀ ಮನೆ ಕುತ್ಕೊಂಡು ಎಂತ ಮಾಡ್ತೀ, ಮನೆ ಬರೀ ಮನೆ ಕೆಲಸ ಮಾಡೋದಷ್ಟೇ, ನೀ ಏನು ಮಾಡೋದಿಲ್ಲಲ್ಲ, ನೀನು ದಿನಾಲು ಬಂದು ಇದೇ ಪ್ರಶ್ನೆ ಕೇಳೋದಲ್ವಾ ನೀವು, ಇವತ್ತು ಒಂದು ದಿವಸ ಮಾತ್ರ ನಾನು ಎಂಥದ್ದು ಮಾಡಲಿಲ್ಲ, ಎಲ್ಲ ಹಂಗೆ ಇತ್ತು, ನನ್ನಷ್ಟಕ್ಕೆ ನಾನು ಓದ್ತಾ ಇದ್ದೆ ಇವತ್ತು ಅಂತ ಹೆಂಡತಿ ಹೇಳ್ತಾಳೆ. ಸೊ ಆಗ ಗಂಡನಿಗೆ ಒಂದು ಮನವರಿಕೆ ಆಗ್ತದೆ, ಹೀಗೆ ಹೇಳುದು ತಪ್ಪು ನಾನು ಅಂತೇಳಿ. ಒಂದು ದಿನ ಆಫೀಸ್ನಲ್ಲಿ ನಾನು ಕೆಲಸ ಮಾಡದೇ ಇದ್ರೆ ಏನು ಅಂತ ಏನು ತಲೆ ಕೆಳಗಾಗುವಂಥದ್ದೇನೂ ನಡೆಯುವುದಿಲ್ಲ, ಆದರೆ ಮನೆಯಲ್ಲಿ ಗೃಹಿಣಿಯಾದಂತಹ ಹೆಣ್ಣೊಬ್ಬಳು ತನ್ನ ಕೆಲಸವನ್ನು ಮಾಡದೇ ಇದ್ರೆ ಇಡೀ ಎಲ್ಲವೂ ಅಸ್ತವ್ಯಸ್ತ ಆಗಿ ಹೋಗ್ತದೆ, ತಲೆ ಕೆಳಗಾಗ್ತದೆ ಅಂಥೇಳಿ ಅವನಿಗೆ ಮನವರಿಕೆ ಆಗ್ತದೆ ಅಂಥೇಳಿ. ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಆಕೆಯನ್ನ ಗೌರವಿಸ್ಬೇಕು, ಅವಳು ಈಗ ಮಾಡುವಂತ ದಿನ ಅದೇ ಕೆಲಸ ಮಾಡುದಾಗಿದ್ರು ಕೂಡ ಅವಳಿಗೊಂದು ಅಪ್ರಿಸಿಯೇಷನ್ ಕೊಟ್ರೆ, ನೀವೀಗ ಆಫೀಸಿಂದ ಬಂದಾಗ ಓ ಎಷ್ಟು ಚೆನ್ನಾಗಿದೆ, ಹೋ ಇವತ್ತೇನ್ ಮಾಡಿದ್ಯಾ, ಆ ರೀತಿ ಗೌರವಿಸ್ತಾ ಹೋದ ಹಾಗೆ ಅವಳು ಖುಷಿ ಪಡ್ತಾಳೆ. ಬೈತಾನೆ ಇದ್ರೆ ಏನಾಗುತ್ತೆ, ಅವಳಿಗೆ ಆ ದಿನ ಮಾಡೋ ಕೆಲಸನೇ ಬೇಜಾರು ಬಂದು ಹೋಗ್ಬಿಡತ್ತೆ, ಒಂದಿನ ಅವಳು ಮಾಡದೆ ಇದ್ರೆ ನಿಭಾಯಿಸೋದು ನಮ್ಮ ಆಗ್ಬಿಡತ್ತೆ. ಈಗ ಸ್ನೇಹಿತರೆ, ಈಗ ವಿಧವೆಯರು ಅಮಂಗಲರು ಅಂತ ಹೇಳ್ತಾರೆ. ಸೊ ಅದರ ಬಗ್ಗೆ ನನಗೆ ಅನಿಸಿರುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಈಗ ಹಂಚಿಕೊಳ್ತೇನೆ. ವಿಧವೆಯರು ಅಮಂಗಲರು ಅಲ್ಲ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಹಿಂದೆ ಆಕ್ರಮಣಕಾರರ ಕಾಲದಲ್ಲಿ ತುಂಬಾ ಜನ ಗಂಡಸರು ಸತ್ತು ಹೋಗ್ತಾ ಇದ್ರಂತೆ, ಅಂದರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಸತ್ತು ಹೋಗ್ತಾ ಇದ್ರು. ಆವಾಗ ಈ ಹೆಣ್ಣು ಮಕ್ಕಳನ್ನೆಲ್ಲ ಜನಾನಗಳಲ್ಲಿ ತುಂಬಿಕೊಳ್ತಾ ಇದ್ರಂತೆ, ಅಲ್ಲಿ ತುಂಬಾ ಅಸುರಕ್ಷತೆ ಇತ್ತು. ಆ ಕಾಲದಲ್ಲಿ ವಿಧವೆಯರಿಗೆ ತುಂಬಾ ರೂಲ್ಸ್ ಎಲ್ಲ ಬಂತಂತೆ, ಅಂದ್ರೆ ತುಂಬಾ ಅಲಂಕಾರ ಮಾಡ್ಕೊಳ್ಬಾರ್ದು, ಆಚೆ ಹೋಗ್ಬಾರ್ದು, ಸೋಷಲೈಸ್ ಆಗ್ಬೇಡ, ಮಿಸ್ಯೂಸ್ ಆಗ್ಬೋದು ಅಂತ ಹೇಳಿ ಎಲ್ಲ ಆಕೆಗೆ ಹೇಳ್ತಾ ಇದ್ರು. ಅದು ಮುಂದೆ ಮುಂದೆ ಕ್ರೌರ್ಯಕ್ಕೆ ಹೋಯ್ತಂತೆ. ಆದ್ರೆ ಅದಕ್ಕೂ ನಮ್ಮ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದೊಂದು ಆಚರಣೆ ಮಾತ್ರ. ಈಗ ಹೇಳ್ತಾರೆ ನೋಡ್ಬಾರ್ದು, ಅಶುಭ ಆಯ್ತು.

0: ತಪ್ಪು. ಹಾಗೆ ನೋಡಿದರೆ ಅವಳು ಎಲ್ಲರಿಗಿಂತ ಶುದ್ಧಳಾಗಿಯೇ ಇರ್ತಾಳೆ, ಯಾಕಂದರೆ ಬ್ರಹ್ಮಚರ್ಯದಲ್ಲಿರ್ತಾಳೆ. ಹಳೆಯ ಸ್ಮೃತಿಗಳಲ್ಲಿ ವೈಧವ್ಯ ಅಂತೇಳಿ ಇಲ್ಲವೇ ಇಲ್ಲ. ಈಗ ಮನುಸ್ಮೃತಿಯಲ್ಲಿದೆ ಪುನರ್ವಿವಾಹ ಅಂತ ಇದೆ, ಆದರೆ ಕಂಡೀಷನಲ್, ಯಾರಲ್ಲಿ ಯಾವಾಗ ಹೇಗೆ ಅಂತ ಇದೆ. ಹಾಗಾಗಿ ನಾವು ತುಂಬ ವಿಧವೆಯರನ್ನು ಖಂಡಿಸಬಾರ್ದು, ಅದು ತಪ್ಪು. ವಿಧವೆಯರನ್ನು ಈ ಸಮಾರಂಭಗಳಿಗೆ ಕರಿಬೇಕು, ಧಾರ್ಮಿಕ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಳ್ಬೇಕು. ಈಗ ಭಜನೆ ಕರಿಬೇಕು, ಅರಿಶಿನ ಕುಂಕುಮ ಎಲ್ಲ ತಗೊಳ್ಳಿ ಅಂತ ಹೇಳಬೇಕು. ಅದರಿಂದ ಅಶುಭ ಅಲ್ಲ, ತಾಯಿಯವರು. ನಮ್ಮ ಸಾವು ನೋವು ಮುಂಚೆಯೇ ವಿಧಿತವಾಗಿದೆ, ಅದೆಲ್ಲ ಪ್ಲಾನ್ ಆಗೋಗಿದೆ ದೇವರದ್ದು. ಅರಿಶಿನ ತಗೊಳ್ಳೋದ್ರಿಂದ ಅಮಂಗಲ ಆಯಿತು, ಅದು ಮೂಢನಂಬಿಕೆ. ಇದನ್ನೆಲ್ಲ ನೆಲೆಸಿಕೊಂಡು ಕೆಲವು ಧರ್ಮಶಾಸ್ತ್ರದ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ, ಮುಂಚೆನೆ ಬರೆದಿಟ್ಟಿದ್ದಾರೆ. ಅವರು ಯಾರು ಋಷಿ ಮುನಿಗಳಾಗಿರ್ಲಿಲ್ಲ, ಅವರೆಲ್ಲ ಬರೆದವರು ಇತ್ತೀಚಿನವರು, ಈಗಿನವರು. ಋಷಿಗಳು ಓಪನ್ ಆಗಿ ಅವಾಗಲೇ ಹೇಳಿಬಿಟ್ಟಿದ್ದಾರೆ. ಈಗಿರುವಂತಹ ಬರೀ ಪಂಡಿತರು ಉಳ್ದಿರ್ತಾರಲ್ಲ, ಅವರೆಲ್ಲ ತಮಗೆ ಬೇಕಾದ ಹಾಗೆ ತಮಗೆ ಕಷ್ಟ ಆಗೋದನ್ನೆಲ್ಲ ಬಿಟ್ಬಿಟ್ರು. ಅದೇ ರೀತಿ ಮಹಿಳೆಯರ ಬಗ್ಗೆ ಯೋಚನೆಯನ್ನ ಮಾಡಲಿಲ್ಲ ಅವರು, ನಿಷೇಧಗಳನ್ನ ಹೇರ್ತಾ ಹೋದ್ರು. ನಿಷೇಧ ಹೇರುವಾಗ ಯೋಚನೆ ಮಾಡಬೇಕು. ಆ ಕಾಲದಲ್ಲಿ ಆ ಕಾಲಘಟ್ಟಕ್ಕೆ ಅದಿರಬಹುದು, ಆದರೆ ಇದು ಸಾರ್ವತ್ರಿಕವಾದದ್ದು ಅಲ್ಲ. ಆಕೆ ಅಯೋಗ್ಯಳು ಹಾಗೆಲ್ಲ ಯೋಚನೆ ಮಾಡಬಾರ್ದು. ಅದಕ್ಕೆ ಕಾರಣ ಏನು? ಇದೆಲ್ಲ ಮೂಢನಂಬಿಕೆ. ಈಗ ಸ್ನೇಹಿತರೆ, ಕನ್ಯಾದಾನ, ಇದರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಿಂದೆ ಒಂದು ಮೆಸೇಜ್ ಬಂದಿತ್ತು, ಕನ್ಯಾದಾನ ಅಲ್ಲ, ಕನ್ಯಾಮಾನ ಬೇಕಾಗಿರುವುದು ಹೆಣ್ಣಿಗೆ ಅಂತ ಹೇಳಿ. ಈಗ ಅದನ್ನು ಯಾರು ಹೇಳಿರ್ತಾರೆ ನೋಡಿ, ಅವ್ರಿಗೆ ಅದರ ಅರ್ಥನೇ ಗೊತ್ತಿರುವುದಿಲ್ಲ. ಕನ್ಯಾದಾನದ ಅರ್ಥವನ್ನು ತಿಳಿಯದೇ ಇರುವವರು ಅದನ್ನು ಆ ರೀತಿ ಒಂದು ದೊಡ್ಡ ನ್ಯೂಸ್ ಮಾಡಿ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಇದು ನಮ್ಮ ಪದ್ಧತಿಯನ್ನು ತಿಳಿದೇ ಇರುವವರು ಅಪಾರ್ಥ ಮಾಡಿ ಹೇಳುವಂತಹ ರೀತಿ ಅಂತಾನು ಹೇಳ್ಬೋದು. ನಮ್ಮ ಪದ್ಧತಿಯಲ್ಲಿ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಸ್ವಗೋತ್ರದಲ್ಲಿ ಮದುವೆ ಆಗಬಾರದು ಅಂತ ಹೇಳಿ ಒಂದು ಇದೆ. ಅದು ಯಾಕೆ ಅಂತ ಹೇಳಿದ್ರೆ, ಅದಕ್ಕೊಂದು ಜೆನೆಟಿಕ್ ಕಾರಣ ಕೂಡ ಇದೆ. ಸ್ವಗೋತ್ರದಲ್ಲಿ ಮದುವೆ ಆಗುವುದರಿಂದ ಅಲ್ಲಿ ಜನನ ಆಗುವಂತಹ ಮಗುವಿಗೆ ಏನಾದರೂ ವಂಶ ಪಾರಂಪರೆಯವಾಗಿ ಬರುವಂತಹ ಕಾಯಿಲೆಗಳೇನಾದರೂ ಬರಬಹುದು. ಆ ಉದ್ದೇಶದಿಂದ ಸ್ವಗೋತ್ರದಲ್ಲಿ ನಾವು ಮದುವೆಯನ್ನು ಮಾಡುವುದಿಲ್ಲ. ಇನ್ನೊಂದು, ಯಾರಿಗೆಲ್ಲ ಮಾಡುವುದಿಲ್ಲ ಅಂತ ಹೇಳಿದ್ರೆ, ಅಣ್ಣ ತಮ್ಮಂದರು, ಅಕ್ಕ ತಂಗಿ ಅಂದರು, ಅದೇ ಕುಟುಂಬದಲ್ಲಿ ಮದುವೆ ಆಗಬಾರ್ದು ಅಂತೇಳಿ ಹೇಳ್ತಾರೆ. ಯಾಕಂದರೆ ಅದೇ ಜೆನೆಟಿಕಲ್ ಆಗಿ ಪ್ರೂವ್ ಆಗಿದೆ. ಹಾಗಿರುವಾಗ ನಮ್ಮ ಈ ವಲಯದಲ್ಲಿ ಇಲ್ಲದ ಬೇರೊಬ್ಬರಿಗೆ ಮದುವೆ ಮಾಡುವಾಗ ಅವರಿಗೂ ಹಾಗೆ ಅನ್ಯ ಗೋತ್ರದ ಸ್ತ್ರೀ ಬೇಕಾಗಿರ್ತದೆ. ಮದುವೆ ಆಗ್ಬೇಕಾದ್ರೆ ಆಚೆಗೆ ಹುಡುಗನ ಕಡೆಯವರಿಗೂ ವಧು ಬೇಕಾಗಿದೆ, ಇಲ್ಲಿ ಈ ಕಡೆಯಲ್ಲಿ ಹುಡುಗಿಯ ಕಡೆಯವರಿಗೂ ವರ ಬೇಕಾಗಿದ್ದಾನೆ. ಇವರಿಬ್ಬರು ಒಪ್ಪಿಕೊಂಡು ಹುಡುಗಿಗೂ ಹುಡುಗನಿಗೂ ಸಂತೋಷ ಇದ್ದು, ಈ ಮೂವರಲ್ಲಿ ಕೂಡ, ಹುಡುಗ ಹುಡುಗಿಯರಲ್ಲಿ, ಹುಡುಗಿಯ ಮನೆಯವರಿಗೆ, ಹುಡುಗನ ಮನೆಯವರಿಗೆ, ಈ ಮೂರರಲ್ಲಿ ಕೂಡ ಒಪ್ಪಿಗೆ ಇದ್ದು ಮಾಡುವಂತಹ ಒಂದು ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಇದು ನಮ್ಮ ಡಿಗ್ನಿಟಿ, ಸಂತೋಷದ ಒಂದು ಸಂದರ್ಭ ಇದು. ನೆಚ್ಚಿನ ಮಗಳಿಗೆ ಸಂಸ್ಕಾರವನ್ನ ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಒಡವೆ ವಸ್ತ್ರ ಕೊಟ್ಟು, ಎಲ್ಲರೂ ಸೇರಿ ಪರಮ ವೈಭವದ ಒಂದು ಸಾಂಸ್ಕೃತಿಕ ಹಬ್ಬದಲ್ಲಿ ನಮ್ಮ ಮಗಳನ್ನ ಒಪ್ಪಿಸ್ತೇವೆ ಅಂತ ಹೇಳುವಾಗ ಆ ವಧುವಿಗೆ ಖುಷಿ ಇರ್ತದೆ. ಮೂರು ಕಡೆ ಖುಷಿ ಇರುವಾಗ ಹುಡುಗಿನ ಕೊಡ್ತಾ ಇದ್ದಾರೆ. ಕನ್ಯಾದಾನ ಇದು. ಅವಳಿಗೆ ಅವಮಾನ ಅಂತ ಹೇಳುವ ಕ್ರೌರ್ಯ ಕುಸಂಸ್ಕೃತ ಮನಸ್ಥಿತಿ ಇರುವವರಿಗೆ ಮಾತ್ರ ಹಾಗೆ ಕಾಣೋದು ಸಾಧ್ಯ. ನಮ್ಮ ದೇಶದ ಸಂಸ್ಕೃತಿಯನ್ನ ಏನೇನೂ ಅರಿಯದೇ ಇರುವಂತವರು ಈ ರೀತಿ ಮಾತುಗಳನ್ನ ಹೇಳಿರಬಹುದು. ನೋಡಿ ಸ್ನೇಹಿತರೆ, ಈಗ ಕನ್ಯಾದಾನದಲ್ಲಿ ಡಿಗ್ನಿಟಿ ಇದೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತು ಬಂದಿರೋದು ನಮ್ಮಿಂದಲ್ಲ, ಈಗ ಬಾಲಿವುಡ್ ಸಿನಿಮಾಗಳಲ್ಲಿ ಅನ್ನೋದನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಮೂಲ ಸ್ಮೃತಿಗಳಲ್ಲಿ ನೋಡಿದಾಗ ಸಂತೋಷವಾಗಿ ಆ ವಧುವಿಗೆ ಅರ್ಹನಾದ ಆರೋಗ್ಯಶಾಲಿ ವಿದ್ಯಾವಂತನಾದ ಹುಡುಗನನ್ನ ಅವಳ ಇಚ್ಛೆಯನ್ನ ಮನ್ನಿಸಿ ಕೊಟ್ಟು ಮದುವೆ ಮಾಡಬೇಕು ಅಂತ ಇದೆಯೇ ಹೊರತು, ಕೊಟ್ಟು ಬಿಡಿ, ಕೈ ತೊಳ್ಕೊಂಡು ಬಿಡಿ, ಇದೆಲ್ಲ ಸಿನಿಮಾಗಳಲ್ಲಿ ತೋರಿಸಿರುವಂಥದ್ದು. ನೋಡಿ ಬೇಕಾದ್ರೆ ನೀವು, ಫಾರ್ ಎಕ್ಸಾಂಪಲ್, ದೇವರ ಸಿನಿಮಾಗಳಲ್ಲಿ ಹೀರೋ ನೋಡ್ತಾ ಇರೋದು, ಹೀರೋಯಿನ್ ಅಳ್ತಾ ಇರೋದು, ವಿಲನ್ ಕಾಟ ಕೊಡ್ತಾ ಇರೋದು, ಇದನ್ನೆಲ್ಲ ತೋರಿಸಿ ನಮ್ಮ ಈ ಕನ್ಯಾದಾನ ಅಂತ ಹೇಳಿದ್ರೆ ಕೈ ತೊಳ್ಕೊಂಡು ಬಿಡೋದು, ಅವಳು ಅಲ್ಲೂ ಹೋಗಿ ಸಫರಿಂಗ್ ಏಂಜಲ್ ಆಗ್ತಾಳೆ ಅಂತೇಳಿ ತೋರಿಸಿರುವಂಥದ್ದು. ಆದರೆ ಮೂಲದಿಂದ ನೋಡಿದ್ರೆ ತುಂಬಾ ಸಂತೋಷದ ಸಂಭ್ರಮ. ಕನ್ಯಾದಾನವೇ ದೊಡ್ಡ ಸಮ್ಮಾನ, ಅದನ್ನ ಅರ್ಥೈಸ್ಕೊಳ್ಬೇಕು. ಇದು ಅವಮಾನ ಅಲ್ಲ. ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ದಯವಿಟ್ಟು ಅಪಾರ್ಥ ಮಾಡ್ಕೋಬಾರ್ದು. ಇಲ್ಲಿ ನಮ್ಮ ಸ್ಪಿರಿಟ್ ಅನ್ನ ನೋಡ್ಬೇಕು. ಯಾರೋ ಆಚೆಯಿಂದ ಬಂದು ಏನೋ ಬಾಯಿಗೆ ಬಂದಂತೆ ಹೇಳ್ತಾರೆ ಅಂದರೆ ನಾವು ಅದಕ್ಕೆ ತಲೆ ತೂಗಬಾರ್ದು. ಯಾರು ಆಚೆಗೆ ಅನ್ನೋದಕ್ಕಿಂತ ನಮ್ಮಲ್ಲೇ ಎಷ್ಟೋ ಜನ ಇದ್ದಾರೆ, ಅದು ಸರಿ ಇಲ್ಲ, ಬಿಟ್ಬಿಡೋಣ, ಅದು ಬೇಡ, ಏನಿದು ದೇವರು ಧರ್ಮ ಅಂತೆಲ್ಲ ಮಾತಾಡೋರು ಇದ್ದಾರೆ. ನೋಡಿ ಸ್ನೇಹಿತರೆ, ಈಗ ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು ಅಜ್ಜ ಅಜ್ಜಿ, ಆಮೇಲೆ ನಮ್ಮ ಧರ್ಮ, ವೇಷಭೂಷಣ, ಭಾಷೆ, ಇವನ್ನೆಲ್ಲ ಗೌರವಿಸಬೇಕು ನಾವು. ಕೆಲವು ಜನ ಇದ್ದಾರೆ ಇದನ್ನೆಲ್ಲ ಅವರೇನು ಮಾಡ್ತಾರೆ, ಇದನ್ನೆಲ್ಲ ಇಷ್ಟವೇ ಪಡೋದಿಲ್ಲ ಅವರು. ಇದನ್ನೆಲ್ಲ ಕುತ್ಸಿತವಾಗಿ ಮಾಡಿ ಮಾಡಿ ಮಾಡಿ ತೋರಿಸಿ ತೋರಿಸಿ ತೋರಿಸಿ ಈಗ ಅಟ್ಲೀಸ್ಟ್ ಕೊನೆಗೆ ಈ ಕನ್ಯಾದಾನ ಅಂತ ಒಂದಿದೆ, ಆ ಒಂದು ಪರಮ ಪವಿತ್ರವಾದಂತಹ ಪ್ರಶಸ್ತವಾದಂತಹ ಅತ್ಯಂತ ಸಂಭ್ರಮದ ಸಂದರ್ಭಕ್ಕೂ ಕೂಡ ಕೈ ಹಾಕಿದ್ದಾರೆ ಅಂದ್ರೆ ತುಂಬಾ ನೋವು ಆಗ್ತದೆ. ನಾವೀಗ್ಲೂ ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಅನ್ನಿಸ್ತದೆ. ಸೊ ಅವರೇನೋ ಹೇಳ್ತಾರೆ ಅಂತ ಹೇಳಿ ನಾವು ಕೇಳಬಾರ್ದು. ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಬೇಕು ಅಂತ ಹೇಳಿ ಅನ್ನಿಸ್ತದೆ. ಆಮೇಲೆ ಅವ್ರಿಗೆ ನಾವು ಹೇಳಬೇಕು, ನೀವು ಎಲ್ಲದಕ್ಕೂ ಯಾಕೆ ತಲೆ ಹಾಕ್ತೀರಿ, ಮೈಂಡ್ ಯುವರ್ ಬಿಸ್ನೆಸ್, ನಿಮ್ಮ ನಮ್ಮ ಸಂಸ್ಕೃತಿ ನಮಗೆ, ಅದನ್ನು ಖಂಡಿಸುವಂತಹ ಅಧಿಕಾರ ನಿಮಗಿಲ್ಲ. ಸುಮ್ಮನೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಅದರ ಬಗ್ಗೆ ತಪ್ಪು ವಿಚಾರಗಳನ್ನು ಹರಡುವಂಥದ್ದು ತಪ್ಪು ಅನ್ನೋದನ್ನು ನಾವೇ ತೋರಿಸಬೇಕಾಗಿದೆ. ಮತ್ತೆ ಈಗ ಸ್ತ್ರೀಯನ್ನು ಕೇವಲ ದೌರ್ಜನ್ಯಕ್ಕೆ ಒಳಪಡಿಸುವಂಥದ್ದು, ಅವಳ ಮಕ್ಕಳನ್ನ ಹಡಿಲಿಕ್ಕಿರುವಂತಹ ಒಂದು ಮೆಷಿನ್ ಅಂತ ಕಾಣುವಂತಹ ಒಂದು ಪೈಶಾಚಿಕ ಮನೋಭಾವ ಇರುವಂತವ್ರು ಮಾತ್ರ ಈ ರೀತಿ ಹೇಳಬಹುದೇ ಹೊರತು, ನಿಜವಾಗಿ ಆ ಕನ್ಯಾದಾನದ ಬಗ್ಗೆ ತಿಳ್ಕೊಂಡವರು ಖಂಡಿತ ಇದನ್ನ ಒಪ್ಪುವುದಿಲ್ಲ. ಅಂಥವರಿಗೆ ನಾವು ಬುದ್ಧಿಯಿಂದ ಉತ್ತರವನ್ನು ಕೊಡಲೇಬೇಕಾಗಿದೆ. ಅವ್ರೇನೋ ಹೇಳ್ತಾರೆ ಅಂತೇಳಿ ನಾವು ಕೂಡ ತಲೆದೂಗಿಸಿಕೊಂಡು ಹೌದು ನಾವು ಮದುವೆ ಮಾಡಿ ಕೊಟ್ಬಿಟ್ವಿ, ಕೈ ತೊಳ್ಕೊಂಡ್ಬಿಟ್ವಿ, ಅದನ್ನು ಖಂಡಿತ ಈಗಿನ ನಾವು ಮಾಡಬಾರ್ದು ಅಂತ ಹೇಳಿ ನನ್ನ ಭಾವನೆ. ಮತ್ತೆ ಹೇಳ್ತಾರೆ ನೋಡಿ, ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಾವು ಕೇಳ್ತಾ ಕೇಳ್ತಾ ಹೋದರೆ ಕೇಳುವವನಿಗೆ ನಾಲ್ಕು ಗುದ್ದು ಜಾಸ್ತಿಯೇ ಅಂತೇಳಿ ಹೇಳ್ತಾರೆ. ನಾವು ಹಾಗೆ ಕೇಳಕೂಡ್ದು, ತಪ್ಪು ಅಂತಿದ್ರೆ ಅದನ್ನ ಖಂಡಿತವಾಗಿ ತಪ್ಪು ಅಂತ ಹೇಳಿ ಎದೆ ತಟ್ಟಿ ಹೇಳುವ ಹಾಗಿರ್ಬೇಕು. ನಮ್ಮ ಸಂಸ್ಕೃತಿ ಅದನ್ನು ನಾವು ಬಿಟ್ಟು ಕೊಡಬಾರ್ದು ಯಾವತ್ತಿಗೂ ಕೂಡ. ನಮ್ಮದು 10,000 ವರ್ಷಗಳ ಹಿಂದಿರುವಂತಹ ಸಂಸ್ಕೃತಿಯನ್ನ ನಾವು ಯಾಕೆ ಬಿಟ್ಟು ಕೊಡಬೇಕು? ಸರಿಯಾಗಿ ನಿಜವಾಗಿ ನಾವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರುವುದೇ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ನಾನು ಅಂದುಕೊಳ್ತೇನೆ. ನಾವಿನ್ನಾದರೂ ಎಚ್ಚೆತ್ತುಕೊಳ್ಳೋಣ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಸರಿಯಾಗಿ ಅರ್ಥವನ್ನ ಮಾಡಿಕೊಂಡು ಅದಕ್ಕೆ ಸರಿಯಾದ ಬೆಲೆಯನ್ನ ಕೊಡೋಣ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಕೃತಿಯಲ್ಲಿ ಕನ್ಯಾದಾನಕ್ಕೆ ಅತ್ಯಂತ ಸುಂದರವಾದ, ಪವಿತ್ರವಾದ, ಒಂದು ಉತ್ಕೃಷ್ಟವಾದ ಅರ್ಥ ಇದೆ. ಅದನ್ನು ಗುರುತಿಸಿಕೊಂಡು ಮುಂದೆ ಸಾಗುವ. ಮತ್ತೆ ನೋಡಿ ಸ್ನೇಹಿತರೆ, ದಾನ ಅಂತ ಹೇಳಿದರೆ ಅದರ ಅರ್ಥ ತುಂಬ ವ್ಯಾಪಕವಾಗಿದೆ, ಅರ್ಥವ್ಯಾಪ್ತಿ ತುಂಬ ದೊಡ್ಡದು. ಅದೊಂದು ಸಂಸ್ಕೃತ ಪದ. ಇಂಗ್ಲೀಷ್ನಲ್ಲಿ ನೋಡಿ ನಾವು ಗಿವಿಂಗ್ ಅವೇ ಅಂತ ಹೇಳ್ಬೋದು, ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಗಿವಿಂಗ್ ಅವೇ ಅಂತ ಆಗ್ತದೆ. ಅದರ ಅರ್ಥ ಎಷ್ಟು ಕೆಳಗೆ ಆಗ್ತದೆ ಅಂತ ಹೇಳಿದರೆ, ದೊಡ್ಡ ಸಾಗರದಿಂದ ಒಂದು ಬಕೆಟ್ ನೀರು ತೆಗೆದ ಹಾಗೆ ಆಗ್ತದೆ. ಸಂಸ್ಕೃತದಲ್ಲಿ ದಾನವನ್ನು ನಾವು ವ್ರತ ಅಂತ ಹೇಳಿ ಒಂದು ಆಚರಣೆ ಮಾಡ್ತೇವೆ, ವ್ರತದ ರೀತಿಯಲ್ಲಿ ಅರ್ಥ ಇದೆ ಅದಕ್ಕೆ. ನೋಡಿ, ವಿದ್ಯಾದಾನ, ಇವತ್ತು ವ್ಯಾಪಾರೀಕರಣದ ಕಾಲದಲ್ಲಿ ನಮಗದು ಅರ್ಥ ಆಗೋದಿಲ್ಲ, ಆದರೆ ಒಂದು ಸಣ್ಣ ಅಕ್ಷರದಿಂದ ಹಿಡಿದು ತುಂಬ ಉನ್ನತ ಮಟ್ಟದ ಎಲ್ಲ ವಿದ್ಯೆಗಳನ್ನು ಉಚಿತವಾಗಿ ಶತಮಾನ ಸಹಸ್ರಮಾನಗಳ ಕಾಲ ಕೊಟ್ಟ ದೇಶ ನಮ್ಮದಾಗಿದೆ. ವಿದ್ಯಾದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಸಂಸ್ಕೃತಿ ದಾನ ಆಗಿರ್ಬೋದು, ಜೀವದಾನ ಆಗಿರ್ಬೋದು, ಅಂಗದಾನ ಆಗಿರ್ಬೋದು, ಉದ್ಯೋಗದಾನ ಆಗಿರ್ಬೋದು, ಶ್ರಮದಾನ ಆಗಿರ್ಬೋದು, ವಸ್ತ್ರದಾನ ಆಗಿರ್ಬೋದು, ಧಾನ್ಯದಾನ ಆಗಿರ್ಬೋದು. ನೋಡಿ, ಬಡವರಿಂದ ಹಿಡಿದು ಬಲ್ಲಿದವರವರೆಗೂ ಕೂಡ ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ ಒಂದು ಸಣ್ಣ ಅಂಶವನ್ನಾದರೂ ಕೂಡ ದಾನ ಮಾಡಬೇಕು ಅಂತೇಳಿ ಹೇಳಿಕೊಟ್ಟಂಥದ್ದು ನಮ್ಮ ಸಂಸ್ಕೃತಿ. ತನು ಮನ ಧನದಿಂದ ದಾನ ಮಾಡಬೇಕು, ಸೇವೆ ಮಾಡಬೇಕು ಅಂಥೇಳಿ ಇರುವುದೇ ನಮ್ಮ ಸಂಸ್ಕೃತಿಯಲ್ಲಿ. ಸಮಾಜಕ್ಕೆ, ಬಂಧು ಮಿತ್ರರಿಗೆ, ಮಠ ಮಂದಿರಗಳಿಗೆ, ಪರಿವಾರಗಳಿಗೆ ಕೊಡದೆ ಏನನ್ನೂ ಸ್ವೀಕರಿಸಬಾರದು ಅಂತ ಹೇಳಿ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ನಮಗೆ. ಯಾರಿಗಾದರೂ ಏನನ್ನಾದರೂ ಸ್ವಲ್ಪ ಮಟ್ಟಿಗಾದರೂ ಕೊಟ್ಟೇ ಸ್ವೀಕರಿಸಬೇಕು, 1 ರೂಪಾಯಿ ಆದರೂ ಹಾಕಿಯೇ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಇದು ನಮ್ಮ ಸಂಸ್ಕೃತಿ. ಹೀಗೆಲ್ಲ ದಾನದ ಪರಂಪರೆಯಲ್ಲಿ ಬೆಳೆದಂತಹ ನಾವು ಇಂತಹ ಒಂದು ಕುತ್ಸಿತವಾದ ಉದ್ದೇಶದಿಂದ ಬಂದ ಒಂದು ಅಡ್ವರ್ಟೈಸ್ಮೆಂಟ್ಗಳಿಂದ ನಾವು ಮಿಸ್ಲೀಡ್ ಆಗಬಾರ್ದು. ಅವರ ಬಾಯಿಯನ್ನು ನಾವು ಮುಚ್ಚಿಸಬೇಕು, ನಾವು ಕೂಡ ಬಾಯಿ ತೆರಿಬೇಕಾಗಿದೆ. ಇಟ್ ಈಸ್ ನಾಟ್ ದ ವಯಲೆನ್ಸ್ ಆಫ್ ದ ಎವಿಲ್ ಬಟ್ ಆಲ್ಸೋ ದ ಸೈಲೆನ್ಸ್ ಆಫ್ ದ ಗುಡ್ ಸಮಾರಿಟನ್ಸ್ ದಟ್ ಈಸ್ ಹಾರ್ಮ್ಫುಲ್ ಟು ದ ಸೊಸೈಟಿ ಆಲ್ಸೋ ಅಂತ ಸ್ವಾಮಿ ವಿವೇಕಾನಂದರು ಇವತ್ತೆಲ್ಲ ಬಹಳ ಹಿಂದೆನೇ ಕರೆ ಕೊಟ್ಟಿದ್ದಾರೆ. ದುಷ್ಟರ ಕ್ರೌರ್ಯ ಒಂದೇ ಅಲ್ಲ, ಸಜ್ಜನರ ಮೌನ ಕೂಡ ಸಮಾಜಕ್ಕೆ ಹಾನಿಕಾರಕ ಅಂಥೇಳಿ. ಹಾಗಾಗದಿರಲಿ, ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ. ಮತ್ತೆ ಸಿಕ್
1: ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

ಪ್ರಾರ್ಥನಾ ಗೀತೆಯನ್ನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಪ್ರಭು ಶ್ರೀರಾಮರ ಬಂಟ ಹನುಮಂತನ ಶಕ್ತಿ ಯುಕ್ತಿ ಭಕ್ತಿಯನ್ನು ಸಾರುವ ಸುಂದರವಾದ ಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಪೃಥ್ವಿಕ್ 4ನೇ ತರಗತಿ.

0: ಆಶಕ್ಕೆ.
1: ಸುಂದರವಾದ ಭಕ್ತಿಗೀತೆಯನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ವಚನಗಳು ನಾಡಿನ ಕಲೆ ಸಂಸ್ಕೃತಿಯನ್ನ ಬಿಂಬಿಸುವುದರೊಂದಿಗೆ ಸಮಾಜದ ಏಳು ಬೀಳುಗಳನ್ನು ಎತ್ತಿ ಹಿಡಿಯುತ್ತವೆ. ಇಂತಹ ವಚನಗಳ ಸಂಗ್ರಹವನ್ನು ವಾಚಿಸಲಿದ್ದಾನೆ ಆರ್ಯನ್ ಆರನೇ ತರಗತಿ.
2: ಕಳಬೇಡ ಕೊಳಬೇಡ, ಉಸಿಯ ಮುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ, ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರಾಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡದ ಸಂಗಮ ದೇವದುಳಿಸುವ ಪರಿ. ಇಳೆಯ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನ ಉಂಡು ಅನ್ಯರ ಹೊಗಳುವ ಕುಂಡಿಗಳ ನೆನಲಾರೆ ರಾಮನಾಥ. ಒಡಲು ಗಂಡ ವಹಸಿದ, ಒಡಲು ಗಂಡ ವಹಸಿದ, ನೀನೊಮ್ಮೆ ಜರಿದು ನುಡಿಯದಿರು, ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನಂದಿಯನ್ನು ಏರಿದವನ, ಚಂದಿರನ ಮುಡಿದವನ, ಕಂದು ನಂಬೇಡಿ ನುಡಿದಾನು ನೆನೆಯುತ್ತ. ಮುಂದೆ ಏಳುವೆ ನುಕ್ಕಿಸರುವಣ್ಣ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕೊಟ್ಟಿಯುವುದು ಬುತ್ತಿಸರುವಣ್ಣ. ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟನ ಕೆಟ್ಟನೆನ ಬೇಡ, ಶಿವನಲ್ಲಿ ಕೊಟ್ಟಿಯುವುದು ಬುತ್ತಿಸರುವಣ್ಣ. ಬೆತ್ತತಾ ಬಾಗಿದರು ಮತ್ತೆದ್ದು ಮೀಟುವುದು, ಒತ್ತನೆ ನೋಡಿ ಹೊಡೆಯುವ ಸಜ್ಜನರು ಸತ್ತರು ಬೇಡ ಸರ್ವಜ್ಞ.
1: ವಚನವನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ಕವಿ ಬಿ ಆರ್ ಲಕ್ಷ್ಮಣರಾವ್ ರಚಿತ ಸುಂದರವಾದ ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡಿಗೆ ಸ್ವರ ನೀಡಲಿದ್ದಾಳೆ ಛಾಯಾ ಎಂಟನೇ ತರಗತಿ.

0: ನಾನು.
1: ಸುಂದರವಾದ ಭಾವಗೀತೆಗೆ ಧ್ವನಿ ನೀಡಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಕಥೆಗಳು ಮನಸ್ಸಿಗೆ ಮುದ ನೀಡುವುದು ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ. ಅಂತಹ ಮಾನವೀಯ ಮೌಲ್ಯವನ್ನೊಳಗೊಂಡ ಸುಂದರ ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾಳೆ ಸಂಚಿತಾ, 8ನೇ ತರಗತಿ.
0: ನಾನು ಹೇಳುತ್ತಿರುವ ಕಥೆ ಹೆಸರು ಕರುಳಿನ ಕೂಗು. ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾಂಚ್ ಆಚೆಗೆ ರಾಮುವಿನ ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2ನೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡರು. ಮನೆ ಮನೆಯ ಪಾತ್ರ ತೊಳೆದು ಆತನ ತಾಯಿ ಅವನನ್ನು ಸಾಕುತ್ತಿದ್ದಳು. ಆದರೆ ಅವಳಿಗೆ ಒಂದು ಕಣ್ಣಿರಲಿಲ್ಲ. ಹೀಗಾಗಿ ಆಕೆ ಎಲ್ಲಿಗೆ ಹೊರಟರು ಸಹ ಎದರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದು ಕುರುಡಿ ಎನ್ನುತ್ತಿದ್ದರು. ಆದರೆ ಅವಳು ಆ ವಿಷಯಕ್ಕೆ ಗಮನವೇ ಹಾಕುತ್ತಿರಲಿಲ್ಲ. ಏಕೆಂದರೆ ತನ್ನ ಮಗನನ್ನು ಓದಿಸಬೇಕು, ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕೆಂಬುದು ಆಕೆಯ ಆಸೆಯಾಗಿತ್ತು. ಆದರೆ ರಾಮುವಿಗೆ ಕೂಡ ಅವಳನ್ನು ನೋಡಿದರೆ ಸ್ವಲ್ಪವೂ ಆಗುತ್ತಿರಲಿಲ್ಲ. ಒಂದು ದಿನ ರಾಮುವಿನ ತಾಯಿ ಅವನನ್ನು ಶಾಲಾ ಗೇಟ್ ತನಕ ಬಿಟ್ಟು ಹುಷಾರು ಕಣಪ್ಪ ಟಾಟಾ ಬಾಯ್ ಬಾಯ್ ಸೀವು ಹೇಳುತ್ತಿರುವಾಗಲೇ ಅವರ ತರಗತಿಯ ಹುಡುಗರು ರಾಮು ಏನೋ ಇದು, ನಿನ್ನ ತಾಯಿ ಕುರುಡಿ ಏನೋ ಅಂದು ಬಿಟ್ಟರು. ರಾಮುವಿಗೆ ಒಂದು ಕ್ಷಣ ಭೂಮಿಯೇ ಗಡಗಡ ಎಂದಂಗಾಯಿತು. ನಂತರ ತಾಯಿಯೆಡೆಗೆ ಒಂದು ತಿರಸ್ಕಾರದ ನೋಟ ಬೀರಿದ ತಾಯಿಯಲ್ಲಿಂದ ನೊಂದು ಹೊರಟು ಹೋದಳು. ರಾಮು ಶಾಲಾ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ನನ್ನ ತಾಯಿ ಕುರುಡಿ, ಅವಳ ಜೊತೆಗೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ಹೀಗಾಗಬಾರದು. ಇಂದಿನಿಂದಲೇ ನನ್ನ ತಾಯಿಯ ಜೊತೆಗೆ ನಾನು ಮಾತಾಡಬಾರದು ಎಂದುಕೊಳ್ಳುತ್ತಾನೆ. ರಾಮು ಮನೆಗೆ ಬಂದ. ತಾಯಿ ಶಾಲಾ ಮುಗಿಸಿ ಬಂದೇನಪ್ಪ ಎಂದು ಕೇಳಿದಳು. ಆದರೆ ರಾಮು ಅದಕ್ಕೆ ಉತ್ತರಿಸಲಿಲ್ಲ. ಹೆತ್ತ ಕರುಳಲ್ಲವೇ, ಮರುಕಿತು, ನರಳಿತು. ಕಡೆಗೊಮ್ಮೆ ಯಾಕಪ್ಪ ಹೀಗ್ ಮಾಡ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ಅಮ್ಮ ನೀನು ನನ್ನ ಜೊತೆ ಇರುವುದರ ಬದಲು ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದೆ. ರಾಮು ಅವನ ವಯಸ್ಸಿಗೆ ಮೀರಿ ಮಾತಾಡ್ಬಿಟ್ಟ. ಇದರ ಮಧ್ಯೆ ರಾಮು ಜವಾಹರ್ ನವೋದಯ ಪರೀಕ್ಷೆ ಬರೆದು ಪಾಸೂ ಆದ. ದೆಹಲಿಯಲ್ಲಿ ಒಳ್ಳೆಯ ಉದ್ಯೋಗವೂ ದೊರೆಯಿತು. ಧನ್ಯ ವ್ಯಕ್ತಿಗಳು ತಮ್ಮ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿಸಿದರು. 1-2 ವರ್ಷಗಳಲ್ಲಿ ಅವನಿಗೆ ಮಕ್ಕಳೂ ಆದವು. ಒಂದು ದಿನ ರಾಮು ಅವನ ಮನೆಯ ಅಂಗಳದಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಆಡುತ್ತಿರುವಾಗ ಅವನ ಮನೆಯ ಕಾಂಪೌಂಡಿನಲ್ಲಿ ಯಾವುದೋ ಕುರೂಪಿ ಹೆಂಗಸಿನ ನೆರಳು ಕಾಣಿಸುತ್ತದೆ. ರಾಮುವಿಗೆ ಆ ಕ್ಷಣವೇ ತಿಳಿಯುತ್ತದೆ, ಓಹೋ ನನ್ನ ತಾಯಿ ಕುರುಡು ಇಲ್ಲಿಗೂ ಬಂದಾಳಲ್ಲಪ್ಪ ಎಂದು ಅವಳ ಬಳಿಗೆ ಹೋಗಿ, ಅಮ್ಮ ನೀನು ನನ್ನನ್ನು ಎಲ್ಲಿಗೂ ಸುಖವಾಗಿ ಇರಲು ಬಿಡುವುದೇ ಇಲ್ಲವಲ್ಲ, ಯಾಕಪ್ಪ ಹಾಗೆ ಹೇಳ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ನೀನು ನನ್ನ ಜೊತೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ನೀನು ಇಲ್ಲಿಂದ ಹೊರಟು ಹೋಗು ಎಂದನು. ತಾಯಿ ಕಣ್ಣೀರನ್ನು ಸುರಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಈ ಘಟನೆ ನಡೆದು 1-2 ವಾರದಲ್ಲಿ ರಾಮುವಿಗೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೆಲಸ ಬರುತ್ತದೆ. ಕೆಲಸವನ್ನು ಮುಗಿಸಿದ ರಾಮು, ಅಮ್ಮನ್ ನೋಡ್ಬೇಕನ್ಸ್ತಿದ್ಯಲ್ಲ ಎಂದು ಅದೇ ಸೋಮೇಶ್ವರ ದೇವಸ್ಥಾನದ ಪಕ್ಕ ಇರುವ ಅದೇ ಮನೆಗೆ ಬಂದ. ಆ ಮನೆ ಹಾಗೆ ಇತ್ತು, ಆದ್ರೆ ಮನೆಯಲ್ಲಿ ಅಮ್ಮ ಇರಲಿಲ್ಲ. ಅಕ್ಕಪಕ್ಕದಲ್ಲಿ ವಿಚಾರಿಸಿದ. ಅಕ್ಕಪಕ್ಕದವರು, ನಿಮ್ಮಮ್ಮ 1 ವಾರದ ಹಿಂದೆನೇ ತೀರ್ಕೊಂಡ್ಬಿಟ್ಲು ಕಣಪ್ಪ, ಕೊನೆಗೊಳಗಲ್ಲಿ ನಿನ್ನ ತುಂಬಾ ನೆನೆಸಿಕೊಂಡು ತಗೋ ನಿನ್ಗೊಂದು ಕವರ್ ಕೊಟ್ಟಿದ್ದಾಳೆ. ರಾಮು ಅಂಜುತ್ತಾ ಅಂಜುತ್ತಲೇ ಕವರ್ ಪಡೆದ. ನಂತರ ಕಾರಿನಲ್ಲಿ ಕೂತು ಕುತೂಹಲದಿಂದ ಕವರ್ ಪಡೆದ. ಕವರ್ನಲ್ಲಿ ಪತ್ರವಿತ್ತು. ಪತ್ರದಲ್ಲಿ ಹೀಗಿತ್ತು, ರಾಮು ನನ್ ಕಂದ ಹೇಗಿದ್ಯ ಕಣಪ್ಪ, ನೀನು ಸಮಾಜ ನಿನ್ನನ್ನು ಅಪಹಾಸ್ಯ ಮಾಡುತ್ತದೆ ಎಂದು ನೀನು ನನ್ನನ್ನು ತಿರಸ್ಕರಿಸಿದೆ ಅಲ್ಲವೇ. ನಾನು ನಿನ್ನನ್ನು ನೋಡಬೇಕೆಂದು ನನಗೆ ತಿಳಿಯದ ಊರು ದೆಹಲಿಗೆ ಬಂದೆ. ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ 1 ವಾರದ ತನಕ ಅಬ್ಬೆ ಪಾಲಿಯಾಗಿ ಅಲೆದು ನಿನ್ನ ಮನೆ ಹುಡುಕಿದ್ದೇ ದೊಡ್ಡ ಸಾಹಸ ಕಣಪ್ಪ. ರಾಮು ನಿನಗೊಂದು ಸತ್ಯ ಹೇಳ, ನೀನು 1ನೇ ತರಗತಿಯಲ್ಲಿ ಓದುತ್ತಿರುವಾಗ ನಿನಗೆ ಅಪಘಾತವಾಗುತ್ತದೆ. ಆ ಅಪಘಾತದಲ್ಲಿ ನಿನ್ನ ಒಂದು ಕಣ್ಣೇ ಹೋಗ್ತದೆ. ಡಾಕ್ಟರ್ ಕೈ ಮುಗಿದೆ, ಕಾಲ್ ಹಿಡಿದೆ. ಡಾಕ್ಟರ್ ನನ್ನ ಮಗನ ಕಣ್ಣಿಗೆ ನನ್ನ ಕಣ್ಣನ್ನೇ ಕಿತ್ತು ಜೋಡಿಸಿ ಎಂದೆ. ಡಾಕ್ಟರ್ ಹಾಗೇ ಮಾಡಿದ್ರು. ಈ ಸತ್ಯ ನಿನಗೆ ತಿಳಿಯಬಾರದೆಂದು ಇಷ್ಟು ದಿನ ಕಾಪಾಡಿಕೊಂಡು ಬಂದೆ. ನನ್ನ ಕೊನೆಯ ಗಳಿಗೆಯಲ್ಲಿ ಈ ಸತ್ಯವನ್ನು ನಿನಗೆ ಹೇಳುತ್ತಿದ್ದೇನೆ ಕಂದ. ಇಷ್ಟು ಆ ಪತ್ರದಲ್ಲಿ ಇತ್ತು. ಪತ್ರವನ್ನು ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದ. ಈ ಕಥೆಯ ನೀತಿ, ನಾವು ಅಮ್ಮ ಎಂದರೆ ಅಸಹ್ಯ ಪಡಬಾರದು, ತಿರಸ್ಕಾರ ಮಾಡಬಾರದು, ಆದರೂ ಅಮ್ಮ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ. ಧನ್ಯವಾದಗಳು.
1: ಸುಂದರವಾದ ಮೌಲ್ಯವನ್ನ ಹೊಂದಿರುವಂತಹ ಕಥೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಅಭಿನಂದನೆಗಳು. ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತ ಪಂಥಗಳಿದ್ದರೂ ನಾವೆಲ್ಲರೂ ಭಾರತೀಯರೆಂಬ ಭಾವ ನಮದಾಗಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸುವ ಸುಂದರವಾದ ದೇಶಭಕ್ತಿ ಗೀತೆಗೆ ದನಿಯಾಗಲಿದ್ದಾರೆ ಬಿಂದು 8ನೇ ತರಗತಿ.

ಪ್ರಭುವು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದಾದ ಒಡವೆ ಚಿನ್ನ

ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು.

ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯ ಧರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯ ಧರೆಗೆ ಸುರಿದರು.

0: ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ.
1: ದೇಶಭಕ್ತಿಯನ್ನ ಬಿಂಬಿಸುವಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿ ನೀಡಿದ ವಿದ್ಯಾರ್ಥಿಗೆ ಅಭಿನಂದನೆಗಳು. ವಿವಿಧ ಪ್ರಾಣಿ ಪಕ್ಷಿಗಳ ಕೂಗನ್ನು ತನ್ನ ಮಿಮಿಕ್ರಿಯೊಂದಿಗೆ ಪ್ರಸ್ತುತಪಡಿಸಲಿದ್ದಾನೆ ಧನ್ವಿತ್, 7ನೇ ತರಗತಿ.
2: ನನಗೆ ಶಾಲೆಗೆ ರಜೆ ಸಿಕ್ಕ ಕಾರಣ ನಾನು ನನ್ನ ರಜೆ ಮನೆಗೆ ಹೊರಟೆ. ದಾರಿಯಲ್ಲಿ ಹೋಗುವಾಗ ನನಗೆ ಒಂದು ಗಿಳಿ ನೋಡಿದೆ. ಆ ಗಿಳಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಹಂದಿ ಸಿಕ್ಕಿತು. ಆ ಹಂದಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಡು ಹಿಂಡುಗಳು ಇದ್ದಿತ್ತು. ಆಡು ಹಿಂಡುಗಳು ಈ ರೀತಿ ಕೂತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ರಸ್ತೆಯ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ನಲ್ಲಿ ಒಂದು ರೈಲು ಈ ರೀತಿ ಸದ್ದು ಮಾಡುತ್ತಾ ಹೋಗುತ್ತಿತ್ತು.

ನಂತರ ನಾನು ಸ್ವಲ್ಪ ಮುಂದೆ ಹೋದೆ. ಒಂದು ಬೈಕ್ ಫುಲ್ ಸ್ಪೀಡ್ ಆಗಿ ಹೋಗುತ್ತಿತ್ತು. ಆ ನಂತರ ನಾನು ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಆಂಬ್ಯುಲೆನ್ಸ್ ಈ ರೀತಿ ಸೌಂಡ್ ಮಾಡುತ್ತಾ ಹೋಗುತ್ತಿತ್ತು.

0: ನನ್ನ ಹತ್ರ ನಾನು ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಮೀನು ಗಾಡಿ ಈ ರೀತಿ ಸೌಂಡ್ ಮಾಡುತ್ತಾ ಬರುತ್ತಿತ್ತು. ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಜ್ಜಿಯ ಮನೆಯ ಸಮೀಪದಲ್ಲಿ ಒಂದು ಅಂಗಡಿ ಇದ್ದಿತ್ತು. ಅಲ್ಲೇ ಸೋಡಾ ಬಾಟಲ್ ಅನ್ನು ಒಡೆಯುತ್ತಿದ್ದರು. ಆನಂತರ ನಾನು ಅಜ್ಜಿಯ ಮನೆಗೆ ಹೋದೆ. ಅಜ್ಜಿ ಸಾಕಿರುವ ಒಂದು ನಾಯಿ ಈ ರೀತಿ ಬೊಗಳುತ್ತಿತ್ತು. ಆನಂತರ ನಾನು ಒಳಗೆ ಹೋದೆ. ಅಜ್ಜಿ ನನ್ನನ್ನು ಈ ರೀತಿ ಮಾತನಾಡಿಸಿದರು.
1: ಮೊಮ್ಮಗನೇ ಮೊಮ್ಮಗನೇ ಹುಷಾರಿದ್ಯ? ಅಪ್ಪ ಅಮ್ಮ ಆರಾಮಿ ಹುಷಾರಿದ್ರ? ನೀನು ಹುಷಾರಿದ್ಯಲ್ಲ
0: ಎಂದು ಕೇಳಿದ್ರು ಅಜ್ಜಿ. ಅಜ್ಜಿಗೆ ಉತ್ತರ ಕೊಟ್ಟು ಒಳಗೆ ಹೋದೆ. ಒಳಗೆ ಹೋದ ನಂತರ ಅಲ್ಲೇ ಒಂದು ಬೆಕ್ಕು ಈ ರೀತಿ ಕೂತಿತ್ತು. ಆನಂತರ ನಾನು ಅಜ್ಜಿ ನನಗೆ ಊಟವನ್ನು ಹಾಕಿದರು. ಆಗ ನಮ್ಮ ಅಜ್ಜ ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋವನ್ನು ಹಾಕಿಕೊಂಡು ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋದಲ್ಲಿ ಈ ರೀತಿ ಸದ್ದು ಬರುತ್ತಿತ್ತು. ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ, ಇದನ್ನು ನಡೆಸಿಕೊಳ್ಳುವರು ಪ್ರಾಥಮಿಕ ಶಾಲೆ 90 ವಿದ್ಯಾರ್ಥಿಗಳು ಎಂದು ಬರುತ್ತಿತ್ತು. ಆಗ ಅಜ್ಜ ನಿದ್ರೆಗೆ ಜಾರಿದರು. ಅಜ್ಜ ನಿದ್ರೆಯಲ್ಲಿ ಗೊರಕೆಯನ್ನು ಈ ರೀತಿ ಹೊಡೆಯುತ್ತಿದ್ದರು. ಆನಂತರ ಅಲ್ಲೇ ನಮ್ಮ ಅಕ್ಕನ ಮಗು ರಾತ್ರಿ ಅಳುತ್ತಿತ್ತು. ಆನಂತರ ನಾನು ನಿದ್ರೆ ಮಾಡಿದ್ದೆ. ಬೆಳಗ್ಗೆ ಏಳುವಾಗ ಒಂದು ಕೋಳಿ ಹುಂಜ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ನಮ್ಮ ಊರಿನ ಬಸ್ಸು ಸಿಕ್ಕಿತು. ನಾನು ನಮ್ಮ ಊರಿಗೆ ಹೋದೆ. ಹೋಗುವಾಗ ದಾರಿಯ ಬದಿಯಲ್ಲಿ ಎರಡು ಬೆಕ್ಕುಗಳು ಜಗಳ ಆಡುತ್ತಿತ್ತು. ಅದರ ಸೌಂಡ್ ಈ ರೀತಿ ಇತ್ತು. ಕೂಗುತ್ತಿತ್ತು. ನಾನು ನಮ್ಮ ಊರಿಗೆ ಹೋದೆ.
2: ಅದ್ಭುತವಾದ ಪ್ರಾಣಿಗಳ ಸ್ವರಗಳನ್ನು ಮಿಮಿಕ್ರಿ ಮೂಲಕ ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಚರಣ ಗುರುವೇ ಎಂಬ ಸುಂದರವಾದ ಭಕ್ತಿಗೀತೆಗೆ ಧ್ವನಿಯಾಗಲಿದ್ದಾಳೆ ನಿಶಾ 7 ತರಗತಿ.

0: ಭಾವವೇ.
1: ಭಕ್ತಿ ಲೋಕದಲ್ಲಿ ಪರವಶವಾಗುವಂತಹ ಭಕ್ತಿಗೀತೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಹಲವಾರು ಜನಪದ ಹಾಡಿನ ಪ್ರಕಾರಗಳಲ್ಲಿ ಭತ್ತ ಕುಟ್ಟುವ ಹಾಡು ಒಂದು. ಇದೀಗ ಭತ್ತ ಕುಟ್ಟುವ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ಛಾಯಾ 8ನೇ ತರಗತಿ, ಸಂಚಿತಾ 8ನೇ ತರಗತಿ, ಬಿಂದು 8ನೇ ತರಗತಿ ಹಾಗೂ ಪಲ್ಲವಿ 8ನೇ ತರಗತಿ.

ಭತ್ತ ಕುಟ್ಟುವ ಹಾಡಿನ ಮೂಲಕ ಜನಪದ ಲೋಕಕ್ಕೆ ಕೊಂಡೊಯ್ದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನನ್ನ ದೇಶದ ಕೀರ್ತಿ ಪತಾಕೆ ಎಂಬಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯಾಗಲಿದ್ದಾಳೆ ರೂಪಿತಾ, 4ನೇ ತರಗತಿ.

0: ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯನ್ನು ನೀಡಿದಂತಹ ರೂಪಿತಾ 5ನೇ ತರಗತಿ, ಇವಳಿಗೆ ಧನ್ಯವಾದಗಳು. ಇದುವರೆಗೆ ರೇಡಿಯೋ ಕುಂದಾಪುರ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿಕೊಟ್ಟವರು ಕುಂದಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ವಿದ್ಯಾರ್ಥಿಗಳು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅತ್ಯಂತ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆ ನಮ್ಮ ತೊಂಬಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂತಹ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಯಾವುದರಲ್ಲೂ ಅವಕಾಶ ವಂಚಿತರಾಗಬಾರದು ಎಂಬ ಆಶಯದೊಂದಿಗೆ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟಿನ ವಿದ್ಯಾರ್ಥಿಗಳಿಗೆ ರೇಡಿಯೋ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕುಂದಾಪುರ 89.6 ಬಾನುಲಿ ಕೇಂದ್ರದ ಆರ್ಜೆ ಸುಬ್ರಹ್ಮಣ್ಯ ಪೂಜಾರಿ ಸರ್ ಕುಂದಬಾರಂದಾಡಿ, ಜ್ಯೋತಿ ಮೇಡಂ ಸಾಲಿಗ್ರಾಮ, ಚಂದ್ರ ಮೊಗವೇರ ಸರ್ ಕಟ್ಬೆಲ್ತೂರ್, ಇವರೆಲ್ಲರಿಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸರ್ವ ಶಿಕ್ಷಕರು, ಎಸ್ಡಿಎಂಸಿಯವರು, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಸರ್ವ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಗ್ರಾಮ ದೇವರಾದ ಶ್ರೀ ಮಹಾಗಣಪತಿ ದೇವರಲ್ಲಿ ನಿಮ್ಮ ರೇಡಿಯೋ ಕುಂದಾಪುರ ಬಾನುಲಿ ಕೇಂದ್ರವು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ.
1: ಇವತ್ತಿನ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ಮುದ್ದು ಕಂದಮಗಳು ನಡೆಸಿಕೊಟ್ಟಂತ ವೈವಿಧ್ಯಮಯ ಕಾರ್ಯಕ್ರಮ ಕೇಂದ್ರದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಜ್ಯೋತಿ, ಸಹ ಶಿಕ್ಷಕರಾದ ಸುಜಾತ, ಸ್ವಾತಿ, ಸದಾನಂದ, ಶ್ವೇತಾ, ಚೈತ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಶಾಲಾ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ತುಂಬುರದೆಯ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನು ಹೋಯ್ ಬತ್ತೆ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ.
2: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿಗಸಿ ತಿಂಬುಕ್ ಚಂದ, ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅಂತ ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಸಮುದಾಯ ಬಾನುಲಿ ಕೇಂದ್ರ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು. ಇದರಲ್ಲಿ ನಾವು ಇವತ್ತು ಮಾತಾಡ್ತಾ ಇರೋದು ಯೋಗ ಡೇ, ಯೋಗ ದಿನ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಜೂನ್ 21 ತಾರೀಕು ಇವತ್ತು ಬಹಳ ಸ್ಪೆಷಲ್ ಡೇ. ಸೊ ಎಷ್ಟು ವರ್ಷಗಳಿಂದ ಅನ್ನೋದನ್ನ ನಾನು ಮರ್ತಿದ್ದೀನಿ. 12 ವರ್ಷಗಳಿಂದ ಆಚರಿಸಲ್ಪಡುತ್ತಿರುವ ವಿಶ್ವ ಯೋಗ ದಿನ ಇವತ್ತು. ಆ ಯೋಗನ ಮಾಡೋ ಯೋಗ ಪ್ರತಿ ವರ್ಷ ನಮ್ ಬತ್ತ, ಆದ್ರೆ ಎಂತಂದ್ರೆ ಒಂದಿನ ಮಾಡಿ ಬಿಡುತ್ತ ಅದೇ ಒಂದು, ಆದ್ರೆ ಒಂದಿನ ಮಾಡಿ ಬಿಡೋಕಾಗ, ಯಾಕಂದ್ರೆ ಈ ವರ್ಷದ ಥೀಮೇ ತುಂಬಾ ಸ್ಪೆಷಲ್ ಆಗಿದೆ. ಅದೆಲ್ಲ ಎಂತ ಅಂದಳಿ ಕೇಂಬಕ್ಕೆ ನಮ್ಮೊಟ್ಟಿಗೆ ಹೇಳುಕೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ, ಕುಂದಾಪುರ ತಾಲೂಕು ಆಯುಷ್ ಆಸ್ಪತ್ರೆ, ಇವರೆಲ್ಲ ಒಟ್ಟಿಗೆ ಮಾಡ್ತಾ ಇರೋ ವಿಶೇಷ ಯೋಗ ದಿನ ಆಚರಣೆ, ಅದರ ಬಗ್ಗೆ ಮಾತಾಡೋಕೆ ನಮ್ಮ ಆಯುಷ್ ಇಲಾಖೆ ಕುಂದಾಪುರ, ಕುಂದಾಪುರ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಶಿಲ್ಪಾ ಕೆ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಪ್ರತಿ ಸಲದಂತೆ ಈ ಸಲವು ಯೋಗ ದಿನಾಚರಣೆ ದಿನ ವಿಶೇಷ ಅತಿಥಿ ನೀವೇ. ಈ ಸಲ ನಂಗೆ ಖುಷಿಯದೆ ಅಂತ ಕೇಳಿ ನಾನು ಹೇಳಿದೆ, ನಾವು ಒಂದಿನ ಮಾಡುತ್ತ ಯೋಗ, ಇವತ್ತೊಂದು ಯೋಗ ಡೇ ಅಂತ ಹೇಳ್ಕೊಂಡು ಎಲ್ಲರೂ ಒಂದು ಬಿಳಿ ಅಂಗಿ, ಬಿಳಿ ಪ್ಯಾಂಟ್ ಎಲ್ಲ ಹಾಕೊಂಡು ಲಾಯಕ್ ಮಾಡಿ ಒಂದು ಯೋಗ ಮಾಡುದು. ಆದ್ರೆ ಪ್ರತಿ ದಿನ ಮಾಡೋಕ್ ಹೋತಿಲ್ಲ, ಒಂದ್ 4 ದಿನ ಮಾಡಿದ ಮೇಲೆ ಎಂತದ್ದು ಕಾರಣ ಬತ್ತದ್ ನಿಂತು ಹೊತ್ತು, ಮತ್ತೊಂದು ಕಾರಣ ಬತ್ತ ನಿಂತು ಹೊತ್ತು, ಮತ್ತೊಂದು 2 ದಿನ ಬತ್ತ, ಕಡೆಗೆ ಒಂದ್ ಸ್ವಲ್ಪ ತಡವತ್ತಿಗೆ ಅದು ನೆನಪು ಇರುತ್ತೆ. ಈ ತರ ಎಲ್ಲ ಆಪದು ಇತ್ತು ನಮ್ಮಲ್ಲಿ ಜಾಸ್ತಿಯಾಗಿ. ಆದ್ರೆ ವಿಶೇಷವಾಗಿ ಈ ಸಲದ ಥೀಮ್ ಇದೆಯಲ್ಲ, ವಿಶ್ವ ಯೋಗ ದಿನದ ಥೀಮ್ ಅನ್ನೋದು ನಮ್ಮಂತವರಿಗೆ ಈಗ ಒಂದಿನ ಬಿಟ್ಟು 4 ದಿನ ಮಾಡದೇ ಇರೋರಿಗೆ ತುಂಬಾ ಸೂಕ್ತವಾಗಿರೋ ಥೀಮ್ ಅದು. ಆ ಥೀಮ್ ಒಂದ್ಸಲ ಹೇಳಿಬಿಡಿ ಡಾಕ್ಟ್ರೆ.
3: ಖಂಡಿತವಾಗಿ. ಮೊದಲನೇದಾಗಿ ಕೇಳುಗರೆಲ್ಲರಿಗೂ ಕೂಡ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಒಂದು ಥೀಮ್ನ ಮೂಲಕ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ. ಈ ವರ್ಷದ ಥೀಮ್ ಏನಂದ್ರೆ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂತಾದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, 65-70 ವರ್ಷಕ್ಕೆ ಪ್ರಾಯಕ್ಕೆ ಬರುವಂತಹ ಕಾಯಿಲೆಗಳು ಒಂದೇ ಕೂಡಲೇ ಬರುವಂತಹ ಸಮಸ್ಯೆಗಳು ಅಲ್ಲ. ಅವೆಲ್ಲವೂ ಕೂಡ ನಮ್ಮ ಏನು 30-35 ಅಥವಾ 20-25 ವಯಸ್ಸಿನಲ್ಲಿ ನಾವು ಮಾಡುವಂತಹ ತಪ್ಪುಗಳು, ಅಂದ್ರೆ ನಮ್ಮ ಜೀವನ ಶೈಲಿಯ ತಪ್ಪುಗಳಿರ್ಬೋದು, ಆಹಾರ ಕ್ರಮದ ತಪ್ಪುಗಳಿರ್ಬೋದು, ಅಥವಾ ಯಾವುದೇ ದೈಹಿಕ ಚಟುವಟಿಕೆ, ವ್ಯಾಯಾಮಗಳು, ಯೋಗಗಳು, ಇದ್ಯಾವುದು ಮಾಡದೇ ಇರೋದ್ರಿಂದ ಜಡತ್ವದ ನಮ್ಮ ದಿನಚರ್ಯದಿಂದಾಗಿ ಬರುವಂತಹ ಈ ಕೆಲವೊಂದು ಕಾಯಿಲೆಗಳೇನಿರ್ತದೆ ಅವುಗಳು 60-75 ವರ್ಷಕ್ಕೆಲ್ಲ ಅತೀವವಾಗಿ ಕಾಣಿಸ್ಕೊಳ್ತದೆ. ಹಾಗಾಗಿ ನಾವೇನ್ ಹೇಳ್ತೇವೆ, ಇಂದಿನಿಂದಲೇ, ಇವತ್ತಿನಿಂದಲೇ ಯೋಗ ಶುರು ಮಾಡಿ ಪ್ರತಿನಿತ್ಯ ನಿಮ್ಮ ಸಮಯದ ದಿನದ 24 ಗಂಟೆಯ ಸಮಯದಲ್ಲಿ ಕನಿಷ್ಠ ಒಂದು 1/2 ಗಂಟೆ ಆದರೂ ಯೋಗ, ಪ್ರಾಣಾಯಾಮ, ಧ್ಯಾನದಂತ ಅಭ್ಯಾಸಕ್ಕೆ ಮೀಸಲಿಡಿ. ಇದು ಇವಾಗಿಂದನೇ ನೀವು ಶುರು ಮಾಡಿದ್ರೆ ಯಾವಾಗ ನೀವು ಮಧ್ಯವಯಸ್ಕರು ಅಥವಾ ಹಿರಿಯ ವಯಸ್ಕರ ತನಕ್ಕೆ ಬರುವಾಗ ಆವಾಗ ಕಾಣಿಸ್ಕೊಳ್ಳುವಂತಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳನ್ನು ಆದಷ್ಟು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಮತ್ತೆ ಅಂತಹ ಸಮಸ್ಯೆಗಳು ನಮಗೆ ತೀರಾ ಬಾಧಿಸುವುದಿಲ್ಲ.
2: ನಿಜವಾದ ಮಾತಿದು. ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ನಾನು ಯೋಗ ಮಾಡಿದ ದಿನ 1 ಗಂಟೆ ಯೋಗ ಮಾಡಿದ್ರೆ ಆವತ್ತಿನ ದಿನದ ಫ್ಲೆಕ್ಸಿಬಿಲಿಟಿಯೇ ಬೇರೆ. ಯಾವ ನೋವು ಇರೋದಿಲ್ಲ, ಯಾವ ತರದ್ದು ನಂಗೆ ಅಲ್ಲಿ ನೋಯ್ತಿದೆ, ಇಲ್ಲಿ ನೋಯ್ತಿದೆ, ಮತ್ತೊಂದ್ ತರ ಆಗ್ತಿದೆ, ನನ್ನ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಅನಿಸ್ತಾ ಇರತ್ತೆ. ಏ, ಎಷ್ಟು ಚೆನ್ನಾಗಿದೆಯಲ್ಲ ಇವತ್ತಿನ ದಿನ, ಮನಸ್ಸು ತುಂಬಾ ಹಗುರ ಅನಿಸ್ತಾ ಇರತ್ತೆ. ಯಾಕೆಂದ್ರೆ ಧ್ಯಾನ, ಪ್ರಾಣಾಯಾಮ ಇದು ಕೂಡ ಯೋಗದ ಒಂದು
3: ಭಾಗವಾಗಿ.
2: ಸೊ 1 ಗಂಟೆ ಯೋಗದಲ್ಲಿ ಅದು ಆಗೋದ್ರಿಂದ ಆ ದಿನ ಇಡೀ ನಾವು ತುಂಬಾ ಉತ್ಸಾಹ, ಉಲ್ಲಾಸ ಇದರಲ್ಲಿರುತ್ತೆ. ಅಂದ್ರೆ ಆ ಯೋಗದ ಇಫೆಕ್ಟ್ ಎಷ್ಟು ಇರುತ್ತೆ ಕಾಣಿ. ಅದು ಒಂದಿನ ಮಾಡೋದಕ್ಕೆ ಇನ್ನೊಂದು 8 ದಿನಕ್ಕೆ ಮತ್ತೆಂತರ ಬಂತು, ಓ ಇವತ್ತು ಆತಿಲ್ಲ ಮಾರೆ, ಶೇ ಟೈಮ್ ಇಲ್ಲ ಮಾರೆ, ಮತ್ತೊಂದು ಮರೆ, ಮಗದೊಂದು ಮರೆ, ಹಿಂಗೆ 100 ಕಾರಣಗಳನ್ನ ಹೇಳ್ಕೊಂಡು ಯೋಗ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇರತ್ತೆ. ನೀವು ಹೇಳಿದ್ರೆ ಈಗ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಹೇಳ್ತಾರೆ. ವೃದ್ಧಾಪ್ಯ ಬಂದ ಮೇಲೆ ಯೋಗ ಮಾಡುವುದಲ್ಲ, ವೃದ್ಧಾಪ್ಯ ಎಲ್ರಿಗೂ ಬಂದೇ ಬರುತ್ತೆ. ಸೊ ಹಾಗಾಗಿ ಅದು ಆರೋಗ್ಯಕರವಾಗ್ಲಿಕ್ಕೆ ಇವತ್ತೇ
3: ಯೋಗ ಶುರು ಮಾಡಬೇಕು ಖಂಡಿತವಾಗಿ. ಯಾಕಂದ್ರೆ ವೃದ್ಧಾಪ್ಯ ಅನ್ನುವಂಥದ್ದು ಕಾಯಿಲೆ ಅಲ್ಲ, ವೃದ್ಧಾಪ್ಯ ಅನ್ನುವಂಥದ್ದು ನೀವು ಹೇಳಿದಾಗೆ ಮೇಡಮ್ ಎಲ್ಲರಿಗೂ ಕೂಡ ವೃದ್ಧಾಪ್ಯ ಸಹಜ ಪ್ರಕ್ರಿಯೆ, ದೇಹದ ಒಂದು ಸಹಜ ಪ್ರಕ್ರಿಯೆ. ವೃದ್ಧಾಪ್ಯ ಮನಸ್ಸಿಗೆ ಕೂಡ ಬರ್ತದೆ, ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಕೂಡ ವೃದ್ಧಾಪ್ಯ ಬರ್ತದೆ. ಯಾಕಂದ್ರೆ ಒಂದು ಪ್ರಾಯದ ನಂತರ ಮನಸ್ಸಲ್ಲೂ ಕೂಡ ಆ ಉಲ್ಲಾಸತನಗಳು ಕಡಿಮೆ ಆಗ್ತದೆ. ಹಾಗಾಗಿ ನಾವೇನ್ ಹೇಳ್ತೇವೆ, ಸ್ವಲ್ಪ ಪ್ರಾಣಾಯಾಮ ಧ್ಯಾನದ ಅಭ್ಯಾಸ ನಮ್ಮ ದೇಹದ ಸ್ಥಿತಿಯನ್ನ ಹೇಗೆ ಆಸನಗಳು ಕಾಪಾಡಿಕೊಳ್ಳುತ್ತದೆ, ಈ ಪ್ರಾಣಾಯಾಮ ಧ್ಯಾನ ಅನ್ನುವಂಥದ್ದು ನಮ್ಮ ಮನಸ್ಸಿನ ಸ್ಥಿತಿಯನ್ನ ಕಾಪಾಡಿಕೊಳ್ಳುತ್ತದೆ. ಹಾಗಾಗಿ ಎರಡೂ ಅಭ್ಯಾಸವನ್ನ ಖಂಡಿತವಾಗಿ ನಾವು ನಿಯಮಿತವಾಗಿ ಮಾಡಲೇಬೇಕು. ಇನ್ನೊಂದೇನ್ ಹೇಳ್ಬೇಕಂದ್ರೆ, ಈಗ ಉದಾಹರಣೆಯಾಗಿ ಹೇಳೋದಾದ್ರೆ, ನಾವು ಈಗಿನ ಮಕ್ಕಳಿಗೆ ಇವಾಗನೇ ಅವರಿಗೆ ಯಾಕೆ ನಾವು ಶಾಲೆಗೆ ಹಾಕಿ ಶಿಕ್ಷಣಗಳನ್ನ ಕೊಡ್ತೇವೆ, ಮುಂದೆ ಡಾಕ್ಟ್ರು ಇಂಜಿನಿಯರು ಟೀಚರ್ ಅಥವಾ ಯಾವ್ದಾದ್ರು ಒಂದು ವೃತ್ತಿಯನ್ನ ಅವ್ರು ಆರಿಸ್ಕೊಳ್ಬೇಕಾದ್ರೆ ಈಗಲಿಂದನೇ ಶಿಕ್ಷಣ ಅಗತ್ಯ. ಅದೇ ರೀತಿ ಮುಂದೆ ನಮ್ಮ ಆರೋಗ್ಯಕ್ಕೋಸ್ಕರ ಈಗಿನಿಂದಲೇ ನಾವು ಆ ಪರಿಪಾಠವನ್ನ ಮಾಡಿಕೊಂಡ್ರೆ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ.
4: ನಾನು ಒಂದು ತುಂಬಾ ಅಬ್ಸರ್ವ್ ಮಾಡಿದ್ದು, ಮತ್ತೆ ನಾನು ತುಂಬಾ ಯೋಚನೆ ಮಾಡಿದ್ದು, ನೋಡಿ ನಮ್ಮ ಮಕ್ಕಳನ್ನ ಯಾವ ಶಾಲೆಗೆ ಹಾಕ್ಬೇಕು, ಅವ್ರು CBSE ಹೋಗ್ಬೇಕಾ, ICSE ಹೋಗ್ಬೇಕಾ, ಸ್ಟೇಟ್ ಸಿಲೆಬಸ್ ಹೋಗ್ಬೇಕಾ, ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕಾ, ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕಾ, ಇಂಗ್ಲಿಷ್ ಮೀಡಿಯಂ ಆದ್ರೆ ಯಾವ ತರದ ಶಾಲೆಗೆ ಹೋಗ್ಬೇಕು, ಇಂಥದ್ನೆಲ್ಲ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀವಿ ಆಸ್ ಪೇರೆಂಟ್ಸ್. ಆದ್ರೆ ಅದೇ ನಾವು ನಾಳೆ ನನ್ ಮಗು ಆರೋಗ್ಯಕರವಾಗಬೇಕಾದ್ರೆ ಆ ಮಗುಗೆ ಧ್ಯಾನ ಕಲಿಸ್ಬೇಕಾ, ಯೋಗ ಕಲಿಸ್ಬೇಕಾ, ಇದನ್ನೆಲ್ಲ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾ, ಅಂಡ್ ಆ ಮಗು ಎಷ್ಟು ವರ್ಷದಿಂದ ಶುರು ಮಾಡಿದ್ರೆ ಒಳ್ಳೇದು, ಅಂಡ್ ಪ್ರತಿದಿನ ಮಾಡಿದ್ರೆ ಎಷ್ಟು ಒಳ್ಳೇದು, ನನ್ನ ಮಗುಗೆ ಆಕ್ಚುಲಿ ಬೇಕಾಗಿರೋದು ಯಾವುದು, ಶಾಲೆ ಎಷ್ಟು ದುಡ್ಡಿಗೆ ನಾನು ಸೇರಿಸ್ತೀನಿ ಅನ್ನೋದಾ, ಅಥವಾ ಆ ಮಗುವಿಗೆ ಧ್ಯಾನ ಯೋಗ ಹೇಳ್ಕೊಡ್ಬೇಕಾಗಿರೋದನ್ನ.
3: ಖಂಡಿತವಾಗಿ ಖಂಡಿತವಾಗಿ,
4: ಯಾವ ತರದ ಮಗು, ನನ್ನ ಮಗುಗೆ ರ್ಯಾಂಕ್ ಬಂದಿದೆ ಅನ್ನೋದು ಖುಷಿಯೇ, ಆದ್ರೆ ನನ್ನ ಮಗು ಎಷ್ಟು ಆರೋಗ್ಯವಾಗಿದೆ ಅನ್ನೋದು ಕೂಡ ಅಷ್ಟೇ.
3: ಖಂಡಿತವಾಗಿ ಖಂಡಿತವಾಗಿ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ರೆ ತೀರಾ ಸಣ್ಣ ಪ್ರಾಯದಲ್ಲೂ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ, ಹಾಗಾಗಿ ತಂದೆ ತಾಯಿಯರಲ್ಲಿ ಆ ಒಂದು ಕಳವಳಿ ಅನ್ನುವಂಥದ್ದು ಖಂಡಿತವಾಗಿ ಇದ್ದಿರ್ತದೆ. ಹಾಗಾಗಿ ಶಿಕ್ಷಣ ಎನ್ನುವ ಒಂದು ವಿಷಯ ಬಂದಾಗ ತಂದೆ ತಾಯಿಂದಿರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಈಗ ನೀವು ಹೇಳಿದ ಹಾಗೆ ಮೇಡಮ್. ಅದೇ ರೀತಿ ನಮ್ಮ ಆರೋಗ್ಯ ಅಂತ ಬಂದಾಗ ಎಳವೆಯಲ್ಲಿರುವ ಮಕ್ಕಳಿಗೆ ಈಗಿಂದನೇ ನಾವು ಅದನ್ನು ಪರಿಪಾಠ ಮಾಡಿದರೆ ಮಾತ್ರ ಅವರು ಅದನ್ನು ರೂಢಿಗೊಳಿಸ್ಕೊಳ್ತಾರೆ, ಮತ್ತೆ ಅವರ ಆರೋಗ್ಯ ಉತ್ತಮವಾಗಲಿಕ್ಕೆ ಖಂಡಿತ ಅದು ಸಹಕಾರಿಯಾಗುತ್ತೆ.
4: ಎಷ್ಟೇ ವಯಸ್ಸಿನಿಂದ ಯೋಗ ಕಲಿಬೇಕು
3: ಖಂಡಿತ, ಇದ್ರ ಬಗ್ಗೆ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಸಾಧಾರಣವಾಗಿ 8-10 ವರ್ಷ ಪ್ರಾಯದ ಮಕ್ಕಳು ಸರ್ವೇ ಸಾಮಾನ್ಯವಾಗಿ ಯೋಗ ಆಸನಗಳನ್ನು ಮಾಡಬಹುದು. 5ನೇ ವಯಸ್ಸಿನಿಂದನೇ ಮಕ್ಕಳು ಸಣ್ಣ ಪುಟ್ಟ ಅಂದ್ರೆ ಶಿಥಿಲೀಕರಣ, ಯೋಗದಲ್ಲಿ ನಾವು ಶಿಥಿಲೀಕರಣ ವ್ಯಾಯಾಮ ಅಂತ ಹೇಳ್ತೇವೆ, ಲೂಸ್ನಿಂಗ್ ಎಕ್ಸಸೈಸಸ್. ಯೋಗಾಸನ ಮಾಡೋ ಮುಂಚೆ ನಮ್ಮ ದೇಹದ ಜಡಿಲತೆಗಳನ್ನು ಸ್ಟಿಫ್ನೆಸ್ ಅನ್ನು ಕಡಿಮೆ ಮಾಡ್ಕೊಳ್ಬೇಕು. ಸೊ ಆ ಸ್ಟಿಫ್ನೆಸ್ ಕಡಿಮೆ ಮಾಡಿಕೊಂಡು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬರಬೇಕಂತಾದ್ರೆ ನಾವು ಈ ಶಿಥಿಲೀಕರಣ ವ್ಯಾಯಾಮ ಲೂಸ್ನಿಂಗ್ ಎಕ್ಸಸೈಸಸ್ ಅನ್ನ ಮಾಡ್ಕೊಳ್ಬೇಕು. ಇದನ್ನು ನಾವು ಸುಲಭವಾಗಿ ಮಕ್ಕಳಿಗೆ ಹೇಳ್ಕೊಡ್ಬಹುದು. 5ನೇ ವರ್ಷದ ಪ್ರಾಯದಿಂದನೇ ಮಕ್ಕಳಿಗೆ ಸಣ್ಣ ಪುಟ್ಟ ಎಕ್ಸಸೈಸ್ ಗಳನ್ನು ಹೇಳ್ಕೊಳ್ಬಹುದು. ನಂತರ 8-10 ಪ್ರಾಯ ಬರುವಾಗ ಆ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಹೆಚ್ಚಾಗ್ತದೆ, ಅಂತ ಸಮಯದಲ್ಲಿ ನಾವು ಯೋಗಾಭ್ಯಾಸದ ಆಸನಗಳನ್ನು ಹೇಳ್ಕೊಡ್ಬಹುದು. ಅದರ ಜೊತೆ ಜೊತೆಗೆ ಪ್ರಾಣಾಯಾಮದ ಅಭ್ಯಾಸಗಳು, ಮೆಡಿಟೇಷನ್ ಅಭ್ಯಾಸಗಳು, ಇದು ಈಗಿನ ಮಕ್ಕಳಿಗೆ ಅತಿ ಮುಖ್ಯವಾಗಿರೋದು. ಯಾಕಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಮಕ್ಕಳು ತೀರಾ ಬೇಗ ಆತಂಕಕ್ಕೆ ಒಳಗಾಗ್ತಾರೆ, ಆಘಾತಕ್ಕೆ ಒಳಗಾಗ್ತಾರೆ, ಅಥವಾ ಮೊಬೈಲ್ ನೋಡ್ಬೇಡಿ ಅಂತ ಹೇಳಿದ್ದು ಆ ಒಂದು ಕಾರಣಕ್ಕೇನೆ ಮಕ್ಕಳು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಮಕ್ಕಳ ಮನಸ್ಸಿಗೆ ಅಷ್ಟು ದುರ್ಬಲ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಒಳ್ಳೇದು ಹೌದು ಕೆಟ್ಟದು ಹೌದು, ಅದನ್ನು ಹೇಗೆ ಮಕ್ಕಳು ಬಳಸ್ತಾರೆ ಅನ್ನೋದನ್ನ ಪೇರೆಂಟ್ಸ್ಗಳು ಜಾಸ್ತಿ ಗಮನ ಹರಿಸಲಿಕ್ಕೆ ಆಗುವುದಿಲ್ಲ. ಅವರ ವೃತ್ತಿಯ ಸಮಸ್ಯೆಯಿಂದಾಗಿ ಅಥವಾ ಅವರ ಏನು ಬಿಸಿ ಸ್ಕೆಡ್ಯೂಲ್ ಇಂದಾಗಿ ಎಲ್ಲವನ್ನು ಕೂಡ ತಂದೆ ತಾಯಿಂದರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಈ ಪ್ರಾಣಾಯಾಮ ಧ್ಯಾನದ ಅಭ್ಯಾಸಗಳು ಮಕ್ಕಳ ಮನಸ್ಸನ್ನ ಖಂಡಿತವಾಗಿ ಸದೃಢಗೊಳಿಸಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತೆ ಮಕ್ಕಳಿಗೆ ಆದಷ್ಟು ಸ್ವಯಂ ಅಭಿಪ್ರಾಯಗಳನ್ನ ರೂಢಿಸ್ಕೊಳ್ಳಿಕ್ಕೆ ಅಥವಾ ಸ್ವಯಂ ಯಾವುದೇ ಒಂದು ನಿರ್ಧಾರಗಳನ್ನ ಮಾಡ್ಕೊಳ್ಳಿಕ್ಕೆ ಕೂಡ ಅಷ್ಟು ಅವರಲ್ಲಿ ಗಟ್ಟಿತನ ಅಥವಾ ಅಷ್ಟು ಮಾನಸಿಕ ಸದೃಢತೆ ಬರಲಿಕ್ಕೆ ಪ್ರಾಣಾಯಾಮ ಖಂಡಿತ ಸಹಕಾರಿಯಾಗುತ್ತೆ.
4: ವೆರಿ ಟ್ರೂ, ವೆರಿ ಟ್ರೂ. ಈಗ ಇದೆಲ್ಲ ಗೊತ್ತಾಗ್ಬೋದು ಯಾರಿಗೆ ಗೊತ್ತಿತ್ತ, ಯಾರು ಮಾಡಿರ್ಕಾಣಿ ಅವರಿಗೆ. ಯೂಶ್ವಲಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಎಂತಂದ್ರೆ, ಯೋಗ ಹೆಗಳಿಗೆ ಮಾಡ್ಕ, ಧ್ಯಾನ ಹೆಗಳಿಗೆ ಮಾಡ್ಕ, ಪ್ರಾಣಾಯಾಮ ಹೆಗಳಿಗೆ ಮಾಡ್ಕೆ ಅಂದ್ರೆ ವಯಸ್ಸಾಯ್ಕ.
3: ಹೌದು,
4: ಒಂದ್ 40 ಮೇಲೆ ಕೈಕಾಲ್ ಗೆಂಟಲ್ ನೋವು ಶುರು ಆಗ್ತಲ್ಲ, ಅಷ್ಟೊತ್ತಿಗೆ ಶುರು ಮಾಡ್ರಿ ಸಾಕು. ಒಂದು 56 ಶುರು ಮಾಡ್ರು ಭಾರಿ ಒಳ್ಳೇದು, 66 ಎಂತಾರು ಒಂದ್ ಮಾಡ್ಕೆ, ಅವ್ರ ಮತ್ತೆ ಒಂದ್ ಕೆಲಸ ಅದನ್ನ ಮಾಡ್ಲಿ. ಈ ತರದೊಂದು ಮೆಂಟಾಲಿಟಿ ಎಲ್ಲರಲ್ಲೂ ಇದೆ. ಆಕ್ಚುಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಇವು ಮೂರು ನೀವು ಹೇಳ್ದಂಗೆ ಒಂದು ಮಗು 8 ವಯಸ್ಸಿನಿಂದ ಶುರು ಮಾಡಿದ್ರೆ ಭಾರಿ ಒಳ್ಳೇದು. ನನಗೆ ಯಾವಾಗಲೂ ಅನಿಸೋದು, ನಮ್ಮ ಶಾಲೆಗಳಲ್ಲಿ ಈಗ ಇಂಗ್ಲೀಷ್ ಮೀಡಿಯಂ ಅಥವಾ ಯಾವುದೇ ಮೀಡಿಯಂ ತಗೊಂಡ್ರು ಅದುಂಟು, ನಮ್ಮಲ್ಲಿ ಕಂಪ್ಯೂಟರ್ ಕಲಿಕೆ ಉಂಟು, ಮತ್ತೊಂದುಂಟು, ಮಗದೊಂದುಂಟು, ಎಲ್ಲ ಹೇಳಿಕೊಡ್ತಾರೆ, ಎಲ್ಲ ಹೇಳಿಕೊಡ್ಲಿ, ಯಾವುದೇ ಶಾಲೆ ಆದರೂ, ಯಾವುದೇ ಮೀಡಿಯಂ ಆದರೂ. ಬಟ್ ನಂದು ಒಂದು ರಿಕ್ವೆಸ್ಟ್ ಅಂತಂದ್ರೆ, ಆ ಶಾಲೆಗಳಲ್ಲಿ ಪ್ರತಿದಿನ ಕಂಪಲ್ಸರಿ ಒಂದು 1/2 ಗಂಟೆ ನೀವು ಇದಕ್ಕೆ ಇಡಿ ಅಂತ.
3: ಖಂಡಿತವಾಗಿ ಖಂಡಿತ.
4: ಯಾಕೆಂದ್ರೆ ಮನೆಯಲ್ಲಿ ನಾವು ಹೇಳಿದ್ದನ್ನ ಯೋಗ ಮಾಡು ಮಗ ಅಂತ ನನ್ನ ಮಗನಿಗೆ ಹೇಳಿದ್ರೆ ಆ ಮಗು ಕೇಳುದಿಲ್ಲ. ಶಾಲೆಯಲ್ಲಿ ಮಗ ಯೋಗ ಮಾಡು ಅಂದ್ರೆ ಮಾಡುತ್ತೆ, ಧ್ಯಾನ ಮಾಡು ಅಂದ್ರೆ ಶಾಲೆಯಲ್ಲಿ ಟೀಚರ್ ಹೇಳಿದ್ದಾರೆ ನಂಗೆ ಧ್ಯಾನ ಮಾಡ್ಲಿಕ್ಕಂತ, ಮನೇಲಿ ಬಂದು ಕೂತ್ಕೊಳ್ಳುತ್ತೆ ಆ ಮಗು. ನಾನು ಕೂತ್ಕೊಂಡಿದ್ದೇನೆ ಧ್ಯಾನ ಮಾಡು ಮಗ ಅಂದ್ರೆ ಅದು ಬರುದಿಲ್ಲ, ಅಮ್ಮ ನೀನೆ ಬಲ್ಲ ನಟಿಗೆ ಆಟ ಆಡು ಅಂತ ಹೇಳ್ತದೆ. ಅಂದ್ರೆ ಶಾಲೆ ಮಾತದಕ್ಕೆ ತುಂಬಾ ಇಫೆಕ್ಟಿವ್ ಆಗಿರುತ್ತೆ ಆ ಮಗು.
3: ಮಕ್ಕಳಿಗೆ ಶಾಲಾ ಹಂತದಲ್ಲಿ ಅಧ್ಯಾಪಕರು ಅಥವಾ ಏನು ಯೋಗ ತರಬೇತಿದಾರರು ಆ ಶಾಲಾ ಹಂತದಲ್ಲೇ ಮಕ್ಕಳಿಗೆ ಆ ಪರಿಪಾಠವನ್ನ ಮಾಡಿದ್ರೆ ಖಂಡಿತವಾಗಿ ಮಕ್ಕಳು ಕೇಳ್ತಾರೆ. ಮತ್ತೆ ಈಗ ಇತ್ತೀಚಿನ ಒಂದು 2-3 ವರ್ಷಗಳಲ್ಲಿ ನಾವು ನೋಡಿದ ಹಾಗೆ ಸರ್ಕಾರಿ ಶಾಲಾ ಹಂತಗಳಲ್ಲಿ ಈಗಾಗಲೇ ಶುರು ಮಾಡಿದ್ದಾರೆ, ಕನಿಷ್ಠ ವಾರದಲ್ಲಿ ಒಂದು ತರಗತಿ ಅಥವಾ ದಿನದಲ್ಲಿ ಒಂದು ಅರ್ಧ ಗಂಟೆ ಹೀಗೆ ಶುರು ಮಾಡಿದ್ದಾರೆ
4: ಮಕ್ಕಳಿಗೆ. ಯಾಕೆಂದ್ರೆ ಇವು ಇದೆಯಲ್ಲ, ಈ ಯೋಗ ಧ್ಯಾನ ಪ್ರಾಣಾಯಾಮ ಇದಿತ್ತಲ್ಲ, ಯೋಗ ಧ್ಯಾನ ಪ್ರಾಣಾಯಾಮ ಒಂದು ಸಲ ಅಭ್ಯಾಸ ಆದ್ರೆ ಅದಿಲ್ಲದೆ ನಿದ್ದೆ ಬರಲ್ಲ.
3: ಹೌದು,
4: ಅಡಿಕ್ಷನ್ ಆಗ್ಬೇಕು ಬೇರೆದಕ್ಕಲ್ಲ. ಯೋಗ ಧ್ಯಾನ ಪ್ರಾಣಾಯಾಮ ಒಂದು ಸಲ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗದು ಒಂದಿನ ಮಿಸ್ ಆಯ್ತು ಅಂದ್ರೆ ಅಯ್ಯೋ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್. ಆ ಅಭ್ಯಾಸ ನಾವು ಮಕ್ಳಿಗೆ ಸಣ್ಣ ವಯಸ್ಸಿನಲ್ಲೇ ಅದನ್ನ ಅಭ್ಯಾಸ ಮಾಡ್ತಿದ್ರೆ ಆ ಮಗು ನಾಳೆ ಎಂತಾದ್ರೂ ಅದನ್ನ ಬಿಡುದಿಲ್ಲ
3: ಖಂಡಿತವಾಗಿ.
4: ಮತ್ತೆ ಆ ಮಗುವಿನ ಏಜಿಂಗ್ ಹೆಲ್ದಿ ಆಗಿರುತ್ತೆ. ಇವತ್ತು ನಾವು ಮಕ್ಕಳಿಗೆ ಕೊಡ್ತಾ ಇರೋ ಆಹಾರ ಅದ್ರ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲ.
3: ಹೌದು,
4: ಯಾಕೆ ಅಂತ ಹೇಳಿದ್ರೆ ಜಂಕ್ ಫುಡ್ ಕೊಡಬಾರ್ದು ಅಂತ ಹೇಳಿ ಮನೆ ಫುಡ್ ಕೊಡ್ಬಹುದು, ಬಟ್ ಮನೇಲೂ ಏನ್ ಮನೇಲಿ ಬೆಳಿತೀವ ನಾವು?
3: ಹೌದು ಖಂಡಿತ,
4: ಅಂಗಡಿಯಲ್ಲಿ ಕೊಡುದು
3: ಮಾಡುವಂತ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ನಾವು ತರುವಂತ ವಸ್ತುಗಳು ನಾವು ಹೊರಗಡೆ ಪೇಟೆಯಿಂದ ಖರೀದಿ ಮಾಡಿರೋ ವಸ್ತುಗಳೇ ಆಗ್ತದೆ. ಅಲ್ಲಿಯೂ ಕೂಡ ರಾಸಾಯನಿಕ ಗೊಬ್ಬರಗಳು, ಕೆಮಿಕಲ್ ಫರ್ಟಿಲೈಸೇಷನ್ಸ್ ಹಾಕಿರುವಂತದ್ದು ಅಥವಾ ಪ್ರಿಸರ್ವೇಟಿವ್ ಇರುವ ಹಣ್ಣು ತರಕಾರಿಗಳು ಯಾವುದೋ ಬೇರೆ ಊರಿಂದ ಈಗ ಬೇರೆ ದೇಶದ ಹಣ್ಣುಗಳೆಲ್ಲ ನಮ್ಮ ಭಾರತದ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಅದೆಲ್ಲವೂ ಕೂಡ ತಾಜಾವಾಗಿರ್ಬೇಕಂದ್ರೆ ಖಂಡಿತವಾಗಿ ಅದಕ್ಕೆ ನಾನಾ ರೀತಿಯ ಕೆಮಿಕಲ್ಗಳನ್ನು ಹಾಕಿರ್ತಾರೆ. ಮತ್ತೆ ಈಗ ಹಣ್ಣುಗಳನ್ನು ಆದಷ್ಟು ಬೇಗ ಹಣ್ಣು ಮಾಡಲಿಕ್ಕೆ ಕೂಡ ಏನು ಕೆಮಿಕಲ್ಗಳನ್ನ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಕೂಡ ನಾವು ತಿನ್ನುವ ಆಹಾರಗಳಲ್ಲಿ ಖಂಡಿತವಾಗಿ ರಾಸಾಯನಿಕ ಅಂಶಗಳು ಸೇರ್ಕೊಂಡಿದೆ.
4: ಹಾಗಾಗಿ ಅದ್ರ ಮೇಲೆ ನಮ್ಗಷ್ಟು ಕಂಟ್ರೋಲ್ ಇಲ್ಲ. ಅಟ್ ಲೀಸ್ಟ್ ಆರೋಗ್ಯದ ಈ ವಿಷಯಗಳಲ್ಲಿ ನಾವು ಇದನ್ನ ಅಳವಡಿಸುವ ಮೂಲಕ ಜೀವನದಲ್ಲಿ ಆದಷ್ಟು ಕಂಟ್ರೋಲ್ ಮಾಡಬಹುದು ಖಂಡಿತವಾಗಿ.
3: ಮತ್ತೆ ಅಲ್ಲದಿದ್ರು ಕೂಡ ಈಗ ಮಕ್ಕಳಿಗೆ ನಾವು ಯೋಗದ ಮೇಲೆ ಜಾಸ್ತಿ ಒಲವನ್ನ ಮೂಡಿಸಲಿಕ್ಕೆ ಇನ್ನೊಂದು ಕಾರಣನೂ ಇದೆ, ಬಲವಾದ ಕಾರಣ. ಯಾಕೆಂದ್ರೆ ಇನ್ನು ಮುಂದಿನ ವರ್ಷಗಳಲ್ಲಿ ಯೋಗವನ್ನ ಒಂದು ಸ್ಪೋರ್ಟ್ ಆಗಿ ಕೂಡ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಹಂತಗಳು ಕೂಡ ನಡೀತಾ ಇದೆ ಈಗ ಸರ್ಕಾರದ ಮಟ್ಟದಲ್ಲಿ. ಅಷ್ಟು ಮಾತ್ರ ಅಲ್ಲದೆ ಯೋಗವನ್ನ ಇನ್ನೂ ಸಹ ಈಗ ಆಲ್ರೆಡಿ ವಿಶ್ವಮಾನ್ಯತೆ ಯೋಗಕ್ಕೆ ಸಿಕ್ಕಿದೆ. 2014 ಏನು ನಮ್ಮ ದೇಶದ ಪ್ರಧಾನಿಯವರಾದ ನರೇಂದ್ರ ಮೋದಿಯವರು ಒಂದು ಕರಡನ್ನ ವಿಶ್ವಸಂಸ್ಥೆಯ ಮುಂದಿಟ್ಟು 2015 ಅದು ಅನುಮೋದನೆಯಾಗಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಲ್ಲವೂ ಕೂಡ ಯೋಗಕ್ಕೆ ವಿಶ್ವಮಾನ್ಯತೆಯನ್ನು ನೀಡುವ ಒಂದು ಅನುಮೋದನೆಗೆ ಒಪ್ಪಿ 2015 ಇವತ್ತಿನವರೆಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಇದರೊಟ್ಟಿಗೆ ಮುಂದಿನ ಹಂತವಾಗಿ ಈಗ ಏನು ನಡೀತಾ ಇದೆ ಅಂದ್ರೆ ಯೋಗವನ್ನು ಒಂದು ಸ್ಪೋರ್ಟ್ ಆಗಿ, ಅಂದ್ರೆ ಮುಂದೆ ಇನ್ನು ಯೋಗವನ್ನ ಕಾಮನ್ವೆಲ್ತ್ ಅಥವಾ ಒಲಿಂಪಿಕ್ಸ್ ಅಲ್ಲೂ ಕೂಡ ಒಂದು ಸ್ಪೋರ್ಟ್ ಆಗಿ, ಯೋಗವನ್ನು ಕೂಡ ಒಂದು ಕರಿಯರ್ ಆಗಿ ಮುಂದೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಆರೋಗ್ಯದ ಜೊತೆ ಜೊತೆಗೆ ಇದೊಂದು ಮುಂದೆ ಒಂದು ಕರಿಯರ್ ಆಗಿಯೂ ಕೂಡ ಇದು ಹೊರಹೊಮ್ಮಲಿಕ್ಕಿದೆ. ಹಾಗಾಗಿ ಮಕ್ಕಳು ಈಗಿಂದನೇ ಯೋಗವನ್ನ ಅಭ್ಯಾಸ ಮಾಡೋದು ಆರೋಗ್ಯ ದೃಷ್ಟಿಯಿಂದನೂ ಮುಂದೆ ಅವರ ಕರಿಯರ್ ದೃಷ್ಟಿಯಿಂದ ಕೂಡ ಅದು ತುಂಬಾನೇ ಒಳ್ಳೆಯದು.
4: ಆಕ್ಚುಲಿ ಯೋಗನ ಕರಿಯರ್ ಆಗಿ ತಗೊಂಡವರು, ಫಾರ್ ಎಕ್ಸಾಂಪಲ್ ನಾನು ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಂ ಮಾಡುವಾಗ ಯೋಗವನ್ನ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಓದ್ತಾ ಇರೋರು ಇದ್ರು, ಅವ್ರಿಗೆಲ್ಲ ಎಷ್ಟು ಡಿಮಾಂಡ್ ಇತ್ತು ಗೊತ್ತಾ? ಅಬ್ರಾಡ್ ಎಲ್ಲ ಅಬ್ರಾಡ್ ಅಲ್ಲಿ ಸೆಟಲ್ ಆಗಿದ್ದಾರೆ. ಕರಿಯರ್ ವೈಸ್ ನೋಡಿದ್ರೆ ಕೂಡ ಯೋಗ ಟಾಪ್ ಅಲ್ಲಿ ಇದೆ, ನಮ್ಗದ್ರ ಬೆಲೆ ಗೊತ್ತಿರಲಿಲ್ಲ. ಸೊ ಎಲ್ಲಾ ಕಡೆ ಅವ್ರಿಗೆ ಎಷ್ಟು ಡಿಮಾಂಡ್, ಅವ್ರು ಎಷ್ಟು ಪ್ಯಾಕೇಜ್, ಅವ್ರು ಎಷ್ಟು ಫಾರಿನ್ ಟೂರ್ಸ್, ಅಂದ್ರೆ ಟೂರ್ಸ್ ಇನ್ ದ ಸೆನ್ಸ್ ಬೇರೆ ಬೇರೆ ಕಡೆ ಹೋಗಿ ಯೋಗ ತರಬೇತಿ ಕ್ಲಾಸ್ಗಳನ್ನ ಕೊಡೋದು. ಅಂಡ್ ಏನು ಬೇಡಪ್ಪ, ನಾನು ಎಲ್ಲಿಗೂ ಹೋಗಲ್ಲ, ಮನೇಲೆ ಕುತ್ಕೊಂಡು ಹೇಳ್ಕೊಡ್ತೀನಿ ಅಂದ್ರೆ ಆನ್ಲೈನ್ ಕ್ಲಾಸಸ್ಗೆ ಎಷ್ಟು ಡಿಮಾಂಡ್ ಇದೆ ಈಗ. ಮೊದಲಿನ ತರ ಇಲ್ಲೇ ನಿಮ್ಮ ಹತ್ರನೇ ಬರ್ಬೇಕಾಗಿಲ್ಲ, ಆನ್ಲೈನ್ ಕ್ಲಾಸಸ್ ಅಲ್ಲಿ ಯೋಗ ನಾನು ಮಾಡೋದು ಆನ್ಲೈನ್ ಅಲ್ಲಿ ನೋಡ್ಕೊಂಡು ಯೋಗನ
3: ಖಂಡಿತವಾಗಿ.
4: ಸೊ ಸಿ ಇಷ್ಟೊಂದು ಡಿಮಾಂಡ್ ಗಳಿರುವಂತ, ಇಷ್ಟೊಂದು ಕರಿಯರ್ ಇರುವಂತ ಒಂದು ಬೃಹತ್ ಮಹಾನ್ ವಿದ್ಯೆ ಇದು. ಸೊ ಇದನ್ನ ನಾವು ಕಲಿತಿದ್ರೆ ಹೇಗೆ? ಅಂಡ್ ಅದು ನಮ್ಮದೇ ದೇಶದ್ದು, ನಮ್ಗದ್ರ ಬೆಲೆ ಗೊತ್ತಿರಲಿಲ್ಲ
3: ಖಂಡಿತವಾಗಿ. ವಿಶ್ವಕ್ಕೆ ಯೋಗ ಅನ್ನುವಂಥದ್ದು ಭಾರತ ನೀಡಿದಂತ ಅತ್ಯಮೂಲ್ಯ ಕೊಡುಗೆ ಖಂಡಿತವಾಗಿ.
4: ನಮ್ಗದ್ರ ಬೆಲೆ ಗೊತ್ತಿರಲಿಲ್ಲ, ಅದಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದ್ರ ತರ ಅದ್ರ ಮೇಲೆ ಒಂದು ದೊಡ್ಡ ನೆಗ್ಲೆಕ್ಟ್ ಇತ್ತು. ಬಟ್ ಇವಾಗೆಲ್ಲರದು ಕಣ್ ತೆರೀತಾ ಇದೆ. ನನಗನ್ಸೋದು ಈಗ ಹೇಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ್ದಾರೆ, ಅದೇ ತರ ಎಲ್ಲಾ ಸ್ಕೂಲಲ್ಲೂ, ಗವರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು, ಯಾವುದೇ CBSE, ಸ್ಟೇಟ್, ಯಾವುದೇ ಸಿಲೆಬಸ್ ಏನೇ ಇಟ್ಕೊಳ್ಳಿ ನೀವು, ಬಟ್ ಕಂಪಲ್ಸರಿ ಯೋಗಾನ ಇಟ್ಕೊಳ್ಳಬೇಕು ಪ್ರತಿದಿನ ಅನ್ನೋದನ್ನ ಕಂಪಲ್ಷನ್ ಮಾಡಿದ್ರೆ ಬಹಳ ಒಳ್ಳೇದಿತ್ತು. ಅಂದ್ರೆ ಸರ್ಕಾರದ ಮಟ್ಟದಲ್ಲೂ ಕೂಡ ಇದು ಕಂಪಲ್ಷನ್ ಆಗ್ಬೇಕು, ಬಿಕಾಸ್ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ಮಕ್ಕಳು ಹೆಲ್ದಿಯಾಗಿರ್ಲಿಲ್ಲ ಅಂದ್ರೆ ನಾಳಿನ ಪ್ರಜೆಗಳು ಹೆಂಗಿರ್ತಾರೆ?
3: ಸತ್ಯವಾಗಿ ಹೌದು.
4: ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳು ಅಂತಂತ ಮಾರಕ ಕಾಯಿಲೆಗಳು ಬರ್ತಾ ಇದ್ದಾವಂದ್ರೆ ಅವರ ಇಮ್ಯುನಿಟಿ ಲೆವೆಲ್ ಹೆಂಗಿದೆ? ಅಂಡ್ ಮೆಂಟಲಿ ದೇ ಆರ್ ಸೋ ಸ್ಟ್ರೆಸ್ಡ್, ಸಣ್ಣ ಸಣ್ಣ ವಿಷಯಗಳನ್ನ ಅವ್ರು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಈಗಲೇ ಅವ್ರಿಗೆ ಆ ಕಾಯಿಲೆ ಈ ಕಾಯಿಲೆ ಅಂತ ಅದಂತ ಇದಂತ ಅನ್ನೋದು ನೂರೆಂಟು ಹೆಸರುಗಳನ್ನ ಹೇಳ್ತಾರಲ್ಲ, ಮೋಸ್ಟ್ಲಿ ಅವರು ಮೆಡಿಟೇಷನ್, ಪ್ರಾಣಾಯಾಮ, ಯೋಗ ಮಾಡಿದ್ರೆ ಇದೆಲ್ಲದಿಂದ ದೂರ ಇರ್ತಾರೆ. ದೇ ವಿಲ್ ಬಿ ವೆರಿ ಇಂಡಿಪೆಂಡೆಂಟ್ ಅಂಡ್ ದೇ ವಿಲ್ ಬಿ ವೆರಿ ಕಾನ್ಫಿಡೆಂಟ್, ಮತ್ತೆ ಅವ್ರಿಗೆ ಕ್ಲಿಯರ್ ಕಟ್ ಗೋಲ್ ಇರುತ್ತೆ ನಾನು ಏನ್ ಮಾಡಬೇಕು ಅಂತ. ಈಗಿನ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮಾದಕ ವ್ಯಸನ ಅಂತೆ, ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಷನ್ ಅಂತೆ, ಮೊಬೈಲ್ ಅಡಿಕ್ಷನ್, ಇದೆಲ್ಲಾನು ಇದೆ. ಬಟ್ ಇದೆಲ್ಲದ್ರಿಂದ ದೂರ ಮಾಡಕ್ ಇದೊಂದು ಬೆಸ್ಟ್ ಔಷಧ.
3: ಖಂಡಿತವಾಗಿ ಖಂಡಿತವಾಗಿ ನೀವು ಹೇಳಿದ ಹಾಗೆ ಇವಾಗ ಏನು ಮಧ್ಯವಯಸ್ಕರಲ್ಲಿ ಅಥವಾ ಹಿರಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಮಾನಸಿಕ ಬಾಧೆಗಳಿಗೆ ಸೈಕಾಲಜಿ ಕನ್ಸಲ್ಟೇಷನ್ ಅನ್ನೋಂಥದ್ದು ನಡೀತಾ ಇತ್ತು. ಇವಾಗ ಚೈಲ್ಡ್ ಸೈಕಾಲಜಿಸ್ಟ್ ಕೂಡ ಬಂದಿದ್ದಾರೆ, ಯಾಕಂದ್ರೆ ಮಕ್ಕಳ ಮನಸ್ಥಿತಿ ಇವಾಗ ತೀರಾ ದುರ್ಬಲವಾಗ್ತಾ ಇದೆ. ನೀವು ಹೇಳಿದಾಗ ಅದು ಆಲ್ರೆಡಿ ಗೆಟ್ಟಿದೆ, ಹೌದು ನಿಜಕ್ಕೂ. ಹಾಗಾಗಿ ಯೋಗಾಭ್ಯಾಸ ಅನ್ನುವಂಥದ್ದು ಖಂಡಿತವಾಗಿ ಮಕ್ಕಳ ಮಾನಸಿಕ ಸದೃಢತೆಗೆ ಖಂಡಿತವಾಗಿ ಸಹಕಾರಿಯಾಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ನೋಡಿ, ಮಕ್ಕಳಲ್ಲಿ ನೀವು ಆವಾಗಲೇ ಹೇಳಿದಾಗೆ ಮಾದಕ ವಸ್ತುಗಳಿಗೆ ವ್ಯಸನರಾಗಿ ಬಿಡ್ತಾರೆ, ಅವರಲ್ಲಿ ತಿಳುವಳಿಕೆಗಳು ಕಡಿಮೆ ಇರ್ತದೆ. ಯಾರು ಈ ಯೋಗ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡ್ತಾರೆ, ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಒಂದು ವಿಭಾಗ ಇದೆ. ಆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ, ಹೀಗೆ ಒಂದು 8 ವಿಭಾಗಗಳಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಯೋಗ ಅಂದರೆ ಬರೀ ಆಸನ ಅಂತ, ಯೋಗ ಅಂದರೆ ಬರೀ ಆಸನ ಮಾತ್ರ ಅಲ್ಲ, ಯೋಗದಲ್ಲಿ ಇವಿಷ್ಟು ವಿಭಾಗಗಳಿದೆ. ಅದರಲ್ಲಿ ಯಮ ನಿಯಮ ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಅಥವಾ ಈ ಸಿವಿಕ್ ಸೆನ್ಸ್ ಅನ್ನುವಂಥದ್ದು, ಸೆಲ್ಫ್ ಡಿಸಿಪ್ಲಿನ್. ನೀವು ಆವಾಗಲೇ ಹೇಳಿದಾಗೆ ಇಂದಿನ ಮಕ್ಕಳೇ ಮುಂದಿನ ಭಾರತದ ಭವಿಷ್ಯದ ಪೀಳಿಗೆಗಳು, ಪ್ರಜೆಗಳು. ಹಾಗಿರುವಾಗ ಆ ಮಕ್ಕಳಲ್ಲಿ ಆ ಸೆಲ್ಫ್ ಡಿಸಿಪ್ಲಿನ್ ಅನ್ನುವಂಥದ್ದು, ಅದು ಶಿಕ್ಷಣದ ಬಗ್ಗೆನೇ ಆಗಿರಲಿ ಅಥವಾ ಆರೋಗ್ಯದ ಬಗ್ಗೆನೇ ಆಗಿರಲಿ, ಸೆಲ್ಫ್ ಡಿಸಿಪ್ಲಿನ್ ಅನ್ನುವಂಥದ್ದು ರೋಡ್ ಸೈಡಿನ ಆಹಾರ ನೋಡಿದ ಕೂಡಲೇ ಆಕರ್ಷಿತರಾಗಿರಬಾರ್ದು. ನಾವು ಅದಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂದು ಚಿಂತನೆ ಮಕ್ಕಳಲ್ಲಿ ಬರಬೇಕಂದ್ರೆ, ಆ ಚಿಂತನೆ ಬರಬೇಕಂದ್ರೆ ಖಂಡಿತವಾಗಿ ಅವರಲ್ಲಿ ಪ್ರಾಣಾಯಾಮ ಧ್ಯಾನ ಮಾಡುವಂತಹ ಬುದ್ಧಿಶಕ್ತಿ ಇರಬೇಕು. ಆ ಪ್ರಾಣಾಯಾಮ ಧ್ಯಾನ ಮಾಡಿದಾಗ ಆಗುವಂತಹ ಏನು ಬದಲಾವಣೆಗಳಿದೆ, ಅದರಿಂದಾಗಿ ಆ ಮಕ್ಕಳಲ್ಲಿ ಸೆಲ್ಫ್ ಡಿಸಿಪ್ಲಿನ್ಗಳು ಕಾಣಿಸ್ಕೊಳ್ತದೆ.
4: ನಿಜ.
3: ಹಾಗಾಗಿ ಖಂಡಿತವಾಗಿ ಯೋಗದಲ್ಲಿ ಬರೀ ಆಸನ ಮಾತ್ರ ಮಾಡಬೇಡಿ, ಉಳಿದೆಲ್ಲವೂ ಏನು 8 ವಿಭಾಗಗಳಿದೆ ನಾನು ಹೇಳಿದ್ದೀನಲ್ಲ, ಅದನ್ನೆಲ್ಲ ಅಭ್ಯಾಸ ಮಾಡಿದರೆ ಖಂಡಿತವಾಗಿ ಮಕ್ಕಳಲ್ಲಿ ಒಂದು ಶಿಸ್ತಿನ ಪರಿಪಾಠ ಅನ್ನುವಂಥದ್ದು ಸಾಧ್ಯ ಆಗ್ತದೆ.
4: ಅದು ಆಕ್ಚುಲಿ ಮಕ್ಕಳು ಶುರು ಮಾಡಿದ್ರೆ ಉಂಟಲ್ಲ, ಅವ್ರಿಗೆ ತುಂಬಾ ಏಜ್ ಇದೆ. ಮತ್ತೆ ಒಂದು ಮಗು 10 ವರ್ಷಕ್ಕೆ ಶುರು ಮಾಡ್ತು ಅಂದ್ರೆ ಸರಾಸರಿ ಆಯುಸು 60 ಆದ್ರೆ ಇನ್ನು 50 ವರ್ಷದ ಆ ಮಗು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯೋಗನ. ಸೊ ನೀವ್ ಹೇಳಿದಂಗೆ ಒಂದೊಂದು ಒಂದೊಂದು ಒಂದೊಂದು ಹಂತ ಏರಿ ಆ ಮಗು ಅಂತ ಎಲ್ಲ ಹಂತಗಳನ್ನ ಏರ್ಕೊಂಡು ಬರ್ಬೋದು. ಇನ್ನೊಂದು, ಅವರು ಗೋಲ್ ಫೋಕಸ್ಡ್ ಆಗಿರ್ತಾರೆ, ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ತುಂಬಾ ಒಳ್ಳೇದಿರುತ್ತೆ, ನಾನು ಏನ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಕಟ್ ಇರುತ್ತೆ ಅವ್ರಿಗೆ. ಈಗಿನ ಮಕ್ಕಳು ಎಷ್ಟು ಗೊಂದಲದಲ್ಲಿ ಇದ್ದಿರ್ತಾರಂದ್ರೆ, ಅವರು ಡಿಗ್ರಿಯನ್ನ ಮುಗಿಸಿ ಗ್ರಾಜುಯೇಷನ್ ಮುಗಿಸಿದವರು ಮುಂದೆ ಅಂತ ಮಾಡುದು ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಾರೆ. ಅಂತ ಗೊಂದಲದಿರೋ ಮಕ್ಕಳು ಈ ತರದೊಂದು ಪ್ರಾಕ್ಟೀಸ್ ಬಂದ್ರೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ.
3: ಖಂಡಿತವಾಗಿ,
4: ಮೆಂಟಲ್ ಎಬಿಲಿಟಿ, ಮೆಂಟಲ್ ಸ್ಟೆಬಿಲಿಟಿ ಎರಡೂ ಸರಿ ಆಗುತ್ತೆ.
3: ಹೌದು, ನಾನು ನಿಮ್ಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ವಾರದ ಹಿಂದೆ ನೀವು ನೋಡಿರ್ಬೋದು ಮೇಡಮ್, ಪೇಪರ್ ನಲ್ಲಿ ಬಂದಿತ್ತು, ಎನರ್ಜಿ ಡ್ರಿಂಕ್ ಅನ್ನ ಕುಡಿದಂತ ಒಂದು 18 ವರ್ಷದ ಹುಡುಗ ಕಿಡ್ನಿ ವೈಫಲ್ಯದಿಂದಾಗಿ ಅವನು ಅಸುನಿಗ್ತಾನೆ. 18 ವರ್ಷದ ಹುಡುಗ ಅಷ್ಟೇ, ಸಾಧಾರಣ ಪದವಿ ಹುಡುಗ ಇರಬಹುದು. ಆ ಹುಡುಗನ ತಲೆಯಲ್ಲಿ ಏನಿಟ್ಕೊಂಡ ಆ ಒಂದು ಎನರ್ಜಿ ಡ್ರಿಂಕ್, ಸ್ಟಿಂಗ್ ಅಂತ ಹೇಳಿ ಎನರ್ಜಿ ಡ್ರಿಂಕ್ ಗಳೆಲ್ಲ ಬರ್ತದೆ, ಅಥವಾ ರೆಡ್ ಬುಲ್ಗಳು ತೆರೆ ಎನರ್ಜಿ ಡ್ರಿಂಕ್ ಗಳೆಲ್ಲ, ಅದೆಲ್ಲ ಯುವಜನತೆಯನ್ನ ಮಕ್ಕಳನ್ನ ಆಕರ್ಷಿಸ್ಲಿಕ್ಕೆ ಇರ್ಲಿಕ್ಕೆ ಇರುವಂತಹ ಡ್ರಿಂಕ್ ಗಳೇ ಆಗಿದೆ. ಸೊ ಅಂತ ಡ್ರಿಂಕ್ ನ ಕುಡಿಯುವ ಮನಸ್ಥಿತಿ ಮಕ್ಕಳಿಗೆ ಯಾಕೆ ಬಂದಿದೆ ಅಂದ್ರೆ, ಎನರ್ಜಿ ಲೆವೆಲ್ ಬೇಕು ನಮ್ಗೆ. ನಾವು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಮುಂದೆ ಬರಬೇಕು, ಪಠ್ಯದಲ್ಲಿ ಮುಂದಿರ್ಬೇಕು,

0: ಇದಕ್ಕಿಂತ ಹೆಚ್ಚಾಗಿ ಅದು ಆರೋಗ್ಯಕ್ಕೆ ಮಾರಕವಾಗಿದೆ. ಕಳೆದ ಒಂದು ವಾರದ ಹಿಂದೆ ಓದಿದಂತ ಆ ಸಂಗತಿ ನನಗೆ ತೀರಾ ಕಳವಳಕಾರಿ ಸಂಗತಿ. ಯಾಕಂದ್ರೆ ಮಕ್ಕಳೀಗ ಬೇಗ ಆಕರ್ಷಿತರಾಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಇನ್ಫ್ಲುಯೆನ್ಸರ್ಸ್ ಏನು ಹೇಳಿದ್ರು ಖಂಡಿತವಾಗಿ ಮಕ್ಕಳು ಆಕರ್ಷಿತರಾಗ್ತಾರೆ. ಹಾಗಾಗಿ ಎಲ್ಲೋ ನಾವು ಆ ಮಕ್ಕಳಿಗೆ ಸರಿಯಾದ ಮಾಹಿತಿಯನ್ನ ನೀಡುವುದು ತೀರಾ ಕಷ್ಟಕರ ಆಗ್ತಾ ಇದೆ. ಹಾಗಾಗಿ ಇಂತಹ ರೇಡಿಯೋ ಮೂಲಕ, ನ್ಯೂಸ್ ಮೂಲಕ ಅಥವಾ ಈ ಟಿವಿ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ಖಂಡಿತವಾಗಿ ನಾವು ಹೆಚ್ಚೆಚ್ಚು ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳನ್ನು ನೀಡುವುದ್ರ ಮೂಲಕ ಖಂಡಿತವಾಗಿ ಈ ಒಂದು ವಿಷಯವನ್ನು ಅವರಿಗೆ ತಿಳಿಸ್ಕೊಡಬಹುದು.
1: ಈಗ ಜೂನ್ 21 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಯಾಗಿ ಆಚರಿಸಲ್ಪಡುವುದು, ಈ ಜೂನ್ 21 ವಿಶೇಷತೆಯನ್ನು ಒಂದ್ಸಲ ಹೇಳಕ್ಕ?
0: ಖಂಡಿತವಾಗಿ. ಯಾಕೆ ಜೂನ್ 21 ತಾರೀಕೇ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಅಂದ್ರೆ, ಪ್ರತಿ ವರ್ಷದಲ್ಲಿ ನೀವು ನೋಡಿದ್ರೆ ಸೂರ್ಯನ ಪಥ ಅನ್ನುವಂಥದ್ದು ಉತ್ತರಾಯಣದಿಂದ ದಕ್ಷಿಣಾಯನದ ಕಡೆಗೆ ಸೂರ್ಯನ ಪಥ ಬದಲಾವಣೆ ಆಗ್ತದೆ. ಈ ಪಥ ಬದಲಾವಣೆ ಆಗುವ ಸಮಯದಲ್ಲಿ ಆ ಒಂದು ದಿನ ಜೂನ್ 21 ದಿನ ಅನ್ನುವಂಥದ್ದು, ಆ ದಿನದಲ್ಲಿ ಸೂರ್ಯನ ಈ ಪಥ ಬದಲಾವಣೆಯ ಸಂದರ್ಭದಲ್ಲಿ ಹಗಲು ಅನ್ನುವಂಥದ್ದು ಸುದೀರ್ಘವಾಗಿರ್ತದೆ. ಯಾವಾಗಲೂ ಯೋಗಾಭ್ಯಾಸಕ್ಕೆ ಸೂರ್ಯನ ಕಿರಣಗಳು, ನೀವು ಕೇಳಿರ್ಬೋದು ಸೂರ್ಯ ನಮಸ್ಕಾರ, ಹೆಚ್ಚಿನ ಈ ಅಭ್ಯಾಸಗಳೆಲ್ಲ ಬೆಳಿಗ್ಗೆನೇ ನೀವು ಮಾಡಿ ಅಂತ ಹೇಳ್ತೇವೆ. ಸೂರ್ಯನ ಬಿಸಿಲಿರುವಾಗಲೇ ಮಾಡಿ. ಯೋಗದ ಜೊತೆ ಜೊತೆಗೆ ವಿಟಮಿನ್ ಡಿ ಕೂಡ ನಿಮಗೆ ಹೇರಳವಾಗಿ ಸಿಗ್ತದೆ, ನಿಮ್ಮ ಆರೋಗ್ಯಕ್ಕೆ ಅದು ಒಂದು ಪ್ಲಸ್ ಪಾಯಿಂಟ್. ಹಾಗಾಗಿ ಈ ಸೂರ್ಯನ ಪಥ ಬದಲಾವಣೆ ಆಗುವ ದಿನದಂದು ಸೂರ್ಯ ಅಧಿಕವಾಗಿ ಅಂದ್ರೆ ಹಗಲು ದೀರ್ಘವಾಗಿರ್ತದೆ. ಈ ಒಂದು ದಿನ ತುಂಬಾ ಪ್ರಾಶಸ್ತ್ಯವಾದ ದಿನ, ಆಧ್ಯಾತ್ಮಿಕವಾಗಿ ನೋಡಿದ್ರು ಕೂಡ ಯೋಗಕ್ಕೆ ಪ್ರಾಶಸ್ತ್ಯವಾದ ದಿನ. ಹಾಗಾಗಿಯೇ ಈ ದಿನದಂದೇ ಜೂನ್ 21 ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ಹೇಳಿ ಪ್ರಧಾನಿಯವರು ಒಂದು ಮಂಡನೆಯನ್ನು ಸಲ್ಲಿಸ್ತಾರೆ. ಮತ್ತೆ ಈ ದಿನಕ್ಕೆ ಇನ್ನೊಂದೇನು ಹೇಳ್ತಾರೆ ಅಂದ್ರೆ, ಬೇಸಿಗೆ ಅಯನ ಸಂಕ್ರಾಂತಿ ಅಂತ ಸಹ ಕರೀತಾರೆ ಈ ದಿನವನ್ನ. ಯಾಕಂದ್ರೆ ಈ ದಿನ ಸುದೀರ್ಘವಾದ ಹಗಲಿರುವ ಕಾರಣ, ಸುದೀರ್ಘವಾಗಿ ಹಗಲಿದ್ದಾಗ ಯೋಗದಂತಹ ಅಭ್ಯಾಸಗಳಿಗೆ ಒಂದು ಪ್ರತಿಕೂಲ ವಾತಾವರಣ ಅದು. ಹಾಗಾಗಿ ಈ ದಿನ ಅಭ್ಯಾಸವನ್ನ ಮಾಡಿ
1: ಯೋಗಕ್ಕೆ
0: ಅನುಕೂಲ ವಾತಾವರಣ. ಹಾಗಾಗಿ ಖಂಡಿತವಾಗಿ ಈ ದಿನದಂದೇ ಯೋಗ ಮಾಡಬೇಕಂತ ಹೇಳಿ ಒಂದು ನಿರ್ಧಾರಿತವಾಗಿರುತ್ತದೆ.
1: ಓಕೆ, ಇದಕ್ಕೀಗ ಈ ಸಲ ಜಿಲ್ಲಾಡಳಿತ ಅಥವಾ ನಮ್ಮ ತಾಲೂಕು ಆಡಳಿತ ಏನೆಲ್ಲ ಮಾಡ್ತಾ ಇದ್ದಾರೆ ಈಗ ಯೋಗ ದಿನಾಚರಣೆ ಅಂಗವಾಗಿ?
0: ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಜೂನ್ 21 ತಾರೀಕಿನಂದು ದೊಡ್ಡ ಹಂತದ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮಾನ್ಯ ಜಿಲ್ಲಾ ಅಧಿಕಾರಿಯವರು, ಜಿಲ್ಲಾ ಪಂಚಾಯತ್ ಸಿಇಒ ಅವರು, ನಮ್ಮ ಶಾಸಕರು ಅಥವಾ ಪೊಲೀಸ್ ಇಲಾಖೆಯವರು, ಕ್ರೀಡಾ ಇಲಾಖೆಯವರು, ವಿದ್ಯಾರ್ಥಿ ನಿಲಯದ ಮಕ್ಕಳೆಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆ ಜೊತೆಗೆ ಜೂನ್ 21 ಮುಂಚಿತವಾಗಿ ಪೂರ್ವಭಾವಿ ಕಾರ್ಯಕ್ರಮಗಳು, IDY ಪೂರ್ವಭಾವಿ ಕಾರ್ಯಕ್ರಮಗಳು ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಇದನ್ನು ನಾವು ಆದಷ್ಟು ಈ ವಿದ್ಯಾರ್ಥಿ ನಿಲಯ, ಹಿಂದುಳಿದ ವರ್ಗಗಳ, ಸಮಾಜ ಕಲ್ಯಾಣ ಇಲಾಖೆಗಳ ವರ್ಗಗಳ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮಗಳನ್ನು NSS ವಿದ್ಯಾರ್ಥಿಗಳಿಗೆ, ತದನಂತರ ಪದವಿ ವಿದ್ಯಾರ್ಥಿಗಳಿಗೆ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಹಾಗೂ ಈ ವರ್ಷದ ಥೀಮ್ ಏನಿದೆ, ಯೋಗ ಫಾರ್ ಹೆಲ್ದಿ ಏಜಿಂಗ್. ಹಾಗಾಗಿ ಕೆಲವೊಂದು ಆಯ್ದ ವೃದ್ಧಾಶ್ರಮಗಳಲ್ಲಿಯೂ ಕೂಡ ನಾವು ವೃದ್ಧರಿಗೆ ಕೂಡ ಈ ಯೋಗಾಭ್ಯಾಸಗಳನ್ನು ಹೇಳಿಕೊಡುವುದರ ಮೂಲಕ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಬಹುಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ಮಹಿಳೆಯರು, ಮಹಿಳೆಯರಿಗಾಗಿಯೂ ಕೂಡ ನಾವು ಮಹಿಳಾ ನಿಲಯಗಳಲ್ಲಿ, ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳಲ್ಲಿಯೂ ಕೂಡ ಯೋಗ ಕಾರ್ಯಕ್ರಮಗಳನ್ನು ಈಗಾಗಲೇ ಪೂರ್ವಭಾವಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ.
1: ವೆರಿ ನೈಸ್. ಎಲ್ಲರಿಗೂ ಯೋಗ ತಲುಪಲಿ, ಯೋಗ ಅವರ ಬದುಕಾಗಲಿ, ಆಗ ಯೋಗದಿಂದ ಬದುಕುವ ಯೋಗ ಎಲ್ಲರದಾಗುತ್ತೆ ಅಂತ.
0: ಖಂಡಿತವಾಗಿ.
1: ಅದು ಯೋಗ ಕಲಿಯೋದು ಕೂಡ ಒಂದು ಯೋಗ. ಯೋಗ ಎಲ್ರಿಗೂ ಒಲಿಯೋದಿಲ್ಲ, ಅದು ಅಂದ್ರೆ ಮನ್ಸು ಮಾಡುದಿಲ್ಲ, ಮನ್ಸು ಮಾಡ್ರೆ ಎಲ್ರಿಗೂ ಒಲಿಯುತ್ತೆ, ಬಟ್ ಅದಕ್ಕೂ ಒಂದು ಯೋಗ ಬೇಕು ಅಂತೇಳಿ ಹೇಳಿ. ಅದು ಬಿಟ್ಟು ಬೇರೆ ಏನೆಲ್ಲ ಈ ಸಲ ಅದು ಈಗ ಆರೋಗ್ಯ ವೃದ್ಧಾಪ್ಯಕ್ಕಾಗಿ,
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ,
1: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂತ ಇತ್ತು ಈಗ ಥೀಮ್ ಇಟ್ಕೊಂಡ. ಸೊ ಅದೊಂದು ಒಳ್ಳೆ ಥೀಮ್ ಈ ಸಲ ಅವ್ರು ಇಟ್ಕೊಂಡಿದ್ದು. ಸೊ ತುಂಬಾ ಲೇಟ್ ಆಯಾದ್ರೂ ಒಳ್ಳೆ ಥೀಮ್ ಅವರು ಆಯ್ಕೆ ಮಾಡ್ಕೊಂಡ್ರೆ, ಯಾಕಂದ್ರೆ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಯೋಗ ಅವರದ್ದು ಜೀವನದ ಒಂದು ಭಾಗ ಆಗ್ತು ಅಂತ ಹೇಳ್ಕೊಂಡು. ಸೊ ಒಂದು ಸಿಂಪಲ್ ಯೋಗಗಳನ್ನ ಮನೆಯಲ್ಲೇ ನಾವು ಮಾಡುದ, ಕೆಲವೊಂದು ಟಿಪ್ಸ್ ಒಂಚೂರು ಕೊಟ್ಟು ಬಿಡಿ ಕಾಂಬ.
0: ಖಂಡಿತವಾಗಿ. ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನವರು ನನ್ನಲ್ಲಿ ಕೇಳ್ತಾರೆ, ಎಷ್ಟೊತ್ತಿಗೆ ಯೋಗಾಭ್ಯಾಸವನ್ನು ಮಾಡ್ಕೊಳ್ಬೇಕು, ಯಾವಾಗ ಮಾಡಬೇಕು, ಎಷ್ಟು ಸಮಯ ಮಾಡಬೇಕು, ನಮಗೆ ಈ ತರ ಸಮಸ್ಯೆ ಇದ್ರೆ ನಾವು ಜನರಲ್ ಕ್ಲಾಸ್ ಅಲ್ಲಿ ನಾವು ಭಾಗವಹಿಸಬಹುದಾ ಅಂತೆಲ್ಲ ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ಅಂತಹ ಸಂಶಯಗಳಿಗೆ ಉತ್ತರವಾಗಿ ನಾನು ಇವತ್ತು ಈ ರೇಡಿಯೋ ಕಾರ್ಯಕ್ರಮದ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಬೆಳಿಗ್ಗೆ ಎದ್ದು ಕೂಡಲೇ ಯೋಗಾಭ್ಯಾಸವನ್ನ ಮಾಡಬೇಕು. ನಾವು ಹೇಗೆ ಬೆಳಿಗ್ಗೆಯ ಉಪಹಾರವನ್ನ ಬ್ರೇಕ್ ಫಾಸ್ಟ್, ಬ್ರೇಕ್ ದ ಫಾಸ್ಟಿಂಗ್, ಬೆಳಿಗ್ಗೆಯ ಉಪಹಾರ ಅನ್ನುವಂಥದ್ದು ಬ್ರೈನ್ ಫುಡ್, ತಿನ್ನಲೇಬೇಕು. ಅದೇ ರೀತಿ ಯೋಗವನ್ನ ಕೂಡ ಬೆಳಿಗ್ಗೆನೆ ಅಭ್ಯಾಸ ಮಾಡಿದರೆ ಬಾರಿ ಒಳ್ಳೆಯದು. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲೂ ಸಹ ಮಾಡಬಹುದು.

0: ನಿಮ್ಮ ವೃತ್ತಿಯಲ್ಲಿ ಸಮಸ್ಯೆಗಳಿದ್ರೆ ಅಂದ್ರೆ ಬೇಗ ಕೆಲಸಕ್ಕೆ ಹೋಗ್ಬೇಕು ಅಂತಹ ಸಮಸ್ಯೆಗಳೆಲ್ಲ ಇದ್ದಾಗ, ಅಥವಾ ಶಾಲೆಯಲ್ಲಿ ಸ್ವಲ್ಪ ಬೇಗ ಹೊರಡ್ಬೇಕು, ದೂರದ ಮಕ್ಕಳು ಬೇಗ ಶಾಲೆ ಬಸ್ ಬರುತ್ತೆ, ಹಾಗೇನಾದ್ರೂ ಇದ್ದಾಗ ಸಂಜೆ ಆದ್ರೂ ಕನಿಷ್ಠ ಮಾಡ್ಕೊಳ್ಬಹುದು ಸೂರ್ಯಾಸ್ತದ ವೇಳೆಯಲ್ಲಿ.
1: ಬೆಳಿಗ್ಗೆ ಆದ್ರೆ ಎಷ್ಟು ತಿನ್ನುವಳಿಗೆ, ಸಂಜೆ ಆದ್ರೆ ಎಷ್ಟು ತಿನ್ನುವಳಿಗೆ?
0: ಖಂಡಿತವಾಗಿ ಬೆಳಿಗ್ಗೆ ಆದ್ರೆ ಸರ್ವೇ ಸಾಮಾನ್ಯವಾಗಿ ಬ್ರಾಹ್ಮೀ ಮುಹೂರ್ತದಲ್ಲಿ ಮಾಡಬೇಕು ಅನ್ನುವಂಥದ್ದೊಂದು ಪರಿಪಾಠವಿದೆ ನಮ್ಮ ಯೋಗ ಪುಸ್ತಕಗಳಲ್ಲಿ. ಯೋಗ ಗುರುಗಳು ಪತಂಜಲಿ ಮಹರ್ಷಿಯವರು ಬ್ರಾಹ್ಮೀ ಮುಹೂರ್ತದಲ್ಲೇ ಮಾಡಬೇಕು ಅಂತ ಇದೆ. ಬ್ರಾಹ್ಮೀ ಮುಹೂರ್ತ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ 4:30 to 5:30 ಹಾಗೆ ಶುರುವಾಗ್ತದೆ. ಅಷ್ಟೊತ್ತಿಗೆ ಆದರೂ ಹೇಳಲಿಕ್ಕೆ ಆಗದೆ ಇದ್ರೆ ಕನಿಷ್ಠ ಒಂದು 6 ಗಂಟೆ ಸಮಯಕ್ಕಾದ್ರೂ, 6 ಗಂಟೆಯಿಂದ 7 ಗಂಟೆವರೆಗೆ, 1 ತಾಸಿನವರೆಗೆ ಅಥವಾ 45 ನಿಮಿಷದವರೆಗೆ ಮಾಡಬಹುದು. ಬೆಳಿಗ್ಗೆ ಎದ್ದು ಕೂಡಲೇ ಮಲಮೂತ್ರವನ್ನು ವಿಸರ್ಜನೆ ಮಾಡಿ 1 ಲೋಟ ಬಿಸಿ ನೀರನ್ನು ಕುಡಿದು ತದನಂತರ ಯೋಗಾಭ್ಯಾಸವನ್ನು ಶುರು ಮಾಡಬೇಕು. ಸರಳವಾದ ಶಿಥಿಲೀಕರಣ ವ್ಯಾಯಾಮ ಲೂಸ್ನಿಂಗ್ ಎಕ್ಸಸೈಸ್ಗಳಿಂದ ಶುರು ಮಾಡಬಹುದು. ತಲೆಯಿಂದ ಕಾಲುಗಳವರೆಗೆ ಜಾಯಿಂಟ್ಸ್ ಎಕ್ಸಸೈಸ್ಗಳನ್ನು ಮಾಡಿಕೊಳ್ಬಹುದು. ತದನಂತರ ಸಿಂಪಲ್ ಆದ ಯೋಗಾಭ್ಯಾಸಗಳು, ನಿಂತುಕೊಂಡು ಮಾಡುವಂತಹ ವೃಕ್ಷಾಸನ ಇರಬಹುದು, ಅದು ನೀವು ಆವಾಗಲೇ ಹೇಳಿದಾಗೆ ಕಾನ್ಸಂಟ್ರೇಷನ್ ಫೋಕಸ್ ಅನ್ನು ಹೆಚ್ಚು ಮಾಡುತ್ತದೆ ಯುವ ಜನತೆಯಲ್ಲಿ. ಹಾಗೆ ನಮ್ಮ ಈ ವೃತ್ತಿ ಮಾಡುವಂತಹ ನಮ್ಮ ನಿಮ್ಮಲ್ಲಿ ವೃತ್ತಿಪರರಲ್ಲಿ ಕೂಡ ಅದು ನಮ್ಮ ವೃತ್ತಿಯಲ್ಲಿ ನಮ್ಮ ಫೋಕಸ್ ಅನ್ನು ಹೆಚ್ಚು ಮಾಡಲಿಕ್ಕೆ, ಅಥವಾ ನಮ್ಮ ಔಟ್ಕಮ್ ಏನಿದೆ, ಈಗ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಇಂಜಿನಿಯರ್ಸ್ಗೆ ಅವ್ರದ್ದೊಂದು ಪ್ರಾಜೆಕ್ಟ್ ಅಲ್ಲಿ ಇಂಥ ಒಳ್ಳೆ ಔಟ್ಕಮ್ ಬರಬೇಕಂತ ಇರುತ್ತೆ. ಸೊ ಅಂತವರಿಗೆಲ್ಲ ಖಂಡಿತವಾಗಿ ಇದು ಹೆಲ್ಪ್ ಆಗ್ತದೆ. ಖಂಡಿತ ವೃಕ್ಷಾಸನ ಸಹಾಯ ಆಗುತ್ತೆ. ಖಂಡಿತವಾಗಿ ಹೌದು, ಅದನ್ನ ಮಾಡಬಹುದು. ಅದರ ಜೊತೆಗೆ ಮಲಗಿ ಮಾಡುವಂತಹ ಶವಾಸನದ ಮೂಲಕ ಮಾಡುವಂತಹ ಮಲಗಿ ಮಾಡುವ ಅಭ್ಯಾಸಗಳು ಕೂಡ ಸಾಕಷ್ಟು ಇದೆ. ಪವನ ಮುಕ್ತಾಸನ ಅಭ್ಯಾಸ ಇದೆ, ಹೆಚ್ಚಿನವರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದೆ. ಮಲಗಿ ಎರಡೂ ಕಾಲುಗಳನ್ನು ಮಡಚಿ ಕೈಗಳನ್ನು ಹಿಡಿದುಕೊಂಡು ಹೀಗೆ ಹೊಟ್ಟೆಯನ್ನು ಕವಚಿ ಮಾಡುವಂತಹ ಪವನ ಮುಕ್ತಾಸನದ ಅಭ್ಯಾಸ, ಅದನ್ನು ಮಾಡಬಹುದು. ಹಾಗೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಮುಟ್ಟಿನ ಸಮಸ್ಯೆಗಳಿಗೆ, ಬಾಧೆಗಳಿಗೆ ಈ ತಿತ್ತಿಲಿಯಾಸನ ಅಥವಾ ಬದ್ಧಕೋನಾಸನ, ಎರಡೂ ಕಾಲುಗಳ ಪಾದಗಳನ್ನು ಜೋಡಿಸಿ ಪದ್ಮಾಸನದ ರೀತಿಯಲ್ಲಿ ಕುಳಿತುಕೊಂಡು ಮಾಡುವಂತಹ ಸರಳ ಸುಲಭವಾದ ಆಸನಗಳನ್ನು ಮಾಡಿಕೊಳ್ಬಹುದು. ಇದರ ಜೊತೆಗೆ ಸುಲಭವಾಗಿ ಮಾಡಿಕೊಳ್ಳುವಂತಹ ನಾಡಿಶೋಧನ ಪ್ರಾಣಾಯಾಮ, ಮೂಗಿನ ಪ್ರಾಣಾಯಾಮ, ಮುದ್ರವನ್ನು ಧರಿಸಿ ಕೂಡ ಮಾಡಬಹುದು, ಅಥವಾ ಮುದ್ರೆ ಇಲ್ಲದೆ ಕೈಬೆರಳುಗಳ ಸಹಾಯದಿಂದ ಸಹ ಮಾಡಬಹುದು. ಮತ್ತೆ ಓಂಕಾರದ ಬೀಜ ಮಂತ್ರ, ಓಂಕಾರ ಅನ್ನುವಂಥದ್ದು ಯೂನಿವರ್ಸಲ್ ಚಾಂಟಿಂಗ್, ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದ ಮಂತ್ರ ಅಲ್ಲ, ಇಟ್ಸ್ ಅ ಯೂನಿವರ್ಸಲ್ ಚಾಂಟಿಂಗ್, ಶಾಂತಿ ಮಂತ್ರ ಓಂಕಾರ ಅನ್ನುವಂಥದ್ದು. ಈ ಓಂಕಾರದ ಬೀಜ ಮಂತ್ರವಾದ ಅ ಊ ಮಕಾರ, ಅಕಾರ ಊಕಾರ ಮಕಾರ ಅನ್ನುವಂಥದ್ದು ಬೀಜ ಮಂತ್ರವಾಗಿದೆ. ಇದನ್ನು ಪಠಿಸುವ ಮೂಲಕ ಕಣ್ಗಳನ್ನು ಮುಚ್ಚಿ ಚಿನ್ಮುದ್ರೆ ಧರಿಸಿ ಧ್ಯಾನ ಮುದ್ರೆಯನ್ನು ಧರಿಸಿ ಪಠಿಸುವುದರ ಮೂಲಕ ಒಂದು ಸಣ್ಣದಾದ ಮೆಡಿಟೇಷನ್ ಧ್ಯಾನವನ್ನು ಸಹ ಮಾಡಬಹುದು. ಆ ಮಂತ್ರಗಳನ್ನು ನಾವು ಪಠಿಸುವಾಗ ಹೊರಹೊಮ್ಮುವಂತ ತರಂಗಗಳು, ವೈಬ್ರೇಷನ್ಸ್ ಅನ್ನುವಂಥದ್ದು ಖಂಡಿತವಾಗಿ ನಿಮ್ಮ ಮನಸ್ಸನ್ನ ಪ್ರಶಾಂತಗೊಳಿಸುತ್ತದೆ. ಇದೊಂದು ಸಣ್ಣ ಧ್ಯಾನದ ಅಭ್ಯಾಸ, ಇದನ್ನ ಮಾಡ್ಕೊಳ್ಬಹುದು. ಇವಿಷ್ಟು ಮಾಡುವಾಗ ಖಂಡಿತವಾಗಿ 45 ನಿಮಿಷ ಅಂತೂ ಆಗೇ ಆಗುತ್ತೆ, ಹಾಗಾಗಿ ಇದನ್ನ ಮಾಡ್ಕೊಳ್ಬಹುದು. ತದನಂತರ ಸಂಜೆ ಸಮಯದ ಅಭಾವವಿದ್ದಲ್ಲಿ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ
1: 10 ಗಂಟೆ ಮಾಡಬೇಕು, ಆಮೇಲೆ ಮಾಡಬಾರದು ಅಂತಾರೆ ಬೆಳಿಗ್ಗೆ?
0: ಖಂಡಿತವಾಗಿ ಹೌದು, 10 ಗಂಟೆ ಒಳಗಾದ್ರೂ ಮಾಡ್ಕೊಳ್ಬೇಕು. ಯಾಕಂದ್ರೆ ಯೋಗ ಮಾಡುವಾಗ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಅದೇ ಹಾಗೆ ಯೋಗ ಮಾಡಿದ ನಂತರ ಕೂಡ 1 ಗಂಟೆಯ ನಂತರ, ಕನಿಷ್ಠ 1 ಗಂಟೆಯ ನಂತರ ತೀರಾ ಹೆಚ್ಚಾದ ಆಹಾರಗಳನ್ನು ತೆಗೆದುಕೊಳ್ಬಾರ್ದು. ಲಘು ಉಪಹಾರ ಮಾಡಿದ್ರೆ ಸಾಕು, ತೀರಾ ಎಣ್ಣೆ ಪದಾರ್ಥಗಳನ್ನ ಅಥವಾ ಹೆವಿ ಬ್ರೇಕ್ಫಾಸ್ಟ್ ಅನ್ನ ತಗೊಳ್ಬಾರ್ದು. ಹಾಗಾಗಿ ಕನಿಷ್ಠ 10 ಗಂಟೆ ಒಳಗಡೆ ಮಾಡಿಕೊಂಡ್ರೆ ಒಳ್ಳೆಯದು. ಅದೇ ರೀತಿ ಸಂಜೆ ಕೂಡ ಸೂರ್ಯಾಸ್ತದ ಸಮಯದಲ್ಲಿ 5-6 ಗಂಟೆ, ಯಾಕಂದ್ರೆ ಮಧ್ಯಾಹ್ನ ಹೇಗೂ 12-1 ಗಂಟೆ ಒಳಗೆ ಊಟ ಆಗಿದ್ರೆ ಕನಿಷ್ಠ 3 ಗಂಟೆಯ ನಂತರ, ಒಂದು ನಾವು ಯಾವುದೇ ಆಹಾರವನ್ನ ತಿಂದರೆ ಆ ಆಹಾರ ಜೀರ್ಣವಾಗಲಿಕ್ಕೆ ಕನಿಷ್ಠ 3 ಗಂಟೆಯ ಸಮಯ ಬೇಕಾಗ್ತದೆ. ಹಾಗಾಗಿ ನಾವು ಕನಿಷ್ಠ 1-5 ಗಂಟೆ 6 ಗಂಟೆ ಹಾಗೆ ಸಂಜೆ ಸಮಯದಲ್ಲಿ ಮಾಡ್ಕೊಳ್ಬಹುದು. ಸಂಜೆ ಸಮಯದಲ್ಲಿ ನೋಡಿ, ಯೋಗದಲ್ಲಿಯೂ ಕೂಡ ಬೆಳಿಗ್ಗೆ ನೀವು ಮಾಡೋದಾದ್ರೆ ಸೂರ್ಯ ನಮಸ್ಕಾರ ಮಾಡಿ, ಸಂಜೆ ನೀವು ಮಾಡೋದಾದ್ರೆ ಚಂದ್ರ ನಮಸ್ಕಾರ ಮಾಡಿ. ಯೋಗದಲ್ಲೂ ಕೂಡ ಚಂದ್ರ ನಮಸ್ಕಾರ ಅನ್ನುವಂತ ಒಂದು ಅಭ್ಯಾಸ ಇದೆ, ಇದು ಹೆಚ್ಚಿನವರಿಗೆ ತಿಳಿದಿಲ್ಲ,
1: ನನಗೆ ಗೊತ್ತಿಲ್ಲ.
0: ಖಂಡಿತವಾಗಿ ಚಂದ್ರ ನಮಸ್ಕಾರ ಅನ್ನುವಂತಹ ಒಂದು 14 ಸುತ್ತಿನ ಅಭ್ಯಾಸವಿದೆ, ಅದನ್ನ ಸಹ ಮಾಡ್ಕೊಳ್ಬಹುದು. ಸೂರ್ಯ ನಮಸ್ಕಾರದ ಹಾಗೆ ಚಂದ್ರ ನಮಸ್ಕಾರವೂ ಕೂಡ ಒಂದು 14 ಸ್ಟೆಪ್ ಇದೆ ಅದರಲ್ಲಿ. ಅದನ್ನ ಸಂಜೆ ಸಮಯದಲ್ಲಿ ಮಾಡಿದ್ರೆ ತೀರಾ ಒಳ್ಳೆಯದು. ಯಾರಿಗೆಲ್ಲ ನಿದ್ರಾಹೀನತೆ ಸಮಸ್ಯೆ ಇದೆ, ನಿದ್ರಾಹೀನತೆ ಇನ್ಸೋಮ್ನಿಯ ಸಮಸ್ಯೆ ಇದೆ, ಅಥವಾ ಕೆಲವು ಮಕ್ಕಳು ಸಂಜೆ ಜಾಸ್ತಿ ಓದಲಿಕ್ಕೆ ಇಷ್ಟಪಡ್ತಾರೆ, ಸ್ವಂತವರು ಕಾನ್ಸಂಟ್ರೇಷನ್ ಅನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಕೂಡ ಈ ಅಭ್ಯಾಸವನ್ನು ಮಾಡ್ಕೊಳ್ಬಹುದು.
1: ಚಂದ್ರ ನಮಸ್ಕಾರ ಹೆಂಗ್, ಸೂರ್ಯ ನಮಸ್ಕಾರ ತರನೇ ಇರುತ್ತಾ?
0: ಖಂಡಿತವಾಗಿ ಹಾಗೆ ಇರ್ತದೆ. ಅದರಲ್ಲೂ ಕೂಡ ಸೂರ್ಯ ನಮಸ್ಕಾರದಲ್ಲಿ ಹೇಗೆ ಸ್ಟೆಪ್ ಇದೆ, ಹಂತ ಹಂತವಾಗಿ ನಾವು ಹೇಗೆ ಮಾಡ್ತೇವೆ, 12 ಹಂತ, ಇದರಲ್ಲಿ 14 ಹಂತ, 1-2 ಹಂತ ಜಾಸ್ತಿ ಇದೆ. ಹೌದು,
1: ಇದೊಂದು ಹೊಸ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್. ಓಕೆ, ಅದನ್ನೀಗ ಹುಡುಕಾಯ್ತು ಹ್ಯಾಂಗಿಂದ ಹರಿಚಂದ್ರ ನಮಸ್ಕಾರ. ಅದ್ರ ಜೊತೆಗೆ ಈಗ ರಾತ್ರಿ ಎಷ್ಟು ಗಂಟೆ ಒಳಗೆ ಮುಗಿಸ್ಕವ್ರು ಸಾಯಂಕಾಲ ಶುರು ಮಾಡ್ರಿ?
0: ಕನಿಷ್ಠ ಒಂದು 8 ಗಂಟೆ ಒಳಗೆಲ್ಲಾ ಯೋಗಾಭ್ಯಾಸವನ್ನ ಮುಗಿಸಿ, ಮತ್ತೆ ನಾನು ಆಗ್ಲೇ ಹೇಳಿದಾಗ ನಿದ್ರಾಹೀನತೆ ಸಮಸ್ಯೆಗಳೇನಾದ್ರೂ ಇದ್ರೆ ಮಲಗುವ ಸಮಯದಲ್ಲಿ ಒಂದು ಕನಿಷ್ಠ 10 ಗಂಟೆ ಹಾಗೆ ಮಲಗುವ ಸಮಯದಲ್ಲಿ ಬ್ರಾಹ್ಮರಿ ಪ್ರಾಣಾಯಾಮವನ್ನ ಮಾಡಬಹುದು.
1: ಬ್ರಾಹ್ಮರಿ ಪ್ರಾಣಾಯಾಮ ಅಂದ್ರೆ ಕೆಮ್ಮಿ ಎರಡು ಕೈಯಿಂದ
0: ಎರಡು
1: ಕಿವಿಯಿಂದ
0: ಮುಚ್ಚಿಕೊಂಡು ಮುಚ್ಚಿ ಮಾಡುವಂತಹ ಮಕಾರವನ್ನ ಹೇಳಿ ಮಾಡುವಂತಹ ಪ್ರಾಣಾಯಾಮ, ಅಂಗಳಕ್ಕೆ ತಾಗಿಸಿ ಮಾಡುವಂತಹ ಪ್ರಾಣಾಯಾಮ, ಅದನ್ನ ಸಹ ಷಣ್ಮುಗಿ ಮುದ್ರ ಹಾಕಿ ಅಥವಾ ಹೀಗೆ ನೀವು ಹೇಳಿದಾಗೆ ಕಿವಿಯನ್ನ ಮುಚ್ಚಿ ಮಾಡುವಂತಹ ಅಭ್ಯಾಸ.
1: ಅದು ಷಣ್ಮುಗಿಯ ಶಾಂಭವಿಯ
0: ಶಾಂಭವಿ ಮುದ್ರೆ ಷಣ್ಮುಖಿ ಮುದ್ರೆ ಎರಡನ್ನು ಕೂಡ ಹಾಕಿ ಮಾಡಬಹುದು. ಮುದ್ರಾ ಹೆಚ್ಚಿನವರಿಗೆ ಅಭ್ಯಾಸ ಗೊತ್ತಿಲ್ಲದೆ ಇದ್ರೆ ನೀವು ಮುದ್ರಾ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಮುದ್ರೆ ಗೊತ್ತಿದ್ದವರು ಖಂಡಿತ ಮುದ್ರೆಯನ್ನು ಹಾಕಿ ಮಾಡ್ಬೇಕು, ಯಾಕಂದ್ರೆ ಮುದ್ರಾ ಯೋಗ ಅನ್ನುವಂಥದ್ದೇ ಯೋಗದಲ್ಲೊಂದಿದೆ, ಅದು ಸಹ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಹಾಗಾಗಿ ಈಗ ನಮ್ಗೆ ವಾಂತಿ ಏನಾದ್ರೂ ಬರುತ್ತೆ, ಟ್ರಾವೆಲ್ ಸಿಕ್ನೆಸ್, ಮೋಷನ್ ಸಿಕ್ನೆಸ್ ಇದ್ರೆ ನಿಮ್ಮ ಹೆಬ್ಬೆರಳು ಹಾಗೂ ತೋರ್ಬೆರಳಿನ ಮಧ್ಯದ ಭಾಗದ ಜಾಗವನ್ನ ಸ್ವಲ್ಪ ಹೀಗೆ ಒತ್ತಿ ಹಿಡಿದ್ರೆ ಆಯ್ತು, ಒಂದು 5 ನಿಮಿಷಗಳ ಕಾಲ. ಅಥವಾ ನಿಮ್ಮ ಮೂಗಿನ ಕೆಳಗೆ ಮೇಲ್ತುಟಿಯ ಮೇಲೆ ಒಂದು ಸ್ವಲ್ಪ ಹೀಗೆ ಒತ್ತಿ ಹಿಡಿದ್ರೆ ಆಯ್ತು, ಇದನ್ನ ನಾವು ರಿಫ್ಲೆಕ್ಸಾಲಜಿ ಅಂತೇವೆ. ಈ ರಿಫ್ಲೆಕ್ಸಾಲಜಿ ಮಾಡುವಾಗ ನಮ್ಮ ಕೈ ಬೆರಳೆಗಳೇ ಬೇಕು ನೋಡಿ. ಇದನ್ನೆಲ್ಲ ಈಗ ಪಾಶ್ಚಾತ್ಯರು ಹೇಳ್ತಾ ಇದ್ದಾರೆ ರಿಫ್ಲೆಕ್ಸಾಲಜಿ ಅದು ಇದು ಅಂತ, ಆದ್ರೆ ನಮ್ಮ ಯೋಗ, ನಮ್ಮ ಪರಂಪರೆಯ, ನಮ್ಮ ವಿಶ್ವಕ್ಕೆ ನೀಡಿದ ಯೋಗ ಅನ್ನುವಂಥದ್ದು ಅವಾಗಲೇ ಹಿಂದಿನ ಕಾಲದಲ್ಲೇ ಹೇಳಿದೆ ಇದೆಲ್ಲವೂ. ಮುದ್ರಾ ಯೋಗದಲ್ಲಿ ಇದೆಲ್ಲವೂ ಇದೆ, ಇದರೆಲ್ಲದರ ಉಲ್ಲೇಖ ಇದೆ. ಹಾಗಾಗಿ ಇದನ್ನ ಈ ಅಭ್ಯಾಸವನ್ನ ಕನಿಷ್ಠ 8 ಗಂಟೆ ಒಳಗೆ ಯೋಗಾಭ್ಯಾಸವನ್ನ ಮುಗಿಸಬೇಕು. ಆಸನಗಳನ್ನ ನೀವು ಹೇಳಿದಾಗೆ ಬ್ರಾಹ್ಮರಿ ಪ್ರಾಣಾಯಾಮವನ್ನ ರಾತ್ರಿ ಒಂದು 5 ನಿಮಿಷಗಳ ಕಾಲ ಮಾಡ್ಕೊಳ್ಬಹುದು.
1: ಈ ಮಲ್ಕೊಂಡು ಕೆಲವರೆಲ್ಲ ಬೆಡ್ ಮೇಲೆ ಯೋಗ ಮಾಡ್ತಾರೆ ಅಂದ್ರೆ ಅವ್ರ ಕೆಳಗೆ ಇಳುಕಾತಿಲ್ಲ, ಹಾಗೆಲ್ಲ ಮಾಡ್ರೆ ಅಡ್ಡಿಲ್ಲ?
0: ಮಾಡಬಹುದು. ನೀವು ಅವಾಗಲೇ ಹೇಳಿದ ಹಾಗೆ ಇವಾಗಲಿಂದನೇ ನೀವು ಯೋಗಾಭ್ಯಾಸ ಮಾಡಿದರೆ ವಯಸ್ಕರತನದಲ್ಲಿ ಆ ಪರಿಸ್ಥಿತಿ ಬರುವುದಿಲ್ಲ. ಆದರೆ ಹೌದು, ಖಂಡಿತವಾಗಿ ಯೋಗಾಭ್ಯಾಸವನ್ನು ಆದಷ್ಟು ಭೂಮಟ್ಟದಲ್ಲಿ ಮಾಡಿದ್ರೇ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಭೂಮಿಯಲ್ಲಿರುವ ಆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು, ಅದಕ್ಕೆ ನೋಡಿ ಯೋಗದಲ್ಲಿ ನಾವು ಕೊನೆಯದಾಗಿ ಯೋಗಾಭ್ಯಾಸ ಆದಮೇಲೆ ಭೂ ನಮನ ಅಂತ ಒಂದು ಮಾಡ್ತೇವೆ, ಸರಿನಾ? ಆ ಭೂಮಿಯಲ್ಲಿರುವ ಪಾಸಿಟಿವಿಟಿ, ಆ ವೈಬ್ರೇಷನ್ ಅನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದು ಒಂದು ಕಾರಣ. ಅದು ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ ಅದಕ್ಕೂ ಕೂಡ. ಸೊ ಹಾಗಾಗಿ ನೆಲಮಟ್ಟದಲ್ಲಿ ಮಾಡಿದ್ರೆ ಒಳ್ಳೇದು, ಚಾಪೆ ಅಥವಾ ಯೋಗ ಮ್ಯಾಟ್ ಅನ್ನು ಹಾಕಿ. ಆಗದೇ ಇದ್ರೆ ಬೆಡ್ ಮೇಲೆ ಮಾಡಬಹುದು. ಮತ್ತೆ ಯೋಗದಲ್ಲಿಯೂ ಸಹ ಯೋಗ ನಿದ್ರಾ ಅನ್ನೋ ಒಂದು ಅಭ್ಯಾಸ ಇದೆ, ಯೋಗ ನಿದ್ರಾ ಅಭ್ಯಾಸ. ನಿದ್ರಾ ಅಂದ ಕೂಡಲೇ ಮಲಗುವುದಂತಲ್ಲ, ನಿದ್ರಾ ಸ್ಥಿತಿಗೆ ಹೋಗುವಂತದ್ದು. ಆದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನುವಂಥದ್ದು ಎಚ್ಚರ ಇರಬೇಕು, ಇರುವಂತಹ ಒಂದು ಅಭ್ಯಾಸವೇ ಯೋಗ ನಿದ್ರಾ ಅಭ್ಯಾಸ. ಈ ಅಭ್ಯಾಸ ಮಾಡುವುದರಿಂದ ಸಂಪೂರ್ಣ ದೇಹದ ಎಂಟೈರ್ ಬಾಡಿ ರಿಲ್ಯಾಕ್ಸೇಷನ್ಗೆ ಈ ಅಭ್ಯಾಸ ಸಹಕಾರಿಯಾಗಿದೆ. ಇದನ್ನ ನಾವು ಹೆಚ್ಚಾಗಿ ಎಲ್ಲಿ ಕಾಣ್ತೇವೆ ಅಂದ್ರೆ ಈ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ತುಂಬಾ ಸ್ಟ್ರೆಸ್ ಔಟ್ ಬಸ್ಟ್ ಆಗುತ್ತೆ, ಅಲ್ಲೆಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಸ್ಟ್ರೆಸ್ ಮ್ಯಾನೇಜರ್ಸ್ ಅಂತಾನೆ ಇರ್ತಾರೆ. ಅವರು ಈ ಯೋಗ ನಿದ್ರಾ ಅಭ್ಯಾಸವನ್ನ ಅಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಈ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ಕೂಡ ಈ ಕ್ರೀಡೆಯಲ್ಲಿ ಅಥ್ಲೆಟ್ಸ್ ಇರ್ಬೋದು, ತುಂಬಾ ಸ್ಟ್ರೆಸ್ ಪ್ರೆಷರ್ ಇರ್ತದೆ ಅವರಿಗೆ. ಸೊ ಅಂತ ಸಮಯದಲ್ಲೂ ಅವರು ಈ ಯೋಗ ನಿದ್ರಾ ಅಭ್ಯಾಸವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗಾಗಲೇ.
1: ಈಗ ಹೆಣ್ಮಕ್ಳು ಪೀರಿಯಡ್ಸ್ ಆದಾಗ ಎಷ್ಟು ದಿನ ಯೋಗ ಮಾಡೋಕ್ಕಾಗ?
0: ಖಂಡಿತವಾಗಿ ಇದೊಂದು ಈ ಸಂಶಯ ಅನ್ನುವಂಥದ್ದು ಹೆಚ್ಚಿನ ಹೆಣ್ಮಕ್ಳಲ್ಲೂ ಇದೆ, ತಾಯಂದಿರಲ್ಲೂ ಇದೆ. ಮುಟ್ಟಿನ 5 ದಿನದಲ್ಲಿ ಖಂಡಿತವಾಗಿ ಯೋಗಾಭ್ಯಾಸ ಮಾಡಬಾರದು. ಯಾಕಂದ್ರೆ ಯೋಗಾಭ್ಯಾಸದಲ್ಲಿ ಕಾಲನ್ನ ಮೇಲ್ಗೊಳಿಸಿ ಮಾಡುವಂತಹ ಆಸನಗಳೆಲ್ಲ ಸಾಮಾನ್ಯವಾಗಿ ಇರ್ತದೆ, ಹಾಗಾಗಿ ರಕ್ತ ಹಿಮ್ಮುಖವಾಗಿ ಚಲಿಸುವ ಸಾಧ್ಯತೆಗಳು ಮತ್ತೆ ಡಿಸ್ಕಂಫರ್ಟ್ ಅವರಿಗೆ ಕೂಡ ಅನುಕೂಲ ಆಗುವುದಿಲ್ಲ ಮಾಡುವಾಗ. ಹಾಗಾಗಿ ಮುಟ್ಟಿನ 5 ದಿನದ ಸಂದರ್ಭದಲ್ಲಿ ಮಾಡಬಾರದು. ಅಥವಾ ಕೆಲವು ಹೆಣ್ಣು ಮಕ್ಕಳಿಗೆ 6-7 ದಿನ ಕೂಡ ಮುಟ್ಟು ಆಗ್ತದೆ. ಹಾಗಾಗಿ ನಾವೇನ್ ಹೇಳ್ತೇವೆ ಅಂದ್ರೆ ರಕ್ತಸ್ರಾವ ಆಗುವವರೆಗೆ ನೀವು ಯೋಗಾಭ್ಯಾಸವನ್ನ ಮಾಡಬೇಡಿ. ರಕ್ತಸ್ರಾವ ಆಗುವುದು ಸಂಪೂರ್ಣ ನಿಂತ ನಂತರವೇ ಯೋಗಾಭ್ಯಾಸ ಮಾಡಿ.
1: ಈಗ ನೀರು ಕುಡಿದು ಯೋಗ ಮಾಡ್ತಾ ಮಧ್ಯೆ ಮಧ್ಯೆ ನೀರು ಕುಡಿಲಕ್ಕ?
0: ಈ ಒಂದು ವಿಷಯ ಅನ್ನುವಂಥದ್ದು ಆಕ್ಚುಲಿ ಯಾವುದೇ ಅಭ್ಯಾಸ ಮಾಡುವಾಗ ಮಧ್ಯ ಮಧ್ಯ ಸ್ವಲ್ಪ ನೀರನ್ನು ಕುಡಿಬಾರದು. ಅಭ್ಯಾಸ ಮಾಡುವ ಮುಂಚೆ ನಾನು ಆವಾಗಲೇ ಹೇಳಿದೆ, ಅಭ್ಯಾಸ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಲೋಟ ಬಿಸಿ ನೀರು ಕುಡಿದು ಯೋಗಾಭ್ಯಾಸವನ್ನು ಶುರು ಮಾಡಬೇಕು. ಆದ್ರೆ ಯೋಗದಲ್ಲಿಯೂ ಕೂಡ ನಾವು ಹಠ ಯೋಗ ಅಂತ ಹೇಳ್ತೇವೆ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫಾರ್ಮ್ ಆಫ್ ಯೋಗ. ಅಂದ್ರೆ ನಾವು ಯೋಗವನ್ನ ಈಗ ಇತ್ತೀಚಿನ ವರ್ಷಗಳಲ್ಲಿ ಆಸ್ಪತ್ರೆಗಳಲ್ಲಿ ಥೆರಪಿಟಿಕ್ ಆಗಿ ಬಳಸ್ಕೊಳ್ತೇವೆ. ಈಗ ಒಬೆಸಿಟಿ ಅಂತಾನೆ ತೆಗೆದುಕೊಳ್ಳೋಣ, ಅತಿಯಾದ ಬೊಜ್ಜುತನ, ಇದು ಕೂಡ ಈಗ ಹೃದಯ ಸಂಬಂಧದಂತಹ ಸಮಸ್ಯೆಗಳಿಗೆ ತೀರಾ ಕಾರಣ ಒಬೆಸಿಟಿಯೇ. ಒಬೆಸಿಟಿ ಇಸ್ ದ ರೂಟ್ ಕಾಸ್ ಆಫ್ ಆಲ್ ದ ಡಿಸೀಸ್ ಅಂತ ಹೇಳ್ತೇವೆ, ಎಲ್ಲಾ ಕಾಯಿಲೆಗಳಿಗೆ ಒಬೆಸಿಟಿ ಮೂಲ. ಹಾಗಾಗಿ ಈಗ ಹೆಚ್ಚಿನವರು ಒಬೆಸಿಟಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಯೋಗದ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ, ಜಿಮ್ ಮಾತ್ರ ಅಲ್ಲ ಯೋಗದ ಕಡೆನೂ ಆಕರ್ಷಿತರಾಗ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಾವು ಸೂರ್ಯ ನಮಸ್ಕಾರವನ್ನ ಸರ್ವೇ ಸಾಮಾನ್ಯ ಯೋಗ ಒಂದು 30-40 ರೌಂಡ್ಸ್ ಮಾಡ್ಲಿಕ್ಕೆ ಹೇಳ್ತೇವೆ. ಆಗ ಖಂಡಿತವಾಗಿ ದೇಹದಿಂದ ಸಾಕಷ್ಟು ಪ್ರಮಾಣದ ಬೇರೆಯವರು ಇಳಿತದೆ. ಸೊ ಅಂತ ಸಮಯದಲ್ಲಿ ಇಂಟರ್ವಲ್ಸ್ ಅಲ್ಲಿ ನಾವು ಸ್ವಲ್ಪ ಸಿಪ್ ವೈಸ್ ಸಿಪ್ ವಾರ್ಮ್ ವಾಟರ್ ನ ಕುಡಿಬಹುದು, ತಣ್ಣೀರಲ್ಲ, ಹದ ಉಗುರು ಬೆಚ್ಚಗಿನ ನೀರನ್ನ ಅಂತ ಸಂದರ್ಭದಲ್ಲಿ ಕುಡಿಬಹುದು.
1: ಚೂರ್ಚೂರೆ
0: ಕುಡಿಬಹುದು.
1: ಓಕೆ, ತುಂಬಾ ಲೈಕ್ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟ್ರೆ. ವಿಶ್ವ ಯೋಗ ದಿನಾಚರಣೆ ಇಂದು ಜೂನ್ 21.
0: ಇನ್ನೊಂದು ನಿಮ್ಗೆ ಹೇಳಬೇಕು, ಇದನ್ನ ಮತ್ತೆ ಸೇರಿಸಿ. ಯೋಗದಲ್ಲಿ ಶಂಖ, ನೀವೀಗ ಕೇಳಿದ್ರಲ್ಲ ನೀರು ಕುಡಿದು ಯೋಗ ಮಾಡಬಹುದಂತ, ಹೌದು. ಇದರಲ್ಲಿ ಇನ್ನೊಂದಿದೆ ಏನಂದ್ರೆ, ಯೋಗ ಅಭ್ಯಾಸ ಅಲ್ಲ, ಶಂಖ ಪ್ರಕ್ಷಾಲನ ಅನ್ನುವಂಥದ್ದೊಂದು ಅಭ್ಯಾಸ ಇದೆ. ಈಗ ನೀವು ಕೇಳಿರ್ಬೋದು, ಹೆಚ್ಚಿನವರಿಗೆ ಕಾನ್ಸ್ಟಿಪೇಷನ್, ಬೆಳಿಗ್ಗೆ ಎದ್ದು ಕೂಡಲೇ ಕಾಫಿ ಟೀ ಕುಡಿದ್ರೆ ಮಾತ್ರ ಯೋಗ ಇದು ಮೋಷನ್ ಅಥವಾ
1: ಮಲವಿಸರ್ಜನೆ
0: ಆಗ್ತದೆ ಅಂತ ಹೇಳ್ತಾರೆ. ಅದು ಆಕ್ಚುಲಿ ಒಳ್ಳೆ ಅಭ್ಯಾಸ ಅಲ್ಲ. ನಮ್ಮ ಯೋಗದಲ್ಲಿನೇ ಒಂದು ಅಭ್ಯಾಸ ಇದೆ, ಅದೇನಂದ್ರೆ ಶಂಖ ಪ್ರಕ್ಷಾಲನ. ಶಂಖ ಪ್ರಕ್ಷಾಲನ ಅಂದ್ರೆ ಹದವಾದ ಬಿಸಿ ನೀರಿಗೆ, ವಾರ್ಮ್ ವಾಟರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿ ಒಂದಿಷ್ಟು ತರನಾದ ಯೋಗಾಭ್ಯಾಸವನ್ನು ಮಲಾಸನದಲ್ಲಿ ನೀವು ಕೇಳಿರ್ಬೋದು. ನಮ್ಮ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನಾವು ಹೇಗೆ ಕುತ್ಕೊಳ್ತೇವೆ ಅದನ್ನ ಯೋಗದಲ್ಲಿ ಮಲಾಸನ ಅಂತ ಹೇಳ್ತೇವೆ ನಾವು. ಆ ಮಲಾಸನದಲ್ಲಿ ಸ್ಕ್ವಾಟಿಂಗ್ ಪೊಸಿಷನ್, ಆ ಪೊಸಿಷನ್ ಅಲ್ಲಿ ಕೂತು ಒಂದೊಂದು ಲೋಟ ಬಿಸಿ ನೀರನ್ನು ಕುಡಿದು ಮಾಡುವಂತಹ ಮಲಾಸನ ಮಾಡೋದ್ರಿಂದ ಏನಾಗ್ತದೆ, ಖಂಡಿತವಾಗಿ ಮಲಬದ್ಧತೆ ಸಮಸ್ಯೆ ಪರಿಹಾರ ಆಗ್ತದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಕೇಳಿದ್ರಲ್ಲ ಯೋಗ ಮಾಡುವಾಗ ನೀರು ಕುಡಿಬಹುದಾ ಅಂತ, ಇದು ಒಂದಿದೆ ಶಂಖ ಪ್ರಕ್ಷಾಲನ ಅನ್ನುವಂತ ಒಂದು ಕ್ರಿಯೆಯೇ ಇದೆ ಯೋಗದಲ್ಲಿ. ನಾವು ಹೇಗೆ ಯೋಗದಲ್ಲಿ ಜಲನೇತಿ ಸೂತ್ರನೇತಿ ಅಂತ ಹೇಗೆ ನಾವು ಮೂಗಿನ ಶುದ್ಧಿಗಳು ಗಂಟಲಿನ ಶುದ್ಧಿಗಳು, ನಾನು ಆಗ್ಲೇ ಹೇಳಿದೆ ನಿಮ್ಗೆ ಮೇಡಮ್ ಮಾತಾಡ್ತಾ, ಯೋಗ ಅನ್ನುವಂಥದ್ದು ಬರೀ ಆಸನ ಮಾತ್ರ ಅಲ್ಲ, ಯೋಗವನ್ನು ನಾವು ಕ್ರಿಯೆಯಾಗಿ ಕೂಡ ಬಳಸ್ಬಹುದು. ನೀವು ನೋಡಿರ್ಬೋದು ಕಪಾಲ್ಭಾತಿ ಕ್ರಿಯೆ, ಜಲನೇತಿ ಕ್ರಿಯೆ, ಮೂಗನ ಶುದ್ಧಿ, ಗಂಟಲನ ಶುದ್ಧಿ. ನಾವೇನ್ ಮಾಡ್ತೇವೆ, ಸರ್ವೇ ಸಾಮಾನ್ಯವಾಗಿ ಮುಖ ತೊಳ್ಕೊಂಡು ಬರ್ತೇವೆ, ಬಾಹ್ಯವಾಗಿ ನಾವು ಸ್ವಚ್ಛತೆಯನ್ನ ಮಾಡ್ಕೊಳ್ತೇವೆ, ಕ್ಲೀನ್ ಮಾಡ್ಕೊಳ್ತೇವೆ, ಹೌದು. ಆದ್ರೆ ಅಂತರ್ ಸ್ವಚ್ಛತೆ, ಈ ಮೂಗಿನ ಆರೋಗ್ಯ, ಗಂಟಲಿನ ಆರೋಗ್ಯ, ಯಾವುದೇ ವೈರಾಣುಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಮೂಗು ಹಾಗೂ ಬಾಯಿಯ ಮೂಲಕವೇ ನಮ್ಮ ಶ್ವಾಸಕೋಶವನ್ನು ತಲುಪಿ ಕಾಯಿಲೆಯನ್ನು ಉಂಟು ಮಾಡ್ತದೆ. ಹಾಗಿರುವಾಗ ನಾವೇನ್ ಮಾಡ್ಬೋದು ಅಂದ್ರೆ, ಯೋಗದಲ್ಲಿ ಜಲನೇತಿ ಸೂತ್ರನೇತಿ ಅಭ್ಯಾಸಗಳಿದೆ, ನೀರಿನ ಮೂಲಕ ಮಾಡುವಂತಹ ಅಭ್ಯಾಸಗಳು. ಇದನ್ನ ನುರಿತ ವೈದ್ಯರು, ಯೋಗವನ್ನು ಕಲಿತಂತ ನುರಿತ ವೈದ್ಯರು ಹಾಗೂ ನುರಿತ ಯೋಗ ತರಬೇತಿದಾರರ ಮೂಲಕವೇ ಮಾಡಬೇಕಾಗಿ ನಾನು ನಮ್ಮ ಕೇಳುಗರಲ್ಲಿ ಕೊನೆಯದಾಗಿ ವಿನಂತಿಯನ್ನ ಮಾಡ್ಕೊಳ್ತಾ
1: ಇದ್ದೀನಿ. ತುಂಬಾ ಒಳ್ಳೆ ಮಾಹಿತಿ ಕೊಟ್ರೆ ಡಾಕ್ಟ್ರೆ, ಭಾರಿ ಖುಷಿ ಆಯ್ತು. ಯಾಕಂದ್ರೆ ಇವೆಲ್ಲ ನಮ್ಗೆ ದಿನನಿತ್ಯಕ್ಕೆ, ದಿನದ ಬದುಕಿಗೆ ಬೇಕಾಪಂತದ್ದು ಅಂತ ಮಾಹಿತಿಯನ್ನ ವಿಶ್ವ ಯೋಗ ದಿನಾಚರಣೆ ಇವತ್ತು ಜೂನ್ 21 ನಮ್ಗೆಲ್ಲ ಕೊಟ್ರಿ ಪ್ರಿಯ ಕೇಳುಗರೆ. ಇಷ್ಟ ತನಕ ನಾವು ಕೇಂದ್ರದ ಮಾತು ಯಾರದ್ ಕೇಂದ್ರೆ, ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರುವಂತಹ ಶಿಲ್ಪಾ ಮೇಡಮ್ ಅವ್ರ ಹತ್ರ. ಸೊ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳು.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಎಲ್ಲರಿಗೂ.
1: ಸೊ ಕೇಳುಗ್ರೆ, ಮತ್ತೆಂತ ಮಾಡೋದು ಬೇಡ, ನೀವು ಯೋಗ ಒಂದು ಮಾಡಿ ಸಾಕು. ಯೋಗ ಮಾಡ್ರೆ ಇಡೀ ಜೀವಮಾನ ಆರೋಗ್ಯದಿಂದ ಬದುಕಬಹುದು ಅಲ್ದಾ?
0: ಖಂಡಿತ,
1: ಬದುಕಿದಷ್ಟು ದಿನ ಆರೋಗ್ಯ ಅಂತೂ ಇರುತ್ತೆ.
0: ಯೋಗ ಬಲ್ಲವನಿಗೆ ರೋಗವಿಲ್ಲ.
1: ಯಸ್, ಬರೀ ಉಂಬುದಲ್ಲ, ಯೋಗ ಬಲ್ಲವನಿಗೆ ರೋಗವಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಪ್ರತಿ ವರ್ಷದ ಈ ವರ್ಷದ ಪ್ರತಿ ದಿನವೂ ವಿಶ್ವ ಯೋಗ ದಿನಾಚರಣೆ ಆಗಿರಲಿ, ದಿನದ 1 ಗಂಟೆಯಾದ್ರೂ ಇದು ನಂಗೂ ಅಪ್ಲೈ ಆಯ್ತು. ಥ್ಯಾಂಕ್ ಯು. ಮತ್ತೆ ಸಿಕ್ವ ಕೇಂತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಟಕಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಂತಾ ಇರಿ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಡ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ, ತುಂಬಾ ಲೈಕ್ ಮಾತಾಡ್ತಾರೆ. ನಾನು ಅದೇ ಮಾತಾಡ್ತಾ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವು ಇದೇ ಬುದ್ಧಿಯರ ಅಂತ ಕೇಳಿ. ಅಲ್ಲ ಮರ್ರೆ, ನಮ್ದು ಪರಂಗಿಪೇಟೆ, ಆಚೆ ಮಂಗಳೂರು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ, ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಇವರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂತದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿ ಅಂತೂ ಇದ್ದೇ ಇರುತ್ತ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ, ಹುಷಾರಿದ್ರಿಯಾ?
2: ಸೂಪರ್ ಇದ್ದೆ, ಲಾಯಕ್ ಇದ್ದೆ. ಖುಷಿ ಆದಂದ್ರೆ ಬಾರಿ ಚಂದ ನನ್ ಬಗ್ಗೆ ಹೇಳಿರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
1: ನಿಮ್ ಬಗ್ಗೆ ಹೇಳಕ್ಕೆ ಮಾರ್ರೆ, ಇದ್ರ ಮೇಲೆ ಹೇಳದಿರಾ ಅಂತ. ಅದ್ರಲ್ಲಿ ಇನ್ನೊಂದ್ ವಿಷಯ ಹೇಳ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಆದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವ್ರು ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಕೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕಂತಿಲ್ಲಿ ನಾವು ಮನಸ್ಸು ಮಾಡ್ಕಷ್ಟೇ. ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಾವು ಮನಸ್ಸು ಮಾಡ್ಬೇಕು
2: ನಂಗೆ ಅಂತ ಹೇಳಿ ನಾನು ಒಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಬಕ್ಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡಕ್ ಶುರು ಮಾಡ್ತಾವ. ಯಾವಾಗ ಅದನ್ನ ಜಾಸ್ತಿ ಆತ ಹೋಗ್ತಲ್ಲ, ಅಷ್ಟೊತ್ತಿ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
1: ಕಾಳಜಿ,
2: ಹಾ, ಅದು ಕಮ್ಮಿ ಆತ ಹೋಗ್ತದೆ. ಒಮ್ಮೆ ನಾವು ನಂಗೆ ಅನ್ಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನ್ಗೆ ನಾನ್ ಚಂದ ಅಂತ ಹೇಳ್ಕಣಕ್ ನಾನ್ ಸೀರೆ ಉಟ್ಟಮೇಲೆ ವಾವ್ ತುಂಬಾ ಚಂದ ಕಾಣ್ತಿದ್ದೆ ಮರೇತಿ ನೀನ ಅಂತ ಹೇಳಿ ನನ್ಗೆ ನಾನ್ ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದೂ ಕೂಡ ಸ್ಟಾಪ್ ಆಗುತ್ತೆ ಅಂತ.
1: ಅಲ್ಲ,
2: ನನ್ನ ಫೀಲಿಂಗ್ಸ್,
1: ನಿಮ್ಮ ಫೀಲಿಂಗ್ ಸತ್ಯವಾದ ಫೀಲಿಂಗ್ ಇದೆ. ಅದ್ರೊಟ್ಟಿಗೆ ನಮಗ್ ನಾವು ನಾನೇ ಚಂದ ಅಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆತ್. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತಾ ಇರ್ತೇವೆ ನಾನ್ ಚಂದ ಅನ್ನೋದನ್ನ, ಅವರು ಫೀಲ್ ಮಾಡ್ತಾರೆ, ಏ ಅಕ್ಷತ ಎಷ್ಟು ಚಂದ ಅಲ್ಲ ಮರೇತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವ್ ಒಂದ್ಸಲ ಟೆಸ್ಟ್ ಮಾಡಿ ಕಾಣಿ.
2: ಖಂಡಿತ.
1: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಲಿಕ್ಕೆ ಕುಂದಾಪುರ ಕನ್ನಡ ಕೇಂದ್ರ ಅಬ್ಯಾ ಒಂದು ಎಂಕ್ಲೆಗ ಅಪ್ಪುಜ್ಜಿ ಮಾರ್ರೆ ಅಂತ ಆಯ್ತಾ ಅಥವಾ ಹೆಂಗಾಯ್ತು?
2: ಅಂದ್ರೆ ಎರಡು ರೀತಿಯಲ್ಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು. ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಇಲ್ಲೂ ಒಂದೆರಡು ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ. ಕನ್ನಡ ಆದ್ಮೇಲೆ ನಮ್ಗೆ ಆಚೆ ಈಚೆ ಮನೆಯಲ್ಲೆಲ್ಲ ನಾವು ತುಳು ಮಾತಾಡ್ತಿದ್ದು, ಕಾಲೇಜಲ್ಲಿ ತುಳು, ಸ್ಕೂಲಲ್ಲಿ ತುಳು, ಎಲ್ಲ ಕಡೆ ತುಳು ಮಾತಾಡ್ತಿದ್ದು. ಅರೆ, ನಮ್ಗೆ ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಲೋಕಕ್ಕೆ ಬಂದ ಅನುಭವ ಆದಂತೂ ಸತ್ಯ. ಎಂತಕ್ಕಂತ ಹೇಳ್ರೆ, ನಿಮ್ಗೆ ಇಲ್ಲಿದ್ದು ಕೆಲವೊಂದು ಭಾಷೆಗಳು, ನಾವು ಮಂಗಳೂರಿನವರು ಬಿಡಿಸಿ ಮಾತಾಡ್ತೇವೆ, ನಾವು ಹೋಗಿ ಬರುತ್ತೇವೆ ಅಂದ್ರೆ ನಾವು ಇಷ್ಟು ಚಂದ, ನಮ್ಮದು ಕನ್ನಡವು ಚಂದ ಅಂದ್ ಬಿಡಿಸಿ ಮಾತಾಡುವ ಕನ್ನಡ. ಇಲ್ಲಿ ಕನ್ನಡ ಕೂಡ ಒಂದ್ ರೀತಿಲಿ ಚಂದ. ಇಲ್ಲಿ ನಿಮ್ಗೆ ನಂಗೊಬ್ರು, ನಮ್ ಸರ್ ಒಬ್ರು ಹೇಳೋದುಂಟು, ನೀವು ಮಂಗಳೂರಿನವರು ಹೋಗಿ ಬರುತ್ತೇನೆ ಅನ್ನೋದ್ರೊಳಗೆ ನಾವು ಹೋಗಿ ಬಂದ ಅಂತ. ನಮ್ದು ಇಲ್ಲಿದ್ದು ಕನ್ನಡ ಫುಲ್ ಸ್ಪೀಡ್. ಆಕ್ಚುಲಿ ನನಗೆ ಒಂದು ವಿಷಯ ಹೇಳ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ಒಂದು ತಿಂಗಳನೋ ಆಗಿತ್ತು, ನಾನು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದರು. ಅತ್ತೆ ಬಂದು ಹೇಳ್ರು, ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು, ಹಾ ಇದೆಲ್ಲ ಅರ್ಧಿಡು, ನಾನು ಬರ್ತೇನೆ, ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು. ನಾನ್ ಎಂತ ಮಾಡಿದೆ, ಎಲ್ಲ ತಗೊಂಡೆ, ಎಲ್ಲ ಕಟ್ ಮಾಡಿದೆ. ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟು ನಂಗೊಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆದ್ರೂ ಒಂದು ಎಂತ ಗೊತ್ತಿದೆ ಅಂತಂದ್ರೆ, ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರೆ ನೋಳೆ ಹತ್ತಂದಳಿ ಗೊತ್ತಿದೆ ಆಯ್ತಾ. ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರಾ, ಹಂಗಾರೆ ಏನೋ ಒಂದ್ ಸ್ಪೆಷಲ್ ಇರ್ಬೋದು ಅಂತೇಳಿ ಹಾಕಿಟ್ಟೆ. ಬಟ್ ಮಿಕ್ಸಿ ಆನ್ ಮಾಡಕ್ಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ನೀ ಅಂತ ಕಿದನಲ್ಲಿ ಹಾಕಿ ಅಲ್ಲ, ನೀವು ಹೇಳಿರಿಯಲ್ಲ ಅರ್ದಿಡ ಅಂದ ಹೇಳಿ. ಅಯ್ಯೋ ಮರೈತಿ, ಕುಂದಾಪುರ ಕನ್ನಡ ಅರ್ದಿಡ ಅಂದ್ರೆ ಕಟ್ ಮಾಡಿ ಇಡ ಅಂದ ಹೇಳಿ, ಗ್ರೈಂಡ್ ಮಾಡಿ ಇಡ ಅಂತ ಹೇಳಿ. ಅಲ್ಲ
1: ಮಾಯಿ ನಿಮ್ಮನ್ನ ಅರಿತಿದ್ರು
2: ಮಿಕ್ಸಿ ಅಲ್ಲ. ಸೊ ಏನಂದ್ರೆ ಹಿಂಗೆ ಸುಮಾರಾಯ್ತು. ಅಂದ್ರೆ ಎಲ್ಲ ಆಗ್ತಂದ್ರೆ ನಾವ್ ಈ ಈವೆಂಟ್ ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ ಗಳಿಗೆ ಹೋದಾಗ, ಅದಕ್ಕಿಂತ ಹೆಚ್ಚಾಗಿ ನಾವ್ ಈ ಚಾನಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದು, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ ತುಂಬಾ, ಅದು ಮಾತಾಡೋ ಶೈಲಿಯೂ ಕೂಡ ಹಂಗೆ ಇರತ್ತ.
1: ಹಾ,
2: ಅದೇನಂದ್ರೆ ನಮ್ ದೇವ್ರನೇ ಅರ್ಥ ಆತಿಲ್ಲ, ಅವ್ರ ಇದ್ರ ಹೇಳುವಂಗೂ ಇಲ್ಲ. ನಾನು ಅದನ್ನ ಅರ್ಧಂಬರ್ಧ ಕೇಳ್ಕೊಂಬಂದ್ ಗಿರೀಶ್, ಐ ಮೀನ್ ನನ್ನ ಹಸ್ಬೆಂಡ್ ಹತ್ರಕ್ಕೆ, ಹಿಂಗೆ ಅಂದ್ರೆ ಎಂತ ಮಾರ್ರೆ ಹಂಗಂದ್ರೆ ಅಂತ. ಅದು ನನ್ನ ಬಾಯಿಗೆ ಬಂದಾಗ ಅದು ಬೇರೇನೂ ಆಗಿರತ್ತ. ಇದು ನಂಗೆ
1: ಗಮ್ಮತ್,
2: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗ್ಲೂ ಹೇಳ್ತೆ, ಅದು ಮಂಗಳೂರು ಕನ್ನಡ ಒಂದ್ ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ, ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
1: ಈಗ ನಿಮ್ಮ ಮಗ ಹತ್ತ ಕುಂದಾಪುರ ಕನ್ನಡ?
2: ಹಾ, ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥ ಆತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ ಬಿಡ. ಅವನಿಗೆ ನಾನು ಅದನ್ನ ಹೇಳು, ನೀನ್ ಎಂತದಾರು ಮಾತಾಡ, ಅದ್ರ ಕನ್ನಡವನ್ನ ಕನ್ನಡದಂಗೆ ಮಾತಾಡು. ನೀನ್ ಕುಂದಾಪುರ ಕನ್ನಡ ಮಾತಾಡೋ, ಮಂಗ್ಳೂರ್ ಕನ್ನಡ ಮಾತಾಡೋ, ಇಲ್ಲ ಕನ್ನಡವೇ ಮಾತಾಡೋ, ಅಂದ್ರೆ ಬೆಂಗಳೂರು ಯಾವ ಕನ್ನಡ ಬೇಕಾದ್ರೆ ಮಾತಾಡು, ಅದ್ರ ಕನ್ನಡವನ್ನ ಕನ್ನಡದಂಗೆ ಮಾತಾಡು. ಅದನ್ನೊಂದು ಇಂಗ್ಲಿಷ್ ಕನ್ನಡದಂಗ್ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗ ಒಂದ್ ಮಾಡ್ಬೇಡ ಅಂತ ಹೇಳಿ ಅದನ್ನ. ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನ ಹೇಳುದು, ನಮ್ ಕನ್ನಡ ತುಂಬಾ ಚಂದ, ನೀವ್ ಅದ್ ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗಳೂರು ಮಾತಾಡಿ, ಮಂಗ್ಳೂರ್ ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ಅದು ತುಂಬಾ ಚಂದ ಇತ್ತು, ಕೇಮ್ಕು ಖುಷಿ ಆಯ್ತು. ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ಕೆ ಹೋಯಿ ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
3: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
2: ಎಕ್ಸಾಕ್ಟ್ಲಿ
3: ಅಲ್ಲ, ಅದನ್ನ ಕನ್ನಡ ತರನೇ ಮಾತಾಡಿ,
2: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
3: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಆಗಲಿದ್ರಿ, ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾತ್. ಸೊ ಅದ್ರಲ್ಲಿ ಎಂತಲ್ಲ ಆಯ್ದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
2: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ಟರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್. ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರೂ ಹೋಗಿ ಏನಾದ್ರು ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತೆ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಳ್ಬತ್ತಿ ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯಾ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದರೆ, ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದರೆ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂತದ್ದೊಂದು ಇದು ಕೊಟ್ಟಿದ್ರು ಅವರು. ಹಂಗಾಗಿ ಅವ್ರು ಮಾಡುವಂತ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂತದ್ದು, ಅಲ್ಲಿ ಉಪಸ್ಥಿತಿ, ಏನಾದ್ರೂ ಅವರು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಮಾಡುವಂತದ್ದು, ಇಷ್ಟ ನಾನು ಮಾಡ್ಕೊಂಡು
3: ಬಾರಿ ಖುಷಿಯಲ್ಲಿ
2: ಖುಷಿಯಲ್ಲಿ ಅಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗೆ ಬರ್ತೋ. ದಟ್ ಇಸ್ ವೆರಿ ಇಂಪಾರ್ಟೆಂಟ್.
3: ನಾನು ಅದೇ ಕಂಡದ್ದು ಅಕ್ಷತ ಅವರಲ್ಲಿ. ಈಗ ಅಕ್ಷತ ಅವರು ಕೆಲಸಕ್ಕೆ ಇಳಿದ್ರೆ ಟೈಮ್ ಗೀಮಲ ಕಾಂತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕೀಗಲ್ಲಿ ಗಂಡ ಕಾಯ್ತಾರ ಮಾಯ್ ಬೈತರು ಈ ತರ, ಯು ಡೋಂಟ್ ಥಿಂಕ್ ಅಲ್ಲ. ಯೂಶುವಲಿ ನೀವು ಅದ್ ಮಾಡೋದಿಲ್ಲ, ನೀವು ಅದ್ ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆತ್ರಿ. ಅಂದ್ರೆ ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ, ಹೆಣ್ಮಕ್ಳು ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿಯಲ್ಲಿ ತಕಂತಿಲ್ಲ ಅಂತ ಕೇಳ್ರೆ, ಅವ್ರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರತ್. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಹೋಗಿ ಜನಿನ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯಿ ಮಾವಂಗ್ ಚಾ ಮಾಡಿ ಕೊಡ್ಕ, ಗಂಡಂಗೆ ಮತ್ತೆ ಮಾಡಿ ಕೊಡ್ಕ, ಮಕ್ಕಳ ಶಾಲೆಯಿಂದ ಬತ್ತೋ. ಈ ಕಮಿಟ್ಮೆಂಟ್ಗಳಿಗೆಲ್ಲ ಒಳಗ ಇದ್ಕೊಂಡು ಇದೆಲ್ಲ ನಮ್ ಬ್ಯಾಡ್ ದಬ್ಬ್ಯೋ ಅಂತ. ಹಾಂಕಂಡ್ರೆ ಅಕ್ಷತ ಗಿರೀಶ್ ಐತಾಳ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿ ಅಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟ ಹೇಳಿದ್ರು ಅಲ್ಲೂ ಇದ್ರು. ಅಲ್ದ ಹೆಂಗ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
2: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಬೇರೆ ವಿಷಯಕ್ಕೆ ಹೋಗಿಬಿಡತ್ತ. ಎಲ್ಲರಿಗಿರೋದೊಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ಬರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕಾಗತ್ತ ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ, ನೀವೀಗ ಹೇಳ್ದಂಗೆ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂಟಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತು ಅಂತ ಹೇಳುವಂಥದ್ದೊಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್ ಆಯ್ತಾ. ಎರಡನೇದು ಏನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ಗೆ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗಂಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೇ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ, ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ, ಇಲ್ಲ ಫಾರಿನಿಗೆ ಹೋಯ್ಕೋ, ಇಲ್ಲ ಊರಿಗೆ ಬಿಟ್ಟು ಎಲ್ಲೋ ಹೋಯ್ಕಂತಾದ್ರೆ, ಬೆಳಿಗ್ಗೆ ರಾತ್ರಿ ಇಡೀ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಏಪಿಸಿ ಅವ್ರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸುವವಳು ನಾನೇ.
3: ಕರೆಕ್ಟ್.
2: ಆದರೆ ನನಗೆ ಅಂತ ಹೇಳುವಂಥದ್ದು, ನಂಗೆ ಯಾವುದೋ ಒಂದು ಸಮ್ಮೇಳನವೋ ಯಾವುದೋ ಒಂದು ಸಂಘಟನೆಯೋ ಯಾವುದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಎಸ್ಪೆಷಲಿ ನಮ್ಗೆ ಲೇಡೀಸಲ್ಲಿ. ನೀವು ಯಾವಾಗ ನನಗೆ ಅಂತ ಹೇಳುವಂಥದ್ದು ಒಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಆವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆಸಿಯಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಾಗಂತ ಇದ್ದೆ. ನಾನು ಅದನ್ನು ತುಂಬಾ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ, ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಮಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜೊತೆಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಬಿಡ್ತು ಕಾಣಿ, ಒಂದು ಪಂಕ್ ಒಂದು ಇದಿದೆ ಏನಂದ್ರೆ, ಒಂದ್ ಸಲಕ್ಕೆ ನಮ್ಗೆ ಮದ್ವೆ ಆಯ್ತು, ಮದ್ವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನ್ಸ್ ಕಾಮತನ ಸ್ಟಾಪ್ ಮಾಡಿಬಿಡ್ತೇವೆ. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವರು ಮನೆ ಇಲ್ಲ ನನ್ನ ಗಂಡ ಇಷ್ಟು ಕನ್ಸು ಕಾಮ್ ಶುರು ಮಾಡ್ತೇವೆ. ಏ ನಂದ ಅಯ್ಯೋ ಅಡಿಲಪ್ಪ ನಂಗೆ ನನ್ನ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗೆ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲಿಗೆ ಬಂದ್ಬಿಡ್ತೇವೆ ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ರೂ ಕೂಡ ನಿಮಗೋಸ್ಕರ ಬದುಕಿ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗಲೂ ಹೇಳೋದಿತ್ತು, 30 ವರ್ಷ ಆದ್ಕೂಡ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ, ಅಯ್ಯೋ ಎಂತಕ್ಕೆ ಮಗ ಎರಡು ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತ ನಾವು. ಕೊನೆಗದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟು ಬಿಡ್ತು. ಸೊ ಇದನ್ನ ನಾವು ಸ್ಟಾಪ್ ಮಾಡುವ, ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂತ ಒಂದು ಬದಲಾವಣೆ ಅಂತ ನಂಗೆ ಅನ್ಸುವಂಥದ್ದು. ಸೊ ಇದಾಯ್ತಂತಾದಾಗ ನಮ್ಗೆ ಎಲ್ಲದ ಕಡೆಗೂ ಸಹಿತ ನಮಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕೆ ನನಗಿರೋದು 24 ಗಂಟೆ, ನಿಮ್ಗಿರೋದು 24 ಗಂಟೆ, ಮನೇಲಿ ಇಬ್ಬರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೆ. ಬಟ್ ಎಲ್ಲಿದ್ರೂ ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೇ.
3: ತುಂಬಾ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂದ್ರ ಮಹಿಳೆಯರಿಗೆಲ್ಲ ಒಂದು ಒಳ್ಳೆ ವಾಕ್ಯಗಳಿದ್ದು. ಹಾ ಹೌದಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ಕ, ನಮಗ್ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿಯೇ ಬದಲಾಗಿ ಬಿಡುತ್ತೆ.
2: ಖಂಡಿತ, ಒಂದು ಸಲ ಅದು ಎಲ್ಲಿಗೆ ಅಂದ್ರೆ ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತೇವೆ. ಅದು ತನ್ನಷ್ಟೇ, ಅದು ಬೇರೆಯವ್ರು ಮಾಡುದಲ್ಲ, ಬೇರೆಯವ್ರು ಯಾರು ಮಾಡುದಲ್ಲ, ನಮಗೆ ನಾವೇ ಮಾಡ್ಕೊಂಬುದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂಥದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವರು ಬಂದು ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತಿಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನು ತುಂಬ ಪ್ರೌಢ್ಯ ಹೇಳ್ಕಂತರು, ಅಯ್ಯೋ ನನ್ನ ಮಗಂಗೆ ಗೊತ್ತಿತ್ತು, ಅವ್ನ ಮಗ 1ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಹೇಳ್ರಿ, ಅಲ್ಲಿ ಓಡ್ಕೊಂಬಂದು ಹೇಳ್ತೆ ಬಿಡ ಕೂಡ ಇಲ್ಲ ಅಂತ ಹೇಳ್ಕೊಂಡು ಅದೇ ಹಾಕಿ ಕೊಟ್ಟು ಹೋಗುತ್ತೆ. ಸೊ ಇದು ನಾನು ಎಂತ ಹೇಳೋದಂದ್ರೆ, ಪ್ರತಿಯೊಂದು ಮಹಿಳೆಗೆ ಹೇಳುವಂಥದ್ದು, ನಿಮ್ಗೇನಾದ್ರೂ ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಕೇಳಿ. ಇಲ್ಲ ಈಗ ಗೂಗಲ್ಲು ನಿಮ್ಗೆ ಎವ್ರಿಥಿಂಗ್, ಅಲ್ಲಿ ಚಾಟ್ ಜಿಪಿಟಿ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಅಲ್ಲೆಲ್ಲರೂ ಕೇಳಿ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ. ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದ ಸಣ್ಣ ಮಕ್ಳ ಹತ್ರ ಕೆಂಪು, ಅದು ಆದ ತಕ್ಷಣ ಅವ್ರಿಗೆ ಏನ್ ಅನ್ಸತ್ತಂದ್ರೆ, ಅಮ್ಮಂಗೇನು ಗೊತ್ತಿಲ್ಲ. ಈಗ ನಾವು ನಮ್ಮ ಹತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವರೇ, ನಾವು ಅಪ್ಪ ಅಮ್ಮಂಗೂ ಹೆದರಿದ್ದು, ಮಕ್ಳಿಗೂ ಹೆದರ್ತಿದ್ದು. ಸೀ, ದಿಸ್ ಇಸ್ ಅ ಲಾಸ್ಟ್ ಜನರೇಷನ್. ಇನ್ನು ಜನರೇಷನ್ ಮಕ್ಳು ಅಪ್ಪ ಅಮ್ಮಂಗ್ ಹೆದರುದಿಲ್ಲ, ಅವ್ರ ಮಕ್ಳಿಗೆ ಹೆದರಿದ್ರೆ ಸಾಕು. ನಾವು ಹಂಗಲ್ಲ, ನಾವು ಆಚೆ ಮಕ್ಳಿಗೂ ಹೆದರ್ತಾ ಇದ್ದು, ಈಚೆ ಅಪ್ಪ ಅಮ್ಮಂಗೂ ಹೆದರ್ತಾ ಇದ್ದು. ಸೊ ಈ ಜನರೇಷನ್ ಅಲ್ಲಿ ಮಕ್ಕಳನ್ನ ಸಾಕುವಂಥದ್ದು, ಅಥವಾ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂಥದ್ದು ತುಂಬಾ ಕಷ್ಟ ಇತ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡಕ್ಕೆ
3: ತುಂಬಾ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಎಂತಂದ್ರೆ, ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡು, ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆಗೆ ಎಂಬತ್ತಿ ಗೊತ್ತಾಗ್ತ, ನೀವು ಲೈಕ್ ಓದ್ರಿ ಅಂತ. ಲೈಕ್ ಓದ್ರೆ ಶಾಲೆಗೆ ಇಪ್ಪತ್ತು ಲೈಕ್ ಓದ್ರಿ ಅಂದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ. ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ, ಹೆಂಗದು
2: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಆಗ್ತಾಗ್ಲೇ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈಗ ಸಣ್ಣ ಸಣ್ಣ ಸ್ಟೋರೀಸ್ಗಳು, ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು, ಈಗ ಇವ್ರು ನಮ್ಮ ಮಣಿಕಾಂತ ಸರ್ ಇದು ಕೆಲವು ಪುಸ್ತಕಗಳು, ಅದರ ನಂತರದಲ್ಲಿ ನಾನು ತುಂಬ ಕೆಲವೊಮ್ಮೆ ಇವರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರ್ ಇದು ಬಾಟಮ್ ಐಟಮ್ ಅಂಥದ್ದೆಲ್ಲ ಇದು, ಅಂದ್ರೆ ನನಗೆ ನನ್ನ ಕಮ್ಯುನಿಕೇಷನ್ಗೆ ಯಾವುದು ಬೇಕಾಗತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ, ಎಲ್ಲ ವಿಷಯದಲ್ಲೂ ಅಷ್ಟೇ, ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿಬಿಡ್ಬೇಕು. ಅದು ತುಂಬಾ ಹೆವಿ ಆಗಿ ಅದನ್ನ ಒಂದು ವಿಷಯವನ್ನ ಇಡ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡುವ ಕಾರಣ ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೆ. ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದೊಂದು ಆವರಣ ಪುಸ್ತಕ ಕೊಟ್ಟಿದೆ, ಅದೀಗ ಅರ್ಧ ಓದಿದೆ. ಸೂಪರ್. ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
3: ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ, ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಹಿಡ್ಕೊಂಡು ಇಡೀ ದಿನ
2: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳಿದ್ನಲ್ಲ, ಎಲ್ಲದೂ ನಿಮ್ ಕೈಯಲ್ಲಿ ಇರತ್ತ.
3: ನನ್ಗೆ ಸುಮಾರು ಸಲ ಆಸೆ ಅಪ್ಪದಿತ್ತು. ಈಗ ಗಂಡ್ ಮಕ್ಳು ಹೆಂಗಂತ ಕೇಂದ್ರೆ, ಯೂಶ್ವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರ, ಕಿಚನ್ ಟೈಮ್ ಅವ್ರದಲ್ಲ. ಆಯ್ತಾ, ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದ್ದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ್ತ. ಹೆಣ್ಮಕ್ಳು ಎಂತ ಕೇಂದ್ರ ಆಚೆಗೋತ ಇಚ್ಚಿಗೋತ ಹಿಡ್ಲೇನ್ ಅಂತ ಇತ್ತು. ಓ, ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತ, ಹಿಂದೂ ಹೆಡ್ಲೈನ್ ಕಂಡ್ಕೊಂಡೆ ಇವ್ರು ಉಳಿದ ನ್ಯೂಸ್ಗಳನ್ನ ಊಹಿಸಿಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿಗೆ ಹಿಡಿತಾಳೆ ಕೇಂದ್ರೆ, ಮಧ್ಯಾಹ್ನ ಎಲ್ಲ ತೊಳೆದು ಬೆಳೆದು ಎಲ್ಲ ಉಂಡೆಲ್ಲ ಆರ ಮೇಲೆ 7 ಗಂಟೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತು ಒಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
2: ಇದ್ರೆ
3: ಆಯ್ತಾ, ಒಂದು 4 ಗಂಟೆವರೆಗೆ ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು 6 ಮೇಲೆ 10 ಗಂಟೆ ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ, ರಾತ್ರಿ ಹೊತ್ತು. ಸೊ ಅವಳು ಆ ಟೈಮ್ ನನ್ಗೆ ನಾ ಓದ್ತೆ ಅಂತ ಹೇಳ್ಕೊಂಡು ಅದ ಆ ತರದ್ದೊಂದು ಇರುತ್ತಲ್ಲ, ಅಂದ್ರೆ ಹಿಂಗ್ ಹಿಡ್ಕೊಂಡು ನಾವು ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರೋ ಕೂತ್ರ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ. ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ. ಆ ಥಾಟ್ಸ್ ಬಪ್ಪದೆ ಹಾಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರುತ್ತೆ, ಅದು ಮತ್ತೆಲ್ಲೂ ಬ್ರೇಕಪ್ಗಾಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
2: ನಮ್ಗೂ ಆ ಸೌಭಾಗ್ಯ ಇಲ್ಲ, ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿಯವರಿಗೆ ಒಂದ್ ಗಂಟೆ ಹೊತ್ತು ಅಥವಾ ಒಂದ್ ದಿವಸ ಇಡಿ ನಿಮ್ಗೆ ಕುತ್ಕೊಂಡು ಓದುವಷ್ಟು ನಿಮ್ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
3: ನಿಜ ಇಲ್ಲ.
2: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಕಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
3: ಕರೆಕ್ಟ್.
2: ಆಯ್ತಾ ಗಿಣಿ, ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ. ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕ ಅಂತ ಹೇಳಿ ನಾನು 1.5 ಗಂಟೆ ಹೊತ್ತು ಒಂದು ಸೀರೆ ಹುಡ್ಕೋಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
3: ಎಕ್ಸಾಕ್ಟ್ಲಿ.
2: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಂಡು ಕನ್ನಡಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೂ ಒಂದು ಗಾಸಿಪ್, ನಿಂಗೆ ಓದಿತ ಮಾರೈತಿ ಉಳ್ ಮನೆ ಕತ್ತಿ ಗೊತ್ತಿತ್ತ, ನಿಂಗೆ ಉಳ್ ಮನೆ ಕತ್ತಿ ಗೊತ್ತಿತ್ತ ಮಾರೈತಿ.
3: ನಾವ್ ಹೆಣ್ಮಕ್ಳು ತುಂಬಾ ಮಾಡ್ತಾವ, ಇದ್ ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕು, ಅವ್ಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ, ಹೇ ಗೊತ್ತಿತ್ತ ನಿಂಗೆ ಹಿಂಗ್ ಆಯ್ತಮ್ರ ಅಂತ ಹೇಳಿ.
2: ಸೊ ನಾ ಹೇಳುದಿನ್ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳುದು. ಇಲ್ಲ ಇಲ್ಲ, ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾನು ಹೇಳುದು, ಈ ಸಿಚುವೇಶನ್ಸ್ಗಳನ್ನ ನೀವು 1 ಗಂಟೆ ಮಾಡೋದನ್ನ 1/2 ಗಂಟೆ ಮಾಡಿ, ಉಳಿದ 1/2 ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡು ಕೆಟ್ಕಣೆ, ಅವಾಗ ನಿಮ್ಗೆ 100% ನಿಮ್ಮ ಟೈಮ್ ಸಿಗುತ್ತೆ. ನೀವು ಆ 1/2 ಗಂಟೆ ಒಟ್ಟಿಗೆ ಇನ್ನರ್ಧ ಗಂಟೆಯೂ ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗೆ ಅದು ಏನು ಮಾಡೋಕ್ ಆತಿಲ್ಲ, ಅಲ್ಲಿಗೆ ಹೋಯ್ತು. ನಾ ಅದಕ್ಕೆ ಯಾವಾಗ್ಲೂ ಹೇಳುದು, ನೀವು ಸೀರೆ ಅಂಗಡಿಗೆ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಗೆ ಕೊಡುವಂತ ಸಮಯವನ್ನ ಚೂರ್ ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿ ನಾವೇನ್ ಡೈಲಿ ಹೋಗ್ತವಾ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗ್ದಿದ್ರು ಸಮೇತ ನಿಮ್ಮಲ್ಲೇ ಅಂದ್ರೆ ಆ ಡೈಲಿಗೆ ಆ 1.5 ಗಂಟೆ ಉಂಟು ಅಂತ ಆಗುತ್ತೆ. ಆದ್ರೆ ನಮ್ಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಬ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನೆನ್ಪಿತ್ತೋ ಇಲ್ಲ, ನಾವು PUC ಅಲ್ಲೆಲ್ಲ ಓದದ್ ನೆನ್ಪಿತ್ ನಂಗೆ, ನೀವು 2 ಕೆಲಸವನ್ನ ಒಟ್ಟಿಗೆ ಹೆಂಗ್ ಮರ್ಜ್ ಮಾಡ್ತೀರಿ ಅಂತ ಹೇಳಿ. ಯಾವ್ಯಾವ ಕೆಲಸವನ್ನ ಮಾಡ್ಬೋದು? ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ 1/2 ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ 1/2 ಗಂಟೆ ಹೋಗ್ತದೆ. ಈ 1 ಗಂಟೆನ ಒಟ್ಟಿಗೆ 1/2 ಗಂಟೆಯಲ್ಲಿ 2 ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಂಗೆ ಅಂದ್ರೆ ನೀವು ಎಲ್ಲೆಲ್ಲಿ ನಿಮ್ಗೆ ಸಮಯವನ್ನ ಕಮ್ಮಿ ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ 3 ಗಂಟೆ ಕುತ್ಕೊಂಡು ಮಾಡುವ ಅಡುಗೆಯು, 2 ಗಂಟೆಯಲ್ಲಿ ಮಾಡುವ ಅಡುಗೆಯು, 1 ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂತದ್ದು ಒಂದೇ ಟೈಪ್. ನನ್ನ ದೊಡ್ಡ ಮಗಂಗೆ ಇಡ್ಲಿ ಹಾಯ್ಕ, ನನ್ನ ಸಣ್ಣ ಮಗಂಗೆ ದೋಸೆ ಹಾಯ್ಕ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್. ನಾನು ಮಾಡೋದನ್ನ ನೀವು ತಿನ್ಕಂತ ಹೇಳಿ ಕೂತ್ರಿ ಅಂತಂದ್ರೆ ನೀವು 1/2 ಗಂಟೆಲಿ ಹೊರಗೆ ಬರ್ಲಕ್ಕ. ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರತ್ತೆ, ತಾಯಂದ್ರ ಮೇಲೆ ಡಿಪೆಂಡ್.
3: ನಿಮ್ಮ ಟೈಮ್ ಅನ್ನು ನೀವು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಕ ಅಂತ ಹೇಳ್ಕೊಂಡು,
2: ನಿಮ್ಗೆ ಇನ್ಯಾರೋ ಬಂದು 24 ಗಂಟೆ ಮಗ ನೀನ ಹತ್ರ ಟೈಮ್ ಇಲ್ಲ, ನಿಂಗೆ 1.5 ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂದೇಳಿ ಯಾವನು ಕೊಡುವನಿಲ್ಲ. ನೀವೇ ತಗೊಂಡ್ 24 ಗಂಟೆ ಒಳಗೆ ನೀವು ಏನಾರ ಒಂದು ಮ್ಯಾನೇಜ್ ಮಾಡ್ಕೊಂಡು. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದು ಒಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು ಹತ್ತು ಗಂಟೆ ಮೇಲೆ ಇತ್ತಲ್ಲ, ಒಂದು ಗಂಟೆ ಹೊತ್ತು ನನ್ನ ಟೈಮ್ ಆಯ್ತು. ನಂಗೆ ಯಾರು ರಗಳೆ ಕೊಡೋಕ್ಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕ್ಕಿಲ್ಲ. ನಾ ಎಂತ ಸಹ ಮಾಡ್ಲಕ್ಕ ಒಂದು ಗಂಟೆ, ನಾ ಡ್ಯಾನ್ಸ್ ಮಾಡ್ಲಕ್ಕ, ಹಾಡು ಹೇಳಕ್ಕ ಕೇಳ್ದಿರೋಡಿಲ್ಲ. ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್. ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳಕ್ಕೆ ಎಂತ ಬೇಕಾದ್ರೆ ಮಾಡ್ಲಕ್ಕ. ಒನ್ ಅವರ್ ನಂದೇ ಟೈಮ್ ಆಯ್ತು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನು ನನಗೆ ನಾನು ಅಕ್ಷತ ಹೇಳಕ್ಕೆ ಅದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾಗ್ತಿಲ್ಲ. ಅವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ ಒಂದು ಗಂಟೆ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಂಡ್ಕಾಗ್ತ.
3: ಕರೆಕ್ಟ್. ಈಗ ಅಕ್ಷತಾ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತ, ನಿಮ್ದೇ ಹೋಟ್ಲ್ ಇತ್ತ, ಅದರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದ್ರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಅದಲ್ಲ ಹೆಂಗ ಈಗ ಹೋಟ್ಲ್ ಇದ್ ಅಡುಗೆ ಮನೆ ಅಡುಗೆ ಊಟ ಹೆಂಗ? ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೊಂಡು
2: ಹೋಟ್ಲ್ ಅಡುಗೆ ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂತ ಸತ್ಯ ವಿಷಯ.
3: ಓಕೆ.
2: ಸೊ ಇಲ್ಲ, ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
3: ಯಾಕಂದ್ರೆ ಯೂಶಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದ ಅವಳಿಗೆ ಅಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲ್ಲ.
2: ಎಕ್ಸಾಕ್ಟ್ಲಿ. ಅದನ್ನೊಂದು ನಾನು ಯಾವತ್ತು ಕೇಳ್ತಾ ಇರ್ತೆ, ನಿಂಗೆ ಏನು ಮರ ಇದ್ದಿ ಹೋಟ್ಲ್ ಇತ್ತ ಅಲ್ಲ, ವಿಷಯ ಸತ್ಯ. ನಿಂಗೆ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ನಿಮಗೆ ಹಾತೆ ಇಲ್ಲ, ಪುರ್ಸೋತೆ ಇಲ್ಲ ಅಂತ ಹೇಳೋತ್ತಿಗೆ ಒಂದು ಅಪ್ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದ್ರು, ನೀ ಅದೆಲ್ಲ ಮಾಡ್ತು ಕೂತ್ಕೊಂಬೇಡ, ಅಲ್ಲಿ ಹೋಟ್ಲಿಗೆ ಬಂದು ಒಂದು ಎರಡು ಇಲ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದರೆ ನಿಮಗೆ ಆತೆ ಇಲ್ಲ, ನನಗೆ ಇನ್ನು ನಡೀತೇ ಇಲ್ಲ, ನಾನು ಮಾಡೋಕೆ ಆಗ್ತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲ, ನಮ್ಗೆ ಅಂದರೆ ಮನೇಲಿ ನಾವು ಅಡುಗೆ ಸಪ್ರೇಟಾಗಿ, ಈಗ ಅತ್ತೆ ಸಹ ಮಾಡ್ತರು ಇಲ್ಲ ನಾನು ಮಾಡ್ತೆ, ಮಗರ ಹೆಂಗೂ ಬೇಕಾಗ್ತು ನಮ್ಮಲ್ಲ, ಇವರಿಗೂ ಅವರಿಗೆ ಮನೆ ಅಡುಗೆನೆ
3: ಬೇಕು
2: ಸ್ವಲ್ಪ ಜಾಸ್ತಿ
3: ಪ್ರಿಫರ್ ಮಾಡಿ.
2: ಅಂದರೆ ನಮ್ಮಲ್ಲಿ ಏನಂದ್ರೆ ಅನ್ನ ಒಂಚೂರು ಮೆದು ಬೇಕು, ಸೊ ಹಿಂಗಿದ್ದೆಲ್ಲ ಜಾಸ್ತಿ ಇರುವಂಥದ್ದು. ನಮ್ಗೆ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆಗಳಂದ್ರೆ ನನ್ನ ಅಡಿಗೆ ಸ್ವಲ್ಪ ಖಾರ, ನಮ್ಮನೇಲಿ ಸ್ವಲ್ಪ ಚಪ್ಪೆ. ಅಂದ್ರೆ ನಾವು ಸ್ವಲ್ಪ ಮಂಗಳೂರು ಸೈಡ್ ಆದ ಕಣವೇನೋ ಗೊತ್ತಿಲ್ಲ, ಒಂಚೂರು ಖಾರ ನಂದು ಒಂಚೂರು ಮುಂದೆ ಬರುತ್ತೆ. ಬಟ್ ಓಕೆ, ಅಂದ್ರೆ ಮ್ಯಾನೇಜರ್
3: ತಿಂತಾರೆ ಸುಮ್ಮನೆ,
2: ನನ್ನ ಬಾಯಿಗೋ ಅಥವಾ ಅಡಿಗೆ ರುಚಿಗೋ ಗೊತ್ತಿಲ್ಲ.
3: ಓಕೆ. ಈಗ ನೀವು ಒಂದು ವೆಬ್ಸೈಟ್ ಕೂಡ ಮಾಡಿದಿರಿ, ಪತ್ರಕರ್ತೆ ಕೂಡ ನೀವು. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ. ಈಗ ಪತ್ರಕರ್ತೆಯಾಗಿ ನೀವು ವೆಬ್ಸೈಟ್ ಮಾಡ್ಕೊಂಡು ಸುಮ್ಮನೆ ಕೂಕೊಂಡು ಇಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲಿ ಹೋಟ್ಲಿಗೆ ಹೋಯ್ಕೊಂಡು ಇಲ್ಲಿ ಭಾಷಣ ಮಾಡ್ಕ ಕೂತರಾತಿಲ್ಲ, ಅದಕ್ಕೆ ಬೇಕಾಗಿರೋ ನ್ಯೂಸ್ಗಳನ್ನ ಕಲೆಕ್ಟ್ ಮಾಡ್ಕೊ, ಅದಕ್ಕೆ ಬೇಕಾಗಿರುವಂತ ಕಂಟೆಂಟ್ಗಳನ್ನ ಫೀಡ್ ಮಾಡ್ತಾ ಇರಕ. ಸೊ ಅದನ್ನೆಲ್ಲ ಹೆಂಗ್ ಮಾಡ್ತೀರಿ ನೀವು?
2: ಆಕ್ಚುಲಿ ಈ ಪ್ರಶ್ನೆ ಎಲ್ಲಾರು ನಮ್ ಸರ್ ಕೇಳ್ರಂತಾದ್ರೆ ನನ್ನ ವೆಬ್ಸೈಟ್ ಇಂದ ಹೊರಗೆ ಹಾಕ್ತಾರೆ. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಬಹುಶಃ ಈಗ ಒಂದು 6-7 ತಿಂಗಳ ಮೇಲೆ ಆಯ್ತೇನೋ, ಅಂದ್ರೆ ಈ ಎಲ್ಲಾ ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ, ಆಫೀಸ್ ಕಡೆಗೂ ಹೋಗ್ತೆ. ಮೊನ್ನೆ ಇತ್ತೀಚೆಗೆ ಹೋಯ್ತು, ನಂಗೆ ಅವ್ರು ಯಾವಾಗಲೂ ತಮಾಷೆ ಮಾಡಿದ್ ಗೂಗಲ್ ಮ್ಯಾಪ್ ಹಾಕೊಂಡು ಬಾ, ಆಫೀಸ್ ಎಲ್ಲಿತ್ತು ನನಗೆ ಗೊತ್ತಾಗ್ತಿದೆ ಅಂತ ಹೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಅಂಡ್ ಸೊ ನನ್ನ ವೆಬ್ಸೈಟ್ ಪಾರ್ಟ್ನರ್ ಪ್ಲಸ್ ನನ್ನ ಗುರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗ್ ಮಾಡ್ಕೊ ಹಿಂಗ್ ಮಾಡ್ಕೊಂದೇಳಿ ಸ್ವಲ್ಪ ತುಂಬಾ ಗೈಡ್ ಮಾಡಿದಂತ ಒಬ್ಬ ಪರ್ಸನಾಲಿಟಿ. ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡುದು, ಟಚ್ ವುಡ್, ನನ್ಗೆ ಯಾವ್ದು ಟೆನ್ಷನ್ ಇಲ್ಲ. ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕೊಂತೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಗಿ ಮಾಡಿ, ಬಟ್ ಈಗ ರೀಸೆಂಟ್ ಆಗಿ ಒಂದು 4-5 months ಆಯ್ತು ನಂದೆ ಕೆಲವೊಂದು ಈ ಹೋಟ್ಲು. ಅದ್ರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದೋ, ಅದು ಓಪನ್ ಆದ ನಂತರ ನಂಗೆ ಆಫೀಸ್ ಕಡೆ ಒಪ್ಪಕ್ಕೆ ಆಗಿಲ್ಲ. ಬಟ್ ಎಲ್ಲೂ ಪಾಪ ಅವರು ಇದು ಮಾಡಲಿ, ಕೆಲವೊಮ್ಮೆ ಕೇಂದ್ರ ಎಂತ ಬಪ್ಪ ಪ್ಲಾನ್ ಇತ್ತ ಅಂದ ಹೇಳಿ ಕೇಂದ್ರ ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿ ಒಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನೆಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳೋದಂತಾದರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ, ಆಮೇಲೆ ನಮ್ಮ ಟಿ ವಿ ಅಂತ ಹೇಳೋ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ, ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು ಸ್ಮೈಲಲ್ಲಿ, ನನಗೆ ಬೇಸ್ ಸಿಕ್ಕಿತ್ತು. ಅದ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್. ಅಂದರೆ ಡೈಜಿಯಲ್ಲಿ ನಾನು ಒಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು, ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದೂ ಕೂಡ ನಾನು ಯಾವಾಗ್ಲೂ ಹೇಳುದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮ್ಗೊಂದು ಜೀವನ ಕೊಟ್ಟಿತ್ತು, ಜೀವನ ಕೊಟ್ಟಿರು, ಅನ್ನ ಕೊಟ್ಟಿರು, ಆಯ್ತಾ. ಸೊ ಹಂಗಾಗಿ ಪ್ರತಿ ಒಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನ ಕಲ್ತ್ಕೊಂಡು ಬಂದಿದ್ದು. ಈಗ ನಾವು ಅದೆಲ್ಲ ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾಕೆಂಡ್ರೆ ಇಲ್ಲ, ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನ ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
3: ವೆರಿ ನೈಸ್. ಓಕೆ,
2: ಇದು ನಮ್ದೊಂದು
3: ಜರ್ನಿ.
2: ಮತ್ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರುವಾಗಿ ನಮ್ಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು, ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವ್ ಯಾವಾಗ್ಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮ್ಗೆ ನಮ್ ತಲೆಯೊಳಗು ಯಾರು ಏನಾರು ಒಂದು ತುಂಬಿಸ್ತರು, ಇಲ್ಲ ನಾನು ಕ್ಲೋಸ್ ಇಡೋ ನನ್ಗೆಲ್ಲದು ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ.
3: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ ಅಲ್ಲೂ ಸಮಾಜ ಸೇವೆ ಮಾಡುದು, ಈಗ ಗವರ್ನರ್ ಆತಿದ್ರೆ,
2: ಗವರ್ನರ್
3: ಸಾರಿ ಪ್ರೆಸಿಡೆಂಟ್ ಆತಾ ಇದ್ರೆ, ಅದ್ರಲ್ಲಿ ಪ್ರೆಸಿಡೆಂಟ್ ಆತಾ ಇದ್ರೆ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನಿಮ್
2: ಕ್ಲಬ್ ಅಲ್ಲಿ,
3: ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದ್ ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ ಎಲ್ರ ಜೊತೆ ಮಿಂಗಲ್ ಆದ್ರೆ, ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನು ಇಲ್ಲಿ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹಾತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪು ಕಾತಿಲ್ಲ, ಅಥವಾ ನೀವಿರುವಂತ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ. ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
2: ನೀವು ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆ ಸಿ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ ಎನ್ ಹೆಬ್ಬಾಸ್ ಸರ್ ಸ್ಟಾರ್ಟ್ ಮಾಡಿರುವಂತ ಸಂಸ್ಥೆ, ಸದಾನಂದ ನಾವು, ಶ್ರೀಧರ್ ಪಿ ಎಸ್, ಎ ಸಿ ತುಂಗ್ರು, ಇವರೆಲ್ಲ ಇರುವಂತ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಅವಾಗೆಲ್ಲ ನಮ್ಗೆ ಎಂತ ಅಂದ್ರೆ, ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ, ಯಾರು ಹೆಬ್ಬಾರ್ ಸರ್ ಅವ್ರು ಒಂದ್ ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದ್ ಸಲ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂತ. ಸೊ ನಾವುಡ ಸರ್ ಆಗಿರ್ಬೋದು, ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವ್ರು. ನೀವು ಕೇಳ ಪ್ರಶ್ನೆಗೆ ಉತ್ತರ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ, ನೀವು ಯಾರಿಗೆ ಬೇಕಾದ್ರೂ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರೂ ಈಗ ನೈಟ್ ಆಯ್ತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವರಿಗೆ ಏನು ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಯಾರಿಗಿರತ್ತೆ ಅಂದ್ರೆ ನಿಮ್ ಪಕ್ಕದ ಮನೆಯವರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರೋದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಇರುವಂಥದ್ದು ಬೇರೆಯವರಿಗೆ. ಈ ಬೇರೆಯವರಿಗೆ ಇರುವಂತ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದ್ರೆ ನಾವು ಬೆಳಿಬಹುದು. ನನಗೆ ತುಂಬಾ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದ್ದು ಇಂಟರ್ವ್ಯೂ ಅನ್ನ ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲಿ ಒಂದು ಹೇಳಿದ್ರು ಎಂತಂದ್ರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು, ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದ್ರೆ ನಿಮ್ಗೆ ಲೈಫಲ್ಲಿ ಮುಂದುವರಿಯೋಕಾತಿಲ್ಲ. ಆ ಕಮೆಂಟ್ ಮಾಡಿರೋ ವ್ಯಕ್ತಿಯ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅವ ಎಲ್ಲೋ ಅವನ ಹೆಂಡತಿ ಹತ್ರ ಜಗಳ ಮಾಡಿರ್ತ, ಇಲ್ಲ ಅವನ ಮನೆಯಲ್ಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರತ್ತೆ, ಅವ ಆ ಫ್ರಸ್ಟ್ರೇಷನ್ ಅಲ್ಲಿ ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ ಇವಳಿಗೊಂದು ಕಮೆಂಟ್ ಹಾಕಿಬಿಡುವ ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಎಂತ ಮಾಡ್ತೋ, ಅಯ್ಯೋ ಇವನ್ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗೆ ಅದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದನ್ನು ನಾನು ಆಗ ನನಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದೆ ಏನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸುವುದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕೆ ನಿಮ್ಮವ್ರೆ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್,
3: ಎಸ್
2: ಇಟ್ಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವು ಎಷ್ಟು ಚಂದದಲ್ಲಿ ಮಾತಾಡ್ತೇವೆ. ನಾನು ಯಾವಾಗಲೂ ಹೇಳೋದುಂಟು, ಮಾತಂದ್ರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರು, ಅದು ಸವಿತಾನೆ ಇರುವ ಅಂದ್ರೆ ಕೇಳ್ತಾ ಇರುವ ಅಂತ ಅನ್ಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದ್ರೆ 100% ಎಲ್ಲರೂ ನಮ್ಮವರೇ ಆಗ್ತರು
3: ಅಲ್ಲ. ನಾವು ಸರಿ ಇದ್ರೆ ಸರಿ, ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರ್ಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗಿರ್ಬೇಕು.
2: 100% ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
3: ಈಗ ನಿಮ್ದು ರೋಟ್ರಿ, ಈಗ ರೋಟ್ರಿ ಅಂದ್ಕೊಳ್ಳೆ ಹೇಳ್ತಾರೆ, ಅಲ್ಲ ಮಾರ ಅದಕ್ಕೆಲ್ಲ ಅಷ್ಟು ದುಡ್ಡು ಬೇಕು, ಸುಮ್ನೆ ಆತಿಲ್ಲ ನೋಡ್ರಿ ಪ್ರೆಸಿಡೆಂಟ್ ಅವ್ರು ಬರ್ದೆ ಏನ ಖರ್ಚು ಮಾಡಬೇಡ್ದನ ಅವಳ ಹತ್ರ ಅಷ್ಟಪ್ಪ ಇತ್ತಕ್ಕಂತ. ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತ್ರಿ ಹೆಂಗೆ?
2: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೇಗೆ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
3: ಹೇಳಿ ಹೇಳಿ ಹೇಳಿ.
2: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರೆ. ನಾನು ಹೆಚ್ಚ ಎಲ್ಲ ಭಾಷಣದಲ್ಲಿ ಇದನ್ನ ಹೇಳ್ತೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗ್ಲೂ ಅನ್ಸುದಮ್ರ ಆ ಪಕ್ಕದ ಮನೆಯಲ್ಲಿ ಇಪ್ಪ ಅಂತ ಅವ್ರ ಬಟ್ಟೆ ದುಸಾಗ್ಲೂ ಒಣಗಿ ಹಾಕ್ತ್ರಮ್ರ ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗ ಅನ್ಸುದ ಅವಳಿಗೆ. ಅವ್ರ ಗಂಡ ನನ್ ಕರ್ದು ಹೇಳುದಮ್ರ ಅಲ್ ಕಾಣಿ ಅವ್ರ ಮನೆ ಎಂತ ಮರ ಹೆಂಗ್ಸಿಗೆ ಒಂದು ಕೊಯ್ ಸಮಯ ಇಲ್ಲ, ಹಂಗಾರ ಅಷ್ಟು ಬಟ್ಟೆ ಎಲ್ಲ ಒಣ ಇಲ್ಲ, ಇದು ಕೊಳೆ ಇತ್ತಲ್ಲ ಅದನ್ನೊಂದು ಚಂದ ಮಾಡಿ ತೊಳಕಾತಿಲಿ ಅವಳಿಗೆ ಅಂದೇಳಿ. ಇತ ದಿವಸ ಆದಿದ್ದ ಗಂಡಂಗೆ ಎರಡು ಮೂರು ದಿವಸ ಕೇಳ ನಂತರ ಗಂಡಂಗೆ ಟೆನ್ಷನ್ ಆಯ್ತು. ಆಯ್ತು ಮರ್ತೆ ಅವ್ರು ಏನಾದ್ರು ಒಂದು ಮಾಡ್ಕೊಂಡು ನೀ ಅಂತ ಟೆನ್ಷನ್ ತಗೊಂತ ಇಲ್ಲ, ನಾನು ಇವತ್ತು ಹೋಯ್ ಒಂದು ಆ ಹೆಂಗ್ಸಿಗೆ ಹೇಳಿ ಬರ್ತಿ, ಇಲ್ಲ ನಾನೇ ಒಂದು ಸಾಬೂನ್ ಎಂತ ಕೊಟ್ಟು ಬರ್ತೇನೆ ಅಂದೆ. ಇಲ್ಲ ಇಲ್ಲ ನೀ ಸುಮ್ಮನೆ ಇಕ್ಕೋ, ಅದೆಲ್ಲ ಟೆನ್ಷನ್ ತಗೊಂಬೇಡ, ನೀ ಒಂದು ಕೆಲಸ ಮಾಡ, ಇವತ್ತು ನಮ್ಮ ಮನೆಯಲ್ಲೆಲ್ಲ ಸಾಲಿನ ಬಲ್ಲಿ ಇತ್ಕೊಂಡು ಎಲ್ಲ ಒಡೆದು ಗುಡಿಸಿ ಚಂದ ಮಾಡಿ ಕ್ಲೀನ್ ಮಾಡ, ಕಿಟಕಿ ಎಲ್ಲ ಒಂದು ಒರೆಸಿ ಬಿಡಿ ಇವತ್ತು ಅಂತ ಹೇಳಿ ಗಂಡ ಆಫೀಸಿಗೆ ಹೋದ. ಸಾಯಂಕಾಲ ಗಂಡ ಮನೆಗೆ ಬಂದು ಕಾಂಬತ್ತಿ ಹೆಂಡತಿ ಮರ್ತಿದ್ಲ, ಗಂಡಂಗೆ ಟೆನ್ಷನ್ ಮದಿ ಆಯಿ ಸ್ವಲ್ಪ ಟೈಮ್ ಆದಷ್ಟೇ, ನಾವು ಒಂದು ಹೇಳೋದು ಒಂದು ಕೆಲಸ, ಇವಳು ಈಗಲೇ ಇಲ್ಲಿ ಮರ್ಕಕ್ಕೆ ಶುರು ಮಾಡಲಲ್ಲ, ನಾನೇನು ತಪ್ಪು ಮಾಡಿದೆ ಅಂದೇಳಿ. ಎಂತಾಯ್ತು ಮರೆತಿ, ನನಗೆ ಎಂತ ಮಿಸ್ಟೇಕ್ ಮಾಡೋಣ ಕೇಳತ್ತಿಗೆ ಅವಳು ಹೇಳಮ್ರ, ಇಲ್ಲ ಮಾರೆ ನೀವು ಮಿಸ್ಟೇಕ್ ಮಾಡೋದಲ್ಲ, ಇಷ್ಟು ದಿವಸ ನಾ ಮಿಸ್ಟೇಕ್ ಮಾಡ್ತಿದ್ದೆ, ನಾ ಎಣಿಸ್ತಿದ್ದೆ ಅವ್ರ ಮನೆದು ಬಟ್ಟೆ ಎಲ್ಲ ಕೊಳೆ ಆಯ್ತಂದೇಳಿ, ನನ್ಗೆ ಇವತ್ತು ನಮ್ಮನೆ ಕಿಟಕಿ ಒರೆಸಿ ಮೇಲೆ ಗೊತ್ತಾಯ್ತು ನಮ್ಮನೆ ಕಿಟಕಿಯೇ ಕೊಳೆ ಆದ್ದು, ಆ ಕೊಳೆ ಆದ ಕಿಟಕಿಯಲ್ಲಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗೆ ಅನಿಸ್ತಿತ್ತು ನನಗೆ ಅಂದೇಳಿ. ಅಂದರೆ ನೀವು ಹೊರಗಿಂದ ಕೂತು ಕಂಡಾಗ ಉಂಟಲ್ಲ ನಿಮ್ಗೆ ತುಂಬ ಅನ್ಸುತ್ತೆ ಅದು ಆ ಸಂಸ್ಥೆಯ ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟಾ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದ್ರೆ, ನೀವು ಯಾವಾಗ ಅದ್ರ ಒಳಗೆ ಹೋತ್ರಿ ಕಣಿ ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000 15,000 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾತ್
3: ಹೌದು
2: ಹೌದಾ, ಹಂಗ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗ್ಬೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾಡ್ರೋ ಪೂರ್ತಿ ಖಾಲಿ ಆಯ್ತು, ನಾವೊಂದು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರೂ ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿ, ಇದರಲ್ಲೇ ಬೇರೆ ಕಲರ್ ಇತ್ತ ಕಾಮ ಅಂದೇಳಿಯೇ ಹೋಗೋರು ನಾವು.
3: ಕರೆಕ್ಟ್
2: ಅಲ್ದಾ? ಸೊ ನಾನು ಹೇಳಿದಂತಂದ್ರೆ, ನೀವು ಖರ್ಚು ಮಾಡೋ ಅಂತ ಅಮೌಂಟ್ ಏನಿದೆಯಲ್ಲ ಅದ್ರ ಸ್ವಲ್ಪ ಸೇವಿಂಗ್ಸ್ ಅನ್ನ ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ ಜೆ ಸಿ, ಕೇವಲ ಲಯನ್ಸ್ ಅಂತ ನಾ ಹೇಳುದಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ರ ಇರುವಂತಹ ಯುವಕ ಮಂಡಲ ಆದ್ರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದ್ರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮ್ಗೆ ತುಂಬಾ ಬೆಳವಣಿಗೆ ಕೊಡುತ್ತೆ, ತುಂಬಾ ತುಂಬಾ ಅವಕಾಶಗಳನ್ನ ಕೊಡುತ್ತೆ. ನೀವು ಅದನ್ನ ಉಪಯೋಗಿಸ್ಕೊಂತ್ರಿಯಾ ಬಿಡ್ತೀರಿಯಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು, ಆದ್ರೆ ಸಂಘ ಸಂಸ್ಥೆ ನಿಮ್ಗೆ ಅವಕಾಶ ಕೊಡುತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂತಹ ಅನೇಕ ನೆಗೆಟಿವ್ ವಿಷಯಗಳನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ, ಒಂದಿಷ್ಟು ವಿಷಯ ಮಾತಾಡ್ಕೊಂಡು ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಗ್ ಸಿಗತ್ತೆ, ಆಯ್ತಾ, ನನ್ನಿಂದ ಇನ್ಯಾರಿಗೂ ಒಬ್ರಿಗೆ ಒಂದಿಷ್ಟು ಕಲಿಯುಗ್ ಸಿಗತ್ತೆ. ಸೊ ಇದು ಕಲಿಯುಗ್ ಸಿಗ್ಬೇಕು ಅಂತಂದ್ರೆ ನೀವು ಮನೆಯೊಳಗೆ ಕೂತ್ರಿ ಅಂತಾದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೋ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ, ಅಗ್ನಿಸಾಕ್ಷಿ ಅಂತ ಇತ್ತು, ಇದೇ ಟರ್ನ್ ಹತ್ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ನೀವು ಹೊರಗಿನ ಪ್ರಪಂಚಕ್ಕೆ ಬರ್ಕ, ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳುದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ, ಈಗಿನ ಯುವಕರು ಫಸ್ಟ್ ಆಫ್ ಆಲ್ ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನು ಅವರು ಇದು ಮಾಡಿದಾಗ ಉಂಟಲ್ಲ, ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗುತ್ತೆ. ಇಲ್ಲ ಅಂದರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರವ್ರು, ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ಮದೇ ಆದಂಥ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದರೂ ಒಂದು ಸಿಗುವಂಥದ್ದು. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನನಗೆ ಒಂದು ಅಷ್ಟಪ್ಪ ಇತ್ತಂದು ಹೇಳಿದ್ದಕ್ಕಿಂತ ಸಹ ಒಂದು ಅಷ್ಟಪ್ಪ ಸಿಗುತ್ತಂದ ಹೇಳಿ ಹೋಗುವಂಥದ್ದು. ಯಾಕಂದರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ಮದು ನಾನು ಹೇಳಲೇಬೇಕು, ರೋಟ್ರಿ ಕ್ಲಬ್ ಕೋಟೇಶ್ವರ ನಮ್ಮದು ಕೂಡ ತುಂಬ ಹಳೆಯ ಸಂಸ್ಥೆ, 37 ಇಯರ್ಸ್ನ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಹೆಂಗೆ ನನ್ನ ನನಗೆ ಖುಷಿ ಅಂದರೆ ನನ್ನ ಮಾವ ಅಧ್ಯಕ್ಷರಾದಂಥ ಸಂಸ್ಥೆ ಅದು. ಸೊ ನನ್ನ ಮಾವ ಅಧ್ಯಕ್ಷರಾಗಿ ಈಗ ನೆಕ್ಸ್ಟ್ ಅಧ್ಯಕ್ಷಕ್ಕೆ ನಾನು ಇದು ಮಾಡುವಂಥದ್ದು. ನನ್ನ ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ರು. ಅಂದರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸ್ರಿಪ್ಪ ಅಂತ ಸಂಸ್ಥೆ ನಾವು ಹೆಂಗಸ್ರೆ ಹೆಂಗೆ ಅಧ್ಯಕ್ಷರಪ್ಪದ ಅಂತ ಹೇಳುತ್ತಿರುತ್ತೋ, ಹಂಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು, ಯಾಕಂದ್ರೆ ನಾವು ಇಮೋಷ್ನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
3: ಕರೆಕ್ಟ್.
2: ಅಂಥದ್ರಲ್ಲಿ ನನ್ನನ್ನು ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿಕೊಟ್ಟಿರು. ಸೊ ಆಗ ನಂಗೆ ಅನಿಸಿದ್ದು ಇಲ್ಲ, ಪ್ರತಿಯೊಬ್ಬರಿಗೂ ಸಾಧ್ಯ, ಈಗ ಅಕ್ಷತಂಗೆ ಸಾಧ್ಯ ಆಯ್ತಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳಕಷ್ಟೇ, ನಮ್ಗೆ ಆತ್ತು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ಮದು ಆ್ಯನ್ಸ್ ಅಂತ ಇದೆ, ಅಂದರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್ ತುಂಬ ಸ್ಟ್ರಾಂಗ್. ನಾವು ಅದರಲ್ಲಿ ಥ್ರೋಬಾಲ್ ಆಡೋಕೆ ಹೋಗ್ತೋ, ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು. ನಾವು ಡಿಸ್ಟ್ರಿಕ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ ಅಲ್ಲಿ ವಿನ್ ಆಗಿ ಬಂದಿದ್ದೋ. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ. ನಾವು ಕೂತ್ವ, ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ, ಅಲ್ಲಿ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅಂತಲ್ಲೂ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಮತ್ತು ನನ್ನದು ಮತ್ತೆ ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ, ಪ್ರಾಬ್ಲಮ್ ಆಯಿತು, ಎಂತ ಇದ್ರೂ ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
3: ಕರೆಕ್ಟ್.
2: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡ್ಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಹೆಚ್ಚಾಗಿ ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನು ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
3: ಸೂಪರ್ ಅಕ್ಷತಾ ಗಿರೀಶ್ ಐತಾಳ್ ಅವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ ನಂಗೆ ನೀವು ಮಂಗಳೂರಿನವರು ತುಳು ಅವ್ರು ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದಿರುತ್ತಲ್ಲ ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಆದ್ದು, ಯೂಶುವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ. ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ, ಅಷ್ಟು ಬೇಗ ಹಾಪುದು ಅಲ್ಲ. ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೆ ಇಲ್ಮಣೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಇತ್ತಂತ ತುಂಬಾ ಲೈಕ್, ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತಾ ಅಂತ ಹೇಳ್ಕೊಂಡು. ಹಂಗಲ್ಲ, ಒಂಚೂರು ನಮ್ದೇ ತಪ್ಪುತ್ತಮ್ರ. ಬಟ್ ತುಂಬಾ ಖುಷಿ ಆದದ್ದು, ನೀವು ಒಂದು ಭಾಷೆನ ನಂಗೆ ಯಾವಾಗ್ಲೂ ಅನ್ಸುದು, ನಾವೀಗ ಹೆಚ್ಚಿನರು ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದನ್ನ ಕೊಲ್ಲುದಿಲ್ಲ ನಾನು ಹಿಂಗೆ ಅಂತಿಪ್ಪದಲ್ಲ, ನಾನ್ ನೀರ್ ಎಲ್ಲಿ ಹೋಗಿ ಯಾವ್ದಕ್ ಬೆರೆಸ್ರು ನಾನ್ ಬೆರ್ಕಂತೆ.
2: ಖಂಡಿತ,
3: ಆ ಊರಿಗೆ ಹೋನ ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ಬರು
2: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
3: ಕರೆಕ್ಟ್.
2: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು, ನನ್ನ ಭಾಷೆಯ ಅಥವಾ ನನ್ನ ಭಾಷೆಯ ಹಿಡಿತ ಎಲ್ಲೂ ಕೂಡ ಆಚೀಚೆ ಆಗಬಾರ್ದು. ಇದನ್ನೊಂದು ನಾವು ತಲೆಯಲ್ಲಿ ಇಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
3: ಯಸ್, ಸೂಪರ್ ಆಗಿ ಹೇಳ್ರಿ, ತುಂಬಾ ಖುಷಿ, ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ ಮಾತು ಖುಷಿ ಆಯ್ತು, ನಿಮ್ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳ ಕೇಂದ್ರತಿಗೆ, ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆನ ಕೇಂದ್ರ. ಹೌದಲ್ಲ, ನಾವ್ ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವ್ ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲೇ ಅಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಕು ಹತ್ ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕು ಹತ್ ಅಲ್ಲಿ ನಾವ್ ಒಂದ್ ಒಳ್ಳೆ ಹುದ್ದೆನ ಅಲಂಕರಿಸಕು ಹತ್ ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ, ಇಷ್ಟೊತ್ತು ಕೂಗೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಅಡ್ಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದಲ್ಲೇ ಮಾತಾಡೋ ಕಾತ್ ನನ್ನ ಕೈಯಿಂದ ಅಂತ ಅನ್ಸುದಕ್ಕೆ, ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಆಯ್ತಂತ ಹೇಳಿದ್ರೆ ನಾವು ಒಂದ್ಸಲ ಯಾವ ಭಾಷೆಯನ್ನ ಸ್ಟಾರ್ಟ್ ಮಾಡ್ತೀವಲ್ಲ ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗಿರುತ್ತೆ, ಅಲ್ಲಿಂದ ನಮ್ಗೆ ಈ ಬದಿಗೆ ಬಪ್ಪಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ. ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ. ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್ ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಿಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
3: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಅಕ್ಷತಾ ಗಿರೀಶ್ ಐತಾಳ್ ಅವರ ಮಾತನ್ನು ಇಷ್ಟು ತರಿಕೆ ಅಂತಲ್ಲ, ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತರ ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬಾರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕೊದ್ರು, ಇಲ್ಲಿನ ಮಕ್ಕಳು ನಡೆಸಿಕೊಡುವ ಕಾರ್ಯಕ್ರಮ, ಹಾಗಿದ್ಮೇಲೆ ತಡ ಮಾಡೋದು ಬೇಡ. ಮಕ್ಕಳ ಕಾರ್ಯಕ್ರಮ ಕೇಂಬಲ್ದ.
5: ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಮನಸ್ಸು ಎಂದರೆ ಮುದ್ದಾದ ಹೂವಿನಂತೆ, ಅವರ ನಗು, ಆಟ, ಮಾತು ಎಲ್ಲವೂ ಚಿಲಿಪಿಲಿ ಚಿಲಿಪಿಲಿ ಎಂದು ಮನವನ್ನು ಹರ್ಷಗೊಳಿಸುತ್ತದೆ. ಅಂತಹ ನಮ್ಮ ಪುಟ್ಟ ಪ್ರತಿಭೆಗಳ ಸೊಗಸಾದ ಕಾರ್ಯಕ್ರಮವೇ ಇಂದಿನ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕುದ್ರು ಇಲ್ಲಿನ ಮಕ್ಕಳು ತಮ್ಮ ಹಾಡು, ನಾಟಕ, ವಿವಿಧ ಕಲಾತ್ಮಕ ಪ್ರದರ್ಶನಗಳ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಲಿದ್ದಾರೆ. ಅವರ ಪ್ರದರ್ಶನದಲ್ಲಿ ಪ್ರತಿಭೆಯ ಕಿರಣ ಹೊಳೆಯಲಿದೆ. ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದರೆ ಆ ಕಾರ್ಯಕ್ರಮಕ್ಕೆ ವಿಘ್ನಗಳು ಉಂಟಾಗದಂತೆ ಗಣೇಶನನ್ನು ಸ್ತುತಿಸುವುದು ವಾಡಿಕೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಉಂಟಾಗದಂತೆ ಗಣೇಶನನ್ನು ಸ್ತುತಿಸಲು ಬರುತ್ತಿದ್ದಾರೆ ಅಭೀಶ್ ಮತ್ತು ಸನತ್ ಕುಮಾರ್.

ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಉಂಟಾಗದಂತೆ ಗಣೇಶನನ್ನು ಸ್ತುತಿಸಿದ ಅಭೀಶ್ ಮತ್ತು ಸನತಿವರಿಗೆ ಅಭಿನಂದನೆಗಳು. ಈಗ ನಮ್ಮ ಶಾಲೆಯನ್ನು ಹೊಗಳಿ ಹಾಡನ್ನು ಹಾಡಲಿದ್ದಾನೆ ನಮ್ಮ ಶಾಲೆಯ 3ನೇ ತರಗತಿಯ ವಿದ್ಯಾರ್ಥಿ.

ಒಂದು ಮುತ್ತಿನ ಕಥೆಯ ಹೇಳ್ತು ಈ ಶಾಲೆ. ಈ ಊರಲ್ಲಿದ್ದ ಮಕ್ಕಳು ಎಲ್ಲ ಶಾಲೆಗೆ ಬಂದ್ರೆ ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಬಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ

ಶಾಲೆ ಎಂದರೆ ಕೇವಲ ವಿದ್ಯಾಭ್ಯಾಸ ಮಾಡುವ ಸ್ಥಳವಲ್ಲ, ಅದು ನಮ್ಮ ಕನಸುಗಳಿಗೆ ರೆಕ್ಕೆ ನೀಡುವ ಪವಿತ್ರ ಮಂದಿರ. ಇಲ್ಲಿ ನಾವು ಅಕ್ಷರ ಜ್ಞಾನವಷ್ಟೇ ಅಲ್ಲ, ಶಿಸ್ತು, ಸಂಸ್ಕಾರ, ಸ್ನೇಹ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಯುತ್ತೇವೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ತಾಯಿ ಸಮಾನವಾದ ಈ ಶಾಲೆ ನಮ್ಮೆಲ್ಲರ ಹೆಮ್ಮೆ ಎಂದು ಹಾಡಿನ ಮೂಲಕ ವ್ಯಕ್ತಪಡಿಸಿದ ಪ್ರಣಮ್ ಇವನಿಗೆ ಅಭಿನಂದನೆಗಳು. ಹಾಡು ಎಂದರೆ ಕೇವಲ ಸ್ವರಗಳ ಸರಮಾಲೆಯಲ್ಲ, ಅದು ಭಾವನೆಗಳ ಅಭಿವ್ಯಕ್ತಿ. ಕೆಲವೊಮ್ಮೆ ಮಾತಿನಲ್ಲಿ ಹೇಳಲಾಗದ ಭಾವನೆಗಳನ್ನು ನಾವು ಹಾಡಿನ ಮೂಲಕ ವ್ಯಕ್ತಪಡಿಸುತ್ತೇವೆ. ಮನ ತುಂಬಿದ ಸಂತೋಷ, ಕೃತಜ್ಞತೆಯನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಲಿದ್ದಾನೆ 6ನೇ ತರಗತಿಯ ವಿದ್ಯಾರ್ಥಿ ಸನತ್ ಕುಮಾರ್.

0: ತನ್ನ ಹೃದಯದ ಭಾವನೆಗಳನ್ನು ಮಧುರ ಗಾನದ ಮೂಲಕ ವ್ಯಕ್ತಪಡಿಸಿದ ಸನತ್ ಕುಮಾರ್ ಇವನಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಭಕ್ತಿ ಎಂದರೆ ಮನಸ್ಸಿನ ಶಾಂತಿ, ಆತ್ಮದ ಪವಿತ್ರತೆ ಮತ್ತು ದೇವರ ಮೇಲಿನ ಅಚಲವಾದ ನಂಬಿಕೆ. ಸಂಗೀತದ ಮೂಲಕ ದೇವರನ್ನು ಸ್ಮರಿಸಲು ಬರುತ್ತಿದ್ದಾನೆ 5ನೇ ತರಗತಿಯ ಅಭಿಷ್.
1: ಇಕೋ ನೋಡ ರಂಗನ

ಚಿಕ್ಕ ಪಾದವ ಬಂಡೆಯ ಬಲೆಯ ಮಾಡಿದ ಉದ್ದಂಡ ಪಾದವ ಬಂಡಿಲಿದ್ದ ಜಗಟಾಸುರನ ಹದ್ದ ಪಾದವ ಬಂಡೆಯ ಬಲೆಯ ಮಾಡಿದ ಉದ್ದಂಡ

0: ಚಿಕ್ಕ ಪಾದವಾ.
1: ಭಕ್ತಿಗೀತೆಗಳು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಒಳಗಿನ ಚೈತನ್ಯವನ್ನು ಜಾಗೃತಗೊಳಿಸುತ್ತವೆ. ಭಕ್ತಿಭಾವದಿಂದ ಸುಂದರ ಭಕ್ತಿಗೀತೆಯನ್ನು ಹಾಡಿದ ಅಭೀಶ್, ಇವನಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಈಗ 4ನೇ ತರಗತಿಯ ಇಂಗ್ಲಿಷ್ ಪಠ್ಯ ಪುಸ್ತಕದ ಪದ್ಯವನ್ನು ಹಾಡಲಿದ್ದಾನೆ 4ನೇ ತರಗತಿಯ ವಿದ್ಯಾರ್ಥಿ ಅದ್ವಿತ್.

ಉತ್ತಮವಾದ ರೀತಿಯಲ್ಲಿ ಹಾಡನ್ನು ಹಾಡಿರುವ ಅದ್ವಿತ್ ಇವನಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಜೀವನದಲ್ಲಿ ಪರಿವರ್ತನೆ ಎಂದರೆ ಬದಲಾವಣೆ, ಬದಲಾವಣೆ ಎಂದರೆ ಬೆಳವಣಿಗೆ. ಕೆಲವೊಮ್ಮೆ ಸಣ್ಣ ತಪ್ಪುಗಳು, ತಪ್ಪು ನಡೆಗಳು ಅಥವಾ ಅಜ್ಞಾನದಿಂದ ನಾವು ತಪ್ಪು ದಾರಿಯಲ್ಲಿ ಸಾಗುತ್ತೇವೆ. ಆದರೆ ಅರಿವು, ಪ್ರೀತಿ, ಮಾರ್ಗದರ್ಶನ ಮತ್ತು ಅನುಭವಗಳು ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತವೆ ಎಂದು ತೋರಿಸುವ ಪರಿವರ್ತನೆ ಎಂಬ ಕಿರುಪ್ರಾಸನವನ್ನು ಮಾಡಿ ತೋರಿಸಲಿದ್ದಾರೆ ನಮ್ಮ ಶಾಲೆಯ 4, 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು.

0: ಎಂತ ಬಾಗೋತ್ ಕೇಳ್ದನ?
1: ಆಟ ಮುಗ್ದೇ ಹೋಯ್ತಲ್ಲ, ಬಾರಿ ಬೇಜಾರ್ ಕಣ್ಮರೆ.
2: ಅಲ್ಲ, ಹೊಟ್ಟಿ ಕೂದು ಶಾಲೆ ಮಕ್ಳು ಇಸ್ಲೈ ಕುಣಿತಲ್ದ? ಆ ಮಕ್ಳೇ ಹಂಗೆ ಎಲ್ಲಾದ್ರಲ್ಲೂ ಚುರ್ಕ್ ಹೌದಲ್ದ?
0: ಬೆಳಗೋರಿಗೆ ಆಟ ಮಾಡಿ ಕಣ್ಕಂಡೇ ಮನೆಗೆಲ್ಲ ಕಿಡಿತಲ್ದ?
1: ಹೌದೌದ್, ಈಗೆಲ್ಲ ಕಾಲ ಮಿತಿ ಅಲ್ದನ, ಮಧ್ಯರಾತ್ರಿಯೇ ಆಟ ಮುಗುದ್.
0: ಹೌದೌದ್, ಮನಿ ಹಬ್ಬ ಬನ್ನಿ.
3: ಭಾಗವತ್ರೆ, ನೀವು ಬಹಳ ಲಾಯಕ್ ಮಕ್ಕಳಿಗೆ ಅಜ್ಜಿ ಹೇಳಿಕೊಟ್ಟಿರಿ.
1: ಮುಂದಿನ ಸಲ ನಮ್ಮೂರಿನ ಆಟಕ್ಕೆ ನೀವೇ ಬರ್ಕ.
3: ಈಗ ನೀ ನಮ್ದೊಂದ್ ಸಣ್ಣ ಕಿರುಕಾಣಿಕೆ.
4: ನಿಮ್ಮೆಲ್ರು ಉತ್ಸಾಹದಿಂದ ಮಕ್ಳು ಒಂದಿಷ್ಟಾರು ಯಕ್ಷಗಾನ ಅಜ್ಜಿ ಕಲ್ತ್ರು.
5: ಅಲ್ಲ, ಆ ಗಂಟೆ ಹನ್ನೊಂದ್ ಆಯ್ತ, ನಮ್ಗೆ ಅಂತಾರು ಆಪಕ್ ವ್ಯವಸ್ಥೆ ಮಾಡಿರಿ. ಹಂಗೆ
3: ಆಯ್ಲಿ, ಆ ರಸ್ತೆ ತುದೇರಗು, ನಮ್ಮವ್ರ ನಿಮ್ಮನ್ ಬಿಟ್ ಬತ್ತ.
5: ಇನ್ನ ನಡ್ಕಂಡೆ ಹೋತು, ನಾನು ಶಂಕರ ಪಟ್ಟಂಗ್ ಹೊಡಿತಾರೆ, ಯಾವ ಬೂತೂ ನಮ್ಮಿನ್ ಬತ್ತಿಲ್ಲ.
3: ಹೌದೌದ್, ಮತ್ತ ನಂಗ್ ಸ್ವಲ್ಪ ಧೈರ್ಯ ಜಾಸ್ತಿ. ನಾನ್ ಇದ್ರು ಸಾಕ್ ಈ ಭಾಗವತ್ರಿಗೆ ಮತ್ತ ಚಂಡಿಯರಿಗೆ ಧೈರ್ಯ. ಅದ ಭಾಗವತ್ರೆ?
4: ಹೌದಪ್ಪ ಹೌದು, ಸರಿ ತಡ ಮಾಡಬೇಡ, ಇನ್ನ ವಾಪಲ್ಲ.

0: ಬಾಳ ದಪ್ಪಕ್ಕ ಅಂತಿತ್ ಈ ಮನುಷ್ಯರ ಹಾಡಕ್ಕಾದ್ರೂ ನಮ್ದು ಇವತ್ತಿನ ಕೆಲ್ಸ ಮುಗ್ದಂಗೆ.
1: ಮನೆಗೋ ಲಾಯ್ಕ್ ನಿದ್ರೆ ಮಾಡ್ಲಕ್ಕ.
2: ಆಯ್ತಾಯ್ತು, ಎಲ್ರು ಒಂದೊಂದ ಬದಿಗ ಹೊಕ್ಕಣಿ.
3: ಅಯ್ಯಯ್ಯೋ ಮಾಗುತ್ರೆ, ಭೂತ ಭೂತ ಹೆದ್ರಬೇಡ ಅಂತೈತೆ ಅಂತೈತ್.
0: ಹೌದಾ, ಅದು ಮರ ಮಾರ್ಯ.
4: ಭಾಗವತ್ರೆ, ಯಾಕೋ ನಾವು ಎಲ್ಲೋ ದಾರಿ ತಪ್ಪಿದ್ದೇವೆ ಅನ್ಸುತ್ತೆ. ಕೈಯಲ್ಲಿದ್ದ ಬ್ಯಾಟರಿ ಕೂಡ ಡೌನ್ ಆಯ್ತ.
5: ಅಲ್ಲ, ನಾನ್ ಹಿಂಗಾಗಲೇ ಹೇಳಿದ್ದೆ, ನಾವು ಬಲಕ್ ತಿರ್ಗಕ್ಕಿದ್ದಿ. ಬುದ್ಧಿವಂತ ಮಜ್ಜರ್ ಮಾತ್ ಕಳ್ಕೊಂಡ್ ಕೋಳಿ ಪಡಿಯ. ಈಗ ನಮ್ ದಾರಿ ತಪ್ಪಿಸಿ ಈ ರಾತ್ರಿ ನಾವೆಲ್ಲಂತ ಹಾಪದ.
4: ನೀವೆಂತ ದಾರಿ ಜಲೀಕರಣ ಮಾಡುದು, ಹಿಂದಕ್ಕೆ ಹಾಪದು ಬೇಡ ಅಂದ ನೀವೇ ಹೇಳ್ದಲ್ದ.
3: ಸಾಕ್ ನಿಲ್ಸಿ ನಿಂದಾಗಲು.
4: ಅಯ್ಯಯ್ಯೋ, ನಂಗಂತೂ ತುಂಬಾ ಹೆದರಿಕೆ ಆತಿತ್ತ. ಇಲ್ಲ ಮೋಹಿನಿ ಪಿಶಾಚಿ ಭೂತ ಎಲ್ಲ ಇತ್ತಂಬ್ರ. ಅಬ್ಬ, ನನಗಂತೂ ತುಂಬಾ ಹೆದರಿಕೆ ಆತಿತ್ತ.
3: ಸಮಾಧಾನ ಸಮಾಧಾನ, ಈ ರಾತ್ರಿ ಕಾಟನ್ ಸುತ್ತಿ ಸುತ್ತಿ ಸುತ್ತ ಆಗುದ್ ಬದ್ಲು ಇಲ್ಲೇ ಮರದ ಬಿಡ್ದೇಗ್ ಇವತ್ತಿನ ರಾತ್ರಿ ಕಳುವ.
4: ಅಯ್ಯಯ್ಯೋ ಇಲ್ಲ, ನಂಗಾತಿಲ್ಲಪ್ಪ, ಒಂದೆರಡು ಇತ್ತ ಇಲ್ಲ. ಏ ಪಂಜರ್ಲಿ, ಏ ಮಾ ಗಣಪತಿ, ಏ ಅಕ್ಷ ಶಿವರಾಯ, ನೀನೇ ನನ್ನ ಕಾಪಾಡ್ಬೇಕ.
5: ಇವಾಗ ಮನೆ ಕಂಡಂಗೆ
3: ನಿದ್ರೆ ಮಾಡುದ್ ಬೇಡ. ಇಲ್ಲೇ ಹೊಟ್ಲೆ ಕಂಡ ಹೂಕಂಡ ಸುತ್ತ ಕೂಗಂಡ ಬೆಳಗ್ ಮಾಡುವ. ಇಲ್ಲಿದ್ರೆ ಒಂದ್ ಪ್ರಸಂಗದ ಪದ ಹೇಳಕ್ಕಿ.
4: ಇದೆಯಂತ ಗ್ರಹಚಾರ ಮರ್ರೆ.
1: ಅಟ್ಯಾಕ್.
4: ಅಯ್ಯೋ.

0: ಮುಚ್ಚಬಾರ್ ನಿಮ್ಮ ಹತ್ರ ಇದ್ದ ಪೂರ್ತಿ ಹಣ ಕೊಟ್ಬಿಡಿ.
1: ಶಾಂತಿ ಶಾಂತಿ ಶಾಂತಿ ಸ್ನೇಹಿತರೆ.
2: ಸ್ನೇಹಿತರ
0: ಈ ತರಹದ ನಾಟಕ ಬೇಡ, ಇದ್ದಕ್ ಪೂರ್ತಿ ಕೊಟ್ಬಿಡಿ.
1: ರಾತ್ರಿ ಅಲ್ಲೇ ನಾವೇ ಮೂವರು ಅನ್ಕೊಂಡಿದ್ದೀವಿ, ನೀವು ಸಿಕ್ಕಿರು ನಮ್ ಪುಣ್ಯ, ನೀವು ನಮ್ ಸ್ನೇಹಿತರು. ಕೇಳಿ, ನಿಮಗೆ ನಾನು ನನ್ನಲ್ಲಿರೋದಕ್ಕಿಂತ ಹೆಚ್ಚಿನ ಹಣವನ್ನು ಕೊಡ್ತೇನೆ, ಆದ್ರೆ ನಂದೊಂದ್ ಶರತ್, ನೀವು ಅದನ್ನ ಕೇಳ್ರೆ ನಿಮ್ ಬದುಕೇ ಬದಲಾಗುತ್ತೆ.
3: ಜಾಸ್ತಿ ಹಣ ಕೊಡ್ತೀರಾ, ಬದುಕನ್ನೇ ಬದಲಾಯಿಸ್ತೀರಾ?
2: ಜಾಸ್ತಿ ಹಣ ಕೊಡ್ತೀರಾ, ಬದುಕನ್ನೇ ಬದಲಾಯಿಸ್ತೀರಾ?
1: ನಾವು ಯಕ್ಷಗಾನದವರು, ಈ ಕತ್ತಲಲ್ಲಿ ದಾರಿ ತಪ್ಪಿ ಈ ಕಾಡಿನಲ್ಲಿ ಅಲೆಯುತ್ತಿದ್ದೇವೆ. ಬೆಳಗಾಗುವವರೆಗೆ ಇಲ್ಲೇ ಪದ ಹೇಳ್ಬೇಕಂತ ತೀರ್ಮಾನ ಮಾಡಿದ್ದೇವೆ.
4: ಹೌದು, ನೀವು ನಮ್ ಜೊತೆ ಬನ್ನಿ.
3: ಅದಕ್ಕೆಲ್ಲ ನಮ್ಮ ಹತ್ರ ಪುರ್ಸೋತಿಲ್ಲ.
1: ದಿನ ರಾತ್ರಿ ನಿಮ್ದಿದೇ ಕೆಲ್ಸ ಅಲ್ವಾ? ಇವತ್ತೊಂದಿನ ನಮ್ ಪದ ಕೇಳಿ, ದುಡ್ಡು ಸಿಗುತ್ತೆ ಜೊತೆಗೆ ಖುಷಿಯೂ ಸಿಗುತ್ತೆ. ಸ್ವಲ್ಪ ಯೋಚನೆ ಮಾಡಿ.
3: ನಂಗಂತೂ ಆಟ ಅಂದ್ರೆ ತುಂಬಾ ಇಷ್ಟ. ಒಂದ್ಗಳಿಗೆ ಆಟ ಕಾಂಬಲೆ
5: ಎಲ್ಲಾದರೂ ನಮ್ಮನ್ನೆಲ್ಲ ಸಿಕ್ಕಾಗುಕ್ಕೆ ನೋಡಿದ್ರೆ ನಿಮ್ಮೆಲ್ಲರ ಕತ್ತು ಕಜಕ್.
1: ಆಗಲಿ, ನೀವೆಲ್ಲ ನಿಮ್ಮ ಆಯುಧಗಳನ್ನು ಪಕ್ಕಕ್ಕಿಟ್ಟು ಸಮಾಧಾನದಿಂದ ಕುಳಿತುಕೊಂಡು ಆಟ ನೋಡಿ. ಏ ಶಂಕರ, ಮುಂದಲ್ಲ ಹೆದರ್ಬೇಡ.

0: ಸಂತಾಪದ ಹೇಳ್ರಿ ಭಾಗವತ್ರೆ, ಅದ್ಭುತ, ನಿದ್ರೆ ಮಾಡ್ತಿದ್ದೆ, ನಿಮ್ ಪದ ಕೇಂಡ್ ಓಡೋಡಿ ಬಂದೆ.
1: ನಿಮ್ ಬಾಮಿನಿ ಸ್ವಲ್ಪ ಕೇಂಡ ನನ್ ಕಣ್ಣಾಗ ನೀರ್ ಬಂತ.
2: ತಕಣಿ ಭಾಗವತ್ರೆ, ಅಡ್ವಾನ್ಸ್ ನಮ್ಮೂರಿನ ಗೆಂಡದ ಬಗ್ಗೆ ನೀವೇ ಆಟ ಮಾಡ್ಕಲ್ದ?
3: ಇವರೆಲ್ಲ ಯಾರ? ನಮ್ಮೂರಿನ ತರ ಕಾಣ್ತಿಲ್ಲ, ಕಳ್ರ?
4: ಅಲ್ಲ ಅಲ್ಲ, ಇವ್ರು ಕಳ್ರ ಅಲ್ಲ, ಇವ್ರು ನಮ್ ಸ್ನೇಹಿತರು. ಇವರಿಗಾಗಿ ಇವತ್ತಿನ ಕಾರ್ಯಕ್ರಮ ಮಾಡಿದ್ದು.
3: ಸರಿ ಭಾಗವತ್ರೆ, ನಾವಿನ್ನು ಬತ್ತು.
4: ಸ್ನೇಹಿತರೆ, ಈ ಹಣವನ್ನು ತಗೊಳ್ಳಿ, ಇಷ್ಟು ನಿಮಗೆ.
3: ಬೇಡ ಭಾಗವತರೆ, ಬೇಡ.
5: ಭಾಗವತ್ರೆ, ನೀವು ಸುಲಭವಾಗಿ ಊರಿನ ಜನರಿಗೆ ನಮ್ಮನ್ನ ಹಿಡ್ಕೊಟ್ಟು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಕ್ಕಿತ್ತಲ್ಲ.
6: ಆದರೆ ಜನಗಳು ಕೊಟ್ಟ ಹಣವನ್ನು ನಮ್ಗೆ ಕೊಡ್ತಾ ಇದ್ದೀರಿ.
3: ಬೇಡ ಭಾಗವತರೆ, ಬೇಡ. ನೀವು ಇಷ್ಟು ಚಂದ ಪದ ಹೇಳಿದ್ದಕ್ಕೆ ನಾವೇ ನಿಮಗೆ ಹಣ ಕೊಡ್ಕೋ.
4: ಬೇಡಪ್ಪ ಬೇಡ, ನೀವು ಕದ್ದು ತಂದ ಹಣವನ್ನು ನಾನು ಸ್ವೀಕರಿಸುವುದಿಲ್ಲ. ನೀವು ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಿದರೆ ಮಾತ್ರ ಕೊಡಿ.
7: ಇಲ್ಲ ಭಾಗವತರೆ, ನಮ್ಗಾರಿಗೂ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಗೊತ್ತಿಲ್ಲ.
4: ತಗೊಳ್ಳಿ, ಈ ಹಣದಿಂದ ಸಣ್ಣ ಪುಟ್ಟ ವ್ಯವಹಾರ ಶುರು ಮಾಡಿ, ಅದರಿಂದ ಗೌರವ ಸಿಗುತ್ತೆ. ಈಗ ಕಳ್ತನದಿಂದ ನಿಮ್ಗೇನ್ ಸಿಗುತ್ತೆ? ಪೊಲೀಸರ ಭಯ ಅಷ್ಟೇ. ಅದನ್ನೆಲ್ಲ ಬಿಟ್ಟು ಎಲ್ಲರೊಂದಿಗೆ ಸುಖವಾಗಿ ಜೀವಿಸಿರಿ.
3: ಹೌದು ಭಾಗವತ್ರೆ, ನಮಗೂ ನಿಮ್ಮ ತರಾನೇ ಜನರ ಪ್ರೀತಿ ಗೌರವ ಬೇಕು.
7: ಹೌದು ಭಾಗವತ್ರೆ, ನಮಗೂ ನಿಮ್ ತರಾನೇ ಜನರ ಪ್ರೀತಿ ಗೌರವ ಬೇಕು.
3: ಇನ್ಮೇಲಿಂದ ನಾವ್ಯಾರು ಕಳ್ತನ ಮಾಡೋದಿಲ್ಲ.
7: ಹೌದು ಭಾಗವತ್ರೆ, ಇನ್ಮೇಲಿಂದ ನಾವ್ಯಾರು ಕಳ್ತನ ಮಾಡೋದಿಲ್ಲ.
3: ಹೌದು ಭಾಗವತ್ರೆ, ನಮಗೂ ಭಾಗವತಿಗೆ ಹೇಳಿಕೊಡ್ತೀರಾ?
4: ಖಂಡಿತ, ನಮ್ಮ ಮೇಳಕ್ಕೆ ಬನ್ನಿ, ಒಳ್ಳೆ ರೀತಿಯ ಸಂಪಾದನೆ ಸಿಗುತ್ತೆ, ಜೊತೆಗೆ ಜನರ ಪ್ರೀತಿ ಗೌರವನು ಸಿಗುತ್ತೆ.
8: ಮೊದ್ಲೇ ನಂಗೂ ಸ್ವಲ್ಪ ಮೊದ್ಲು ಹೇಳಿಕೊಡ್ತೀಯಾ?
4: ಖಂಡಿತ.
6: ಚಂಡಿ ಅವರೇ, ನಂಗೂ ಸ್ವಲ್ಪ ಚಂಡಿ ಹೇಳಿಕೊಡ್ತೀಯಾ?
4: ಆಯ್ತಾಯ್ತು, ಆಯ್ಲಿ, ನಮ್ದೊಂದ್ ಮ್ಯಾಲವೇ ಶುರು ಮಾಡುವ.
7: ಯಾವ

ಇದೀಗ ನಾವು ಕೇಳಿದ ಪರಿವರ್ತನೆ ಕಿರುಪ್ರಾಸನವು ಒಂದು ಮಹತ್ವದ ಸಂದೇಶವನ್ನು ನೀಡಿದೆ. ಜೀವನದಲ್ಲಿ ತಪ್ಪು ಮಾಡುವುದು ಮಾನವೀಯ, ಆದರೆ ಆ ತಪ್ಪನ್ನು ಅರಿತು ಸರಿಯಾದ ದಾರಿಗೆ ಮರಳುವುದು ಮಹತ್ವದ ಗುಣ. ನಿಜವಾದ ಬದಲಾವಣೆ ಹೊರಗೆ ಕಾಣಿಸಿಕೊಳ್ಳುವುದಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಆರಂಭವಾಗುತ್ತದೆ. ಈ ಪ್ರಾಸನದ ಮೂಲಕ ನಮ್ಮ ವಿದ್ಯಾರ್ಥಿಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಅವರ ಅಭಿನಯ, ಸಂಭಾಷಣೆ ಹಾಗೂ ಪರಿಶ್ರಮಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಹಿಮಾಲಯ ಪರ್ವತವು ನಮ್ಮ ದೇಶದ ಗರ್ವ, ಶಕ್ತಿ ಮತ್ತು ಶಾಂತಿಯ ಪ್ರತೀಕ. ಅದರ ಎತ್ತರವಾದ ಶೃಂಗಗಳು ನಮ್ಮನ್ನು ಧೈರ್ಯ, ಸ್ಥೈರ್ಯ ಮತ್ತು ಮಹತ್ವಾಕಾಂಕ್ಷೆಯತ್ತ ಪ್ರೇರೇಪಿಸುತ್ತದೆ. ಪ್ರಕೃತಿಯ ವೈಭವ ಮತ್ತು ದೇಶಭಕ್ತಿಯನ್ನು ಸಾರುವ ಪದ್ಯವನ್ನು ಹಾಡಲಿದ್ದಾನೆ 6ನೇ ತರಗತಿಯ ವಿದ್ಯಾರ್ಥಿ ಸನತ್ ಕುಮಾರ್.

0: ಇದೀಗ ನಾವು ಆಲಿಸಿದ ಹಿಮಗಿರಿಯ ಶೃಂಗ ಪದ್ಯವು ಹಿಮಾಲಯದ ವೈಭವವನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸಿದೆ. ಅದರ ಎತ್ತರದ ಶೃಂಗಗಳು ನಮ್ಮನ್ನು ಉನ್ನತ ಗುರಿಗಳತ್ತ ಹೆಜ್ಜೆ ಇಡಲು ಪ್ರೇರೇಪಿಸುತ್ತದೆ. ಉತ್ತಮವಾದ ರೀತಿಯಲ್ಲಿ ಭಾವಪೂರ್ವಕವಾಗಿ ಹಾಡಿರುವ ಸನತ್ ಕುಮಾರ್ ಇವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಇಷ್ಟು ಸಮಯದವರೆಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕುದ್ರು ಇಲ್ಲಿನ ಮಕ್ಕಳು ವೈವಿಧ್ಯಮಯ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ಆಲಿಸಿರುವಂತಹ ತಮಗೆಲ್ಲರಿಗೂ ಹೃದಯ ಸ್ಪರ್ಶಿ ಅಭಿನಂದನೆಗಳು.
1: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಕುದ್ರು ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರೀಯದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಅನಿತಾ, ಸಹ ಶಿಕ್ಷಕರಾದ ಸುಧಾಕರ್, ಪದವಿ ಶಿಕ್ಷಕರಾದ ಪ್ರಕಾಶ್ ಬಿಲ್ಲವ, ಗೌರವ ಶಿಕ್ಷಕರಾದ ಆಶಾ, ರವೀಂದ್ರ, ಯಶೋಧ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಕ್ತೆ ಇನ್ನೊಂದು ಶಾಲೆಯ ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತೀರಿ ರೇಡಿಯೋ ಕುಂದಾಪುರ 89.6 FM, ಇದು ಕಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದಬಾರಂದಾಡಿ.
2: ಈಗ ಕೇನಿ ಪ್ರಕಾಶ್ ಕುಂದಾಪುರ ಹಾಡಿರುವ, ಹರೀಶ್ ಕಂಚುಗೋಡ್ ಸಾಹಿತ್ಯ ನೀಡಿರುವ, ಗುರು ಕುಂದಾಪುರ ಫಿಲ್ಮ್ಸ್ ಅವರ ಈ ಹಾಡು ಎದ್ಯಂಗಿಪ್ಪು ಹೆಸರು ಕುಂದಾಪುರದ ಭಾಷೆ.

ಈಗ ಕೇಳಿ ಗುರು ಕುಂದಾಪುರ ಫಿಲ್ಮ್ಸ್ ರವರ ಕ್ಯಾನಿಮುಡಿ ಚಿತ್ರದ ಯತಿರಾಜ್ ಉಪ್ಪೂರು ಅವರು ಸಂಗೀತ ನೀಡಿ ಹಾಡಿರುವ, ನಾಗರಾಜ್ ವಿಠಲವಾಡಿಯವರು ಸಾಹಿತ್ಯ ನೀಡಿರುವ ಹಾಡು.

ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ, ಮಾತನಾಡದೆ ಇರಬೇಡ.

ஜோதி ஜுபு ஜுபு தே தேரலா ஜுபு ஜுபு தே தேரலா.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

Bala bala bala bala bala.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

खुशी सब कुछ तुम्हारे हाथ है। जो खड़ी है ये जवानी का नशा जीने वा

0: dile valórelo, dile cómelo.
1: आए हो तो देख लो दुनिया जरा।

खुशी सब कुछ तुम्हारे हाथ है। जो खड़ी है ये जवानी का नशा,

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

कैसा दस्तूर यहाँ, चिराग कहाँ, रोशनी कहाँ, अजब है।

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರೆ ಮಗನೇ ಬೆನ್ನ ಬರ್ರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
3: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
2: ಎಂತ ಮಾಡ್ನ ಅವನಿಗೆ ಶಾಲಿ ಹಾಪುಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡುಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಪ್ಪಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ
3: ಆ ಮಗು ಕೇಮದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
3: ಇಲ್ಲ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
2: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
3: ಆ ಗಂಡಿನ ಸುಳ್ಳೆ ಯಾಕೆ ಹೇಳ್ತೀರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರಣ್ ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
2: ಸುಮ್ನೆ ಮರ ಮಕ್ಕಳ ಮರಿ ಎದಿರಲ್ಲ
3: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ 5 ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
2: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
3: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲಿ ಬಿಟ್ಟಿ ಬಂದಿ
2: ಏ ಬೊಬ್ಬಾರಿಯಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ.
2: ಎಂತದ ಚಿಕ್ಕು,
1: ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನೆ ಕೋಳಿಗೆ. ಅಲ್ಲ ಮರತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಹೊಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತಲೆ.
1: ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ. ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದು ಅಷ್ಟೋ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಮೂಗ್ ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ? ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ.
1: ಅಕ್ಕ ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
3: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 90 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೊ ಹೋಗ.
4: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
3: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ, ಕುಂದ ಬರಂದಡೆ. ಇವತ್ತು ನನ್ನೊಟ್ಟಿಗೆ ಸಂಗೀತವನ್ನೇ ಉಸಿರಾಗಿಸಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಿರುವ ನಮ್ಮ ಕುಂದಾಪುರ ತಾಲೂಕಿನ ಕೋಟೇಶ್ವರದ ವಿದ್ಯಾಶ್ರೀ ಆಚಾರ್ಯ ಅವರು ನನ್ನೊಟ್ಟಿಗಿದ್ರೆ. ಅವರೊಟ್ಟಿಗೆ ಒಂದಷ್ಟು ಮಾತುಕತೆ, ಹಾಗೆ ಒಂದಷ್ಟು ಸುಮಧುರ ಗೀತೆಗಳನ್ನು ಕೇಂಬಂಗಾರಲ್ದ. ನಮಸ್ಕಾರ ಮೇಡಮ್.
3: ನಮಸ್ತೆ.
2: ಈಗ ಸಂಗೀತದ ಬಗ್ಗೆ ಒಂದು ಆಸಕ್ತಿ ಬರೋದಕ್ಕೆ ಕಾರಣ ಎಂತ ಮೇಡಮ್ ನಿಮ್ಗೆ? ಈಗ ಯಾಕಂತ ಹೇಳಿದ್ರೆ, ಒಂದು ಸಂಗೀತ ಕಲಿಬೇಕಂತ ಹೇಳಿದ್ರೆ ಹಿನ್ನೆಲೆ ಇರುತ್ತೈತೆ. ಈಗ ಮನೆಯಲ್ಲಿ ಯಾರು ಸಂಗೀತ ಕಲ್ತಿರ್ತಾರೆ ಅಥವಾ ನಿಮ್ಗೆ ನೀವು ಕಲಿಬೇಕಂತ ಆತರ ಏನಾದ್ರೂ ಅನಿಸಿತೆ ಅಂತ?
3: ನನ್ಗೆ ಮೈನ್ ಆಗಿ ಸಂಗೀತದಲ್ಲಿ ಮೊದಲನೇ ಗುರು ಅಂತ ಹೇಳಿದ್ರೆ ನಮ್ಮ ತಂದೆಯವರು, ಮಾರುತಿ ಆಚಾರ್ಯ ಅಂತ. ಸೊ ಅವರು ಮೂಲತಃ ಅಂದ್ರೆ ಮುಂಚೆ ಅವರು ಭಜನಾ ಕಲಾವಿದರಾಗಿದ್ರು. ಸೊ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಜನೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಭಜನೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಆವಾಗ ಅವರು ನನ್ಗೆ ಅದು ನಾನ್ ಚಿಕ್ಕೋಳಿರುವಾಗ ನನ್ಗೆ ಆಸಕ್ತಿ ಇಲ್ವೋ ಇತ್ತು ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರೇ ನನ್ನನ್ನ ಕರ್ಕೊಂಡೋಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ನನ್ಗೆ ಭಜನೆಯಲ್ಲಿ ಅವ್ರು ಹಾಡ್ಬೇಕಾದ್ರೆ ನನ್ನ ಅವ್ರ ಪಕ್ಕದಲ್ಲಿ ನನ್ನನ್ನು ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಹಾಗಾಗಿ ಮೋಸ್ಟ್ಲಿ ಅಲ್ಲಿಂದನೇ ನನ್ಗೆ ಆಸಕ್ತಿ ಬಂತು ಅಂತಾನೆ ಹೇಳ್ಬೋದು. ಅಂದ್ರೆ ನನ್ಗೆ ಸಂಗೀತದ ಗೀಳು ಒಂದು ಹುಟ್ಕೊಂಡಿದ್ದು ಅಲ್ಲಿಂದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಂದೆಯಲ್ಲಿ ಇದ್ದಂತಹ ಆಸಕ್ತಿ ಅದು ಮಗಳಿಗೆ, ಅಂದ್ರೆ ತಂದೆಯಿಂದ ಮಗಳಿಗೆ ಅಥವಾ ಮಕ್ಕಳಿಗೆ ಅದು ಆ ರಕ್ತಗತವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಅದೇ ರೀತಿ ಇದು ಕೂಡ ಹಾಗೆ ನನ್ಗೆ ಸಂಗೀತದಲ್ಲಿ ನನ್ಗೆ ಮೂಲ ಗುರು ಅಂತ ಹೇಳಿದ್ರೆ ತಂದೆಯವರೇ. ನನ್ನ ತಂದೆಯಿಂದಲೇ ನಾನು ಸಂಗೀತದ ಒಂದು ಜರ್ನಿಯನ್ನ ಶುರು ಮಾಡಿದ್ದು ಅಂತ ಹೇಳ್ಬೋದು.
2: ಅಂದ್ರೆ ಅದು ವಂಶ ಪರಂಪರೆಯಾಗಿ ಬಂದು ಬಿಡ್ತೀವಿ.
3: ಹೌದು ಹೌದು, ನಮ್ಮ ತಂದೆಯವರು ಹಾಗೆ, ನಮ್ಮ ದೊಡ್ಡಪ್ಪ ಇರ್ಬೋದು. ಸೊ ಅವರು ಕೂಡ ಹಾಗೆ ಒಳ್ಳೆಯ ಒಂದು ಭಜನಾ ಕಲಾವಿದ್ರು ಅವರು ಕೂಡ. ಸೊ ಅವರು ಹಾಗೆ ನಮ್ಮ ತಂದೆಯವರು ಇಬ್ರು ಕೂಡ, ತಂದೆಯವರು ಹಾಡುದ್ರಲ್ಲಿಯೂ ಕೂಡ ಅವರು ನಿಪುಣರು, ಹಾಗೇನೆ ಬೇರೆ ಬೇರೆ ವಾದ್ಯಗಳನ್ನ ಕೂಡ ನುಡಿಸ್ತಾ ಇದ್ದಾರೆ ಅವರು. ಸೊ ಅವರು ಮೂಲತಃ ಅಂದ್ರೆ ತಬ್ಲಾ ವಾದಕರಾಗಿದ್ರು. ಸೊ ತಬ್ಲಾ ಜೊತೆಗೆ, ಅಂದ್ರೆ ತಬ್ಲಾ ಜೊತೆಗೆ ಅವರು ಹಾಡನ್ನ ಹಾಡೋದ್ರ ಜೊತೆಗೆ ನನ್ನನ್ನು ಕೂಡ ಅವರು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಿಸ್ತಾ ಇದ್ರು. ಸೊ ನಂಗೆ ಅದು ಏನು ಅಂದ್ರೆ ಚಿಕ್ಕವರಿರುವಾಗ ಎಲ್ರಿಗೂ ಆಲ್ಮೋಸ್ಟ್ ಒಂದು ವೇದಿಕೆ ಹತ್ಬೇಕಾದ್ರೆ ತುಂಬಾ ಹೆದರಿಕೆ ಇರುತ್ತೆ. ಸೊ ಆ ಹೆದರಿಕೆ ನನಗೂ ಕೂಡ ಇತ್ತು. ಆದ್ರೂ ನಮ್ಮ ತಂದೆಯವರು ನನ್ಗೆ ಒಂದು ಆಗತ್ತೆ, ನನ್ನ ಮಗಳಿಗೂ ಸಂಗೀತದಲ್ಲಿ ಆಸಕ್ತಿ ಮೂಡಿಸುವ ಹಾಗೆ ಮಾಡ್ಬೇಕು ಅಂತ ಅವರೇ ಒಂದು ವೇದಿಕೆಗೆ ಕರೆಸಿ ನನ್ನ ಜೊತೆಗೆ ಕೂರಿಸ್ಕೊಂಡು, ನನ್ಗೆ ಭಯ ಆಗ್ತಿದ್ರು ಕೂಡ ಅವರು ನನ್ಗೆ ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಸೊ ಬಹುಶಃ ಅಲ್ಲಿಂದಾನೆ ನನ್ಗೆ ಆಸಕ್ತಿ ಹುಟ್ಟು, ಹಾಗೆ ಅಲ್ಲಿಂದಾನೆ ಕಂಟಿನ್ಯೂ ಆಯ್ತು ಆ ಜರ್ನಿ ಅಂತ ಹೇಳ್ಬೋದು.
2: ಈಗ ಮೇಡಮ್, ಈಗ ಸಂಗೀತ ಅಂತ ಹೇಳಿದಾಗ ಮೊದಲು ಒಬ್ಬರು ನೆನಪಾಗ್ತಾರೆ ಆಯ್ತಾ. ಈಗ ನೀವು ಸಂಗೀತವನ್ನ ನಿಮ್ ತಂದೆಯಿಂದ ದೊಡ್ಡಪ್ಪನಿಂದ ಎಲ್ಲ ಕಲ್ತಿರಿ ಆಯ್ತಾ, ಆದ್ರೆ ಈಗ ಸಂಗೀತ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ನೆನಪಾಗ್ತಾರೆ, ಆ ವ್ಯಕ್ತಿ ಯಾರು ನಿಮ್ಮ ಲೈಫ್ ಅಲ್ಲಿ?
3: ಸಂಗೀತ ಅಂತ ಹೇಳಿದ್ರೆ ನನ್ಗೆ ತುಂಬಾ ಜನ ಅಂದ್ರೆ ದೊಡ್ಡ ದೊಡ್ಡ ಮೇರು ಕಲಾವಿದರುಗಳೆಲ್ಲ ಇದ್ದಾರೆ ಸಂಗೀತದಲ್ಲಿ. ಆದ್ರೆ ನನ್ಗೆ ಫಸ್ಟ್ ಆಗಿ ನೆನಪಾಗುವಂತದ್ದು ಒಂದು ಶಂಕರ್ ಶಾನ್ಭಾಗ್ ಸರ್. ಸೊ ಅವರ ನಾನು ತುಂಬಾ ಹಾಡುಗಳನ್ನ ಕೇಳ್ತೇನೆ. ಅವರ ಹಾಡುವಂತ ಶೈಲಿ ಇರ್ಬೋದು, ಏರು ಧ್ವನಿಯಲ್ಲಿ ಅವರು ಹಾಡನ್ನ ತಲುಪಿಸುವಂತ ರೀತಿ. ಸೊ ಅದು ತುಂಬಾ ಜನ ಇದ್ದಾರೆ ಗಾಯಕರು, ಅದು ನನಗೆ ತುಂಬಾ ಇಷ್ಟವಾಗುದಂತೆ ಶಂಕರ್ ಶಾನ್ಭಾಗ್ ಅವರ ಹಾಡುಗಳು. ಸೊ ಅವರ ಹಾಡುಗಳಲ್ಲಿ ನಾನು ತುಂಬಾ ಕಲ್ತಿರುವಂತದ್ದು ಚಿಕ್ಕಂದಿನಿಂದಲೇ ಕೇಳ್ಕೊಂಡು ಬಂದಿರುವಂತ ಹಾಡುಗಳು ಅವರದ್ದು ಜಾಸ್ತಿಯಾಗಿ. ಸೊ ಹಾಗಾಗಿ ನನ್ಗೆ ಆದಷ್ಟು ನಾನು ಅವರದ ಹಾಡುಗಳನ್ನ ಕೇಳ್ತಾ ಬಂದಿದ್ದೇನೆ. ಹಾಗಾಗಿ ನನ್ಗೆ ಅವರು ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಹಾಡಲ್ಲಿ.
2: ಹಾಗೆ ಈಗ ಸಂಗೀತ ಕಲ್ತ ಮೊದಲು ಹಾಡಿದಂತ ಒಂದು ಹಾಡು ಯಾವ್ದು ಮೇಡಮ್ ನೀವು, ಮತ್ ಆ ಒಂದು ಕ್ಷಣ ಹೇಗಿತ್ತು? ಈಗ ಅಂತ ಹೇಳಿದ್ರೆ ನಾವು ಸಂಗೀತ ಕಲಿತೀವಿ, ಪ್ರತಿಯೊಂದು ಸಂಗೀತ ಅಂತಲ್ಲ ಯಾವುದೇ ಒಂದಾಗಿರ್ಬೇಕು ನಾವು ಕಲ್ತೇವೆ, ಕಲ್ತು ಅದಕ್ಕೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೈತ ಫಸ್ಟ್ ಗೆ. ಈಗ ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಲ್ತಾದ್ಮೇಲೆ ನಮ್ಗೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೆ. ಆ ವೇದಿಕೆ ಹತ್ತಬೇಕಿದ್ರೆ ಒಂದು ಕಾರಣ ಇರುತ್ತೈತೆ, ಯಾರೋ ಒಂದು ನಮ್ಮನ್ನ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ನೀವು ಮೊದಲು ಸಂಗೀತ ಕಲ್ತು ಹಾಡಿದಂತ ಒಂದು ಕ್ಷಣ ಹೇಗಿತ್ತು, ಅದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಕ್ಕೆ?
3: ಸಂಗೀತ ಕಲ್ತಿದ್ದಕ್ಕಿಂತ ನಾನು ಮೊದಲನೇ ಬಾರಿ ನನಗೆ ವೇದಿಕೆ ಅಂತ ಸಿಕ್ಕಿದ್ದು ಮುಂಬೈಯಲ್ಲಿ. ಯಾಕಂದ್ರೆ ನಾನು ಅಲ್ಲಿ ಹುಟ್ಟಿದ್ದು ಮುಂಬೈನಲ್ಲೇನೆ, ಅಂದ್ರೆ ಬೆಳೆದಿದ್ದಂದ್ರೆ ಊರಲ್ಲೇ, ನಾವು ಊರಿಗೆ ನಂತರ ಶಿಫ್ಟ್ ಆದ ನಂತರದಲ್ಲಿ ನಾನು ಬೆಳೆದಿದ್ದು ಊರಲ್ಲೇ. ಆದ್ರೆ ಹುಟ್ಟಿದ್ದು ಮುಂಬೈಯಲ್ಲಿ ಆಗಿದ್ರಿಂದ ಅಲ್ಲಿ ಚಿಕ್ಕ ಪುಟ್ಟ ಒಂದು ಕಾರ್ಯಕ್ರಮಗಳು ಅಲ್ಲಿ ಸಿಟಿಯಲ್ಲಿ ಆಗ್ತಾ ಇತ್ತು. ಕರ್ನಾಟಕ ಸಂಘ ಮುಂಬೈ ಅಂತ, ಅಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ಮೊದಲನೇ ಬಾರಿ ನಾನು ಪ್ರಾರ್ಥನೆ ಹಾಡಿದ್ ನೆನಪು ನನಗೆ. ಸೊ ಆ ಟೈಮ್ ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತಿದ್ದು ಆ ಕಾರ್ಯಕ್ರಮದಲ್ಲಿ. ಸೊ ಅದ ನಂತರದಲ್ಲಿ ನನ್ಗೆ ನಾನು ವೇದಿಕೆ ಅಂತ ಫಸ್ಟ್ ಬಂದಿದ್ದು ಊರಲ್ಲೇ. ಸೊ ಆಲ್ಮೋಸ್ಟ್ ಊರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ. ಅಲ್ಲಿಂದ ಹಾಗೆ ಆರಂಭ ಆಯ್ತು, ಹಾಗೆ ಸಿಂಗಿಂಗ್ ಜರ್ನಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು. ಮೊದಲಾಗಿ ನಾನು ಪ್ರಾರ್ಥನೆ ಹಾಡಿದ್ದೆ, ಅದ ನೆನಪು ನನಗೆ ಅಂತ ಹೇಳ್ತೀನಿ. ಹೌದು.
2: ಆತರ ಈಗ ಸಂಗೀತದ ಬಗ್ಗೆ ನಿಮ್ಗೊಂದು ಆಸಕ್ತಿ ಇದೆ ಅಂತ ಗೊತ್ತಾದಾಗ ನಿಮ್ಮನ್ನ ಸಂಗೀತದ ಬಗ್ಗೆ ಪ್ರೇರೇಪಿಸಿದ್ ಯಾರು ಮೇಡಮ್? ಈಗ ನಿಮ್ಗೊಂದು ಸಂಗೀತ ಇವಳು ಹಾಡಬಲ್ಲಳು ಅಂತೇಳಿ ಗೊತ್ತಾದ್ದ, ಈಗ ಸಂಗೀತ ಕಲ್ತಿದ್ದ ತಂದೆಯಿಂದ ದೊಡ್ಡಪ್ಪನಿಂದ, ಆದ್ರೆ ಸಂಗೀತ ಒಂದ್ ಹಾಡಬಲ್ಲಳು ಅಂತೇಳಿ ಒಂದು ಆಸಕ್ತಿ ಇದೆ ಅಂತ ಹೇಳಿ ನಿಮ್ಮನ್ನ ಪ್ರೇರೇಪಿಸಿದಾರು ಅಂತ ಹೇಳಿ ಇರ್ತಾರಲ್ಲ, ಅವ್ರು ಯಾರು
3: ಪ್ರೇರೇಪಿಸಿದವರು ಅಂತ ಹೇಳಿದ್ರೆ ನನ್ನ ಕಾಲೇಜಿನ ದಿನಗಳಲ್ಲಿ ನಾನು ನೆನಪಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೀಗೆ ಕ್ಯಾಶುವಲ್ ಆಗಿ ಹವ್ಯಾಸವಾಗಿ ನಾನು ಹಾಡ್ತಾ ಇದ್ದೆ ಅಷ್ಟೇ. ಏನು ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಆಗ್ತಾ ಇತ್ತು ವೇದಿಕೆ ಹತ್ಬೇಕಾದ್ರೆ. ಆ ಟೈಮಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಕಾಲೇಜಿನಲ್ಲಿ ಇರುವಂತ ಅಧ್ಯಾಪಕರು ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದು. ಸೊ ಅವರನ್ನ ನಾನು ಈ ಸಂದರ್ಭದಲ್ಲಿ ಕೂಡ ತುಂಬಾ ನೆನಪಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಗೊತ್ತಿರ್ಬೋದು ಕಾಲೇಜಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಆಗ್ತವೆ. ಸೊ ಅದರಲ್ಲಿ ನನ್ಗೆ ಫಸ್ಟ್ ವೇದಿಕೆಯಲ್ಲಿ ನನ್ಗೆ ನೀನು ಹಾಡ್ತೀಯ, ನೀನ್ ಕಾಂಪಿಟ್ ಮಾಡ್ತೀಯ, ನೀನ್ ಗೆದ್ದೆ ಗೆಲ್ತೀಯ ಅಥವಾ ಈ ತರ ಒಂದು ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಸರ್ ಸರ್ವೇಶ್ ಸರ್ ಅಂತ, ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ತದನಂತರದಲ್ಲಿ ಅಲ್ಲಿ ಮೇಡಮ್ ಇರ್ಬೋದು ಎಲ್ಲರೂ ಕೂಡ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ನನ್ಗೆ ನೀವು ಖಂಡಿತ ಹಾಡಿ ಹಾಡ್ತೀಯ ಗೆಲ್ತಿ ಅನ್ನೋ ಒಂದು ತುಂಬಾ ನನ್ಗೆ ಸಪೋರ್ಟ್ ಮಾಡಿದವರು ನಮ್ಮ ಸರ್ ಅಂತಾನೆ ಹೇಳ್ಬೋದು, ಸರ್ವೇಶ್ ಸರ್ ಅಂತ. ಸೊ ತದನಂತರದಲ್ಲಿ ನನ್ಗೆ ಹಾಗೆ ಕಂಟಿನ್ಯೂ ಕಾಲೇಜಿನ ದಿನಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಸೊ ಅಲ್ಲಿ ಹಾಗೆ ನನ್ಗೆ ಬಹುಮಾನಗಳು ಬರ್ತಾ ಇತ್ತು, ಅದು ತುಂಬಾ ಖುಷಿ ಆಗ್ತಾ ಇತ್ತು. ಆ ಕ್ಷಣ ನಾನು ಇವಾಗ್ಲೂ ನೆನಪಿಸ್ಕೊಳ್ತೇನೆ ತುಂಬಾ.
2: ಹಾಗೆ ಈಗ ಯಾವುದೋ ಒಂದು ಹಾಡು ಅಂತ ಹೇಳಿ ಈಗ ನಾವು ಕೆಲಸ ಮಾಡುವಾಗ ಅಥವಾ ಮನಸ್ಸಿಗೆ ಏನೋ ಬೇಜಾರಾದಾಗ ಅಥವಾ ಖುಷಿ ಆದಾಗ ಯಾವುದೋ ಒಂದು ಹಾಡು ನಮ್ಮನ್ನ ಪದೇ ಪದೇ ಕಾಡ್ತಾ ಇರತ್ತೈತ ಮನಸ್ಸಿನ ಮೂಲೆಯಲ್ಲಿ. ಎಲ್ಲೋ ಒಂದು ಅದನ್ನ ನಮ್ಮನ್ನ ಮನೆ ಮಾಡ್ಕೊಂಡೇ ಇರತ್ತ. ನಮ್ಗೆ ಬೇಜಾರಾದಾಗ, ಖುಷಿ ಆದಾಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ತುಟಿ ಅಂಚಿನಲ್ಲಿ ಅದು ಬರ್ತಾನೆ ಇರತ್ತೈತ. ಅಂತ ಒಂದು ಹಾಡು ನಿಮ್ಮ ಮನಸ್ಸಿನಲ್ಲಿ ಹುದಗಿದ್ದೇನಾದ್ರೂ ಇತ್ತ? ಆ ಒಂದು ಹಾಡು ಇದ್ದಿದ್ರೆ ಈಗ ಒಂದು ಜಲಕ್ ಒಂದ್ ಲೈನ್ ಹಾಡ್ಬಹುದಾ?
3: ಖಂಡಿತ. ಅಂದ್ರೆ ನನ್ಗೆ ಅಮ್ಮನ ಕುರಿತಾದಂತ ಕೆಲವೊಂದು ಹಾಡುಗಳು ತುಂಬಾ ಕಾಡುತ್ತೆ. ಅಂದ್ರೆ ಕೆಲವೊಂದು ಅಮ್ಮನ ಬಗ್ಗೆ ಇರ್ಬೋದು ಅಥವಾ ಬೇರೆ, ಅಂದ್ರೆ ಕೆಲವೊಂದು ಭಾವಗಳು ಒಂದೊಂದು ಹಾಡಿನಲ್ಲಿ ಒಂದೊಂದು ರೀತಿಯ ಭಾವಗಳಿರುತ್ತೆ. ಅದು ನನಗೆ ತುಂಬಾನೇ ಫಸ್ಟ್ ನೆನಪಾಗುವಂತ ಹಾಡು ಅಂತ ಹೇಳಿದ್ರೆ ನಾನು ಇದು ಮೋಸ್ಟ್ಲಿ ನಾನು ಇದು ಅಮ್ಮನಿಗೋಸ್ಕರನೇ ನಾನು ಡೆಡಿಕೇಟ್ ಮಾಡ್ತೇನೆ ಈ ಹಾಡನ್ನ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗ್ಗಿದೆ ಅಂತೇಳಿ. ಸೊ ಆ ಹಾಡು ಅವರಿಗೋಸ್ಕರ ನಾನು ಹಾಡ್ತೀನಿ. ಈ ಹಾಡು ನನಗೆ ಪರ್ಟಿಕ್ಯುಲರ್ ತುಂಬಾನೇ ಇಷ್ಟ, ಹಾಗಾಗಿ
2: ಹಾಡಿ ಮೇಡಮ್ ಒಂದು ಜಲಕ್ಕೆ ಹಾಡಿಕಂಬ.
3: ಖಂಡಿತ. ಇದು ಸಂಗೀತ ಅವರು ಡಾಕ್ಟರ್ ಸಿ ಅಶ್ವಥ್ ಅವರು ಸಂಗೀತ ಕೊಟ್ಟಿರುವಂತಹ ಹಾಡು ಇದು. ಅದ್ಭುತವಾದಂತಹ ಹಾಡು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ,

0: ಇಷ್ಟೊಂದು ಅರ್ಥಗರ್ಭಿತವಾದ ಹಾಡಲ್ಲ ಮೇಡಮ್?
1: ಹೌದೌದು, ಖಂಡಿತ ಖಂಡಿತ, ಇದೊಂದು ಭಾವಗೀತೆ, ಹಾಗಾಗಿ ತಂಗಿ ತುಂಬಾ ಇಷ್ಟವಾದಂತ ಹಾಡು, ಹಾಗಾಗಿ ಇದು ಡೆಡಿಕೇಟ್ ಮಾಡಿದ್ದೀನಿ.
0: ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಹಿಂದಿನ ಕವಿವರ್ಯರು ರಚಿಸಿರುವಂತ ಅದೆಷ್ಟೋ ಗೀತೆಗಳ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಹುದು.
1: ಅಂತ ಭಾವಗೀತೆಗಳು ಇವಾಗ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಒಂದು ಸಾಹಿತ್ಯನ ಕಮಲ್ ಅವರು ಬರೆದಿರುವಂತದ್ದು, ಸೊ ಅದ್ಭುತವಾದಂತ ಸಾಹಿತ್ಯ, ಹಾಗಾಗಿ ಈ ಹಾಡು ನನಗೆ ತುಂಬಾ ಇಷ್ಟ.
0: ಹೌದು ಮೇಡಮ್, ಆ ಕಾಲ ಅಂತಲ್ಲ ಈ ಕಾಲ ಅಂತಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅಂತ ಭಾವಗೀತೆಗಳು, ಅದೆಷ್ಟೋ ಭಾವಗೀತೆಗಳು ಈಗ ಸಿನಿಮಾ ಹಾಡುಗಳಾಗಿ ಮಾರ್ಪಾಟಾಗಿದೆ ಆಯ್ತಾ, ಆದ್ರೂ ಕೂಡ ಆ ಒಂದು ಭಾವಗೀತೆಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರ್ದಿರುವಂತದ್ದು ವರ್ಣಿಸ್ಲಿಕ್ಕೆ ಪದಗಳೇ ಸಾಲ್ದೇನು ಅಂತ ಹೇಳಕ್ ಯಾಕಂತ ಹೇಳಿದ್ರೆ
1: ಭಾವಗೀತೆಗಳು ಕೂಡ ಹಾಗೆ ಸಿನಿಮಾದಲ್ಲಿಯೂ ಬಂದು ಹೋಗಿದೆ, ಸಿನಿಮಾದಲ್ಲಿಯೂ ಕೂಡ ಅದು ಬೇರೆ ಟಚ್ ಕೊಟ್ಟಿದ್ದಾರೆ. ಹಾಗಾಗಿ ಭಾವಗೀತೆಗೆ ಅದು ಯಾವಾಗ್ಲೂ ಕೂಡ ಕೇಳ್ಬೇಕು ಅಂತ ಅನಿಸ್ತಾನೆ ಇರುವಂತಹ ಪದ್ಯ ಎಲ್ಲಾ ಹಾಡುಗಳು ಕೂಡ ಅಷ್ಟೇ. ಈಗ ಇದು ಒಂದೇ ಭಾವಗೀತೆ ಅಂತ ಅಲ್ಲ, ಎಷ್ಟೋ ಭಾವಗೀತೆಗಳಿದೆ. ಸೊ ಆ ಭಾವಗೀತೆಗಳು ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತ ಸಂಗೀತ ಸಂಯೋಜನೆ ಆಗಿರುವಂತದ್ದು, ಜೊತೆಗೆ ಸಾಹಿತ್ಯನು ಕೂಡ ಹಾಗೆ ಅಷ್ಟೇ ಅದ್ಭುತವಾದಂತ ಸಾಹಿತ್ಯಗಳಿದೆ. ಸೊ ಅಂತ ಭಾವಗೀತೆಗಳನ್ನ ಹಾಡೋದೇ ಒಂದು ಖುಷಿಯ ವಿಚಾರ.
0: ಹೌದ್ ಮೇಡಮ್, ಯಾಕಂತ ಹೇಳಿದ್ರೆ ಇವತ್ತಿನ ಸಿನಿಮಾ ಹಾಡುಗಳು ಎಷ್ಟೇ ಮನಸ್ಸಿಗೆ ಖುಷಿ ಕೊಟ್ಟರು ಕೂಡ ಅದು ಕ್ಷಣಿಕ ಆಗಿರುತ್ತೆ ಆಯ್ತಾ, ಆದ್ರೆ ಭಾವಗೀತೆಗಳು ಹಾಗಲ್ಲ. ಒಂದು ಸಲ ಅಲ್ಲ ಸಾವಿರ ಸಲ ಕೇಳಿದ್ರು ಕೂಡ ಅದೇನೋ ಒಂಥರ ಖುಷಿ ಕಾಣಿ, ಅದು ಮನಸ್ಸಿಗೆ ಒಂಥರ ಎಷ್ಟೇ ನೋವಾಗ್ಲಿ ಅದನ್ನ ಆ ಒಂದು ಗೀತೆ ಕೇಳಿದ ಕೂಡಲೇ ಅದನ್ನ ಮರ್ತು ಬಿಡುವಷ್ಟು ಶಕ್ತಿಯನ್ನ ಕೊಡತ್ತೆ ಆಯ್ತಾ. ಅಂತ ಒಂದು ಅದ್ಭುತ ರಚನೆ ಹಿಂದೆ ಎಲ್ಲ ಇದ್ದೇ ಆಯ್ತಾ. ಆದ್ರೆ ಇವತ್ತಿನ ರಚನೆಗಳೆಲ್ಲ ಸ್ವಲ್ಪ ಬದಲಾವಣೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ, ಆದ್ರೆ ಹಾಡುಗಳು ಹಾಗಲ್ಲ, ಮನಸ್ಸಿಗೆ ನಾಟುವಂತೆ ಇದ್ದೀತಾಯ್ತಾ ಆಗಲಿನ ಹಾಡುಗಳೆಲ್ಲ.
1: ಹೌದು ಹೌದು ಖಂಡಿತ, ಮನಸ್ಸಿಗೆ ತುಂಬಾ ಹತ್ತಿರವಾದಂತ ಹಾಡುಗಳು, ಹಾಗೆ ಸಾಹಿತ್ಯನು ಕೂಡ ಹಾಗೆ ಅದ್ಭುತವಾದಂತ ಸಾಹಿತ್ಯಗಳು.
0: ಅದೆಷ್ಟೋ ಗಾಯಕರು ಅಂತ ಭಾವಗೀತೆಗಳನ್ನ ಹಾಡಿ ಹೆಸರು ಮಾಡಿದ್ರಲ್ಲ, ತುಂಬಾ
1: ಭಾವಗೀತೆಗೆ ಹೆಸರುವಾಸಿಯಾಗಿರೋದು ಎಷ್ಟೋ ಜನ ಇದ್ದಾರೆ.
0: ಹೌದು ಮೇಡಮ್,
1: ಹೌದು ಖಂಡಿತ ಖಂಡಿತ.
0: ಹಾ ಮೇಡಮ್, ಈಗ ನನ್ಗೊಂದು ನೀವು ಯಾವ್ದೋ ಒಂದು ಖಾಸಗಿ ವಾಹಿನಿ ಒಂದರಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿರಿ ಅಂತ ಹೇಳಿ ಕೇಂದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಹಾ ಅಂದ್ರೆ ನಾನು ಅಂದ್ರೆ ವೃತ್ತಿ ಬದುಕಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಜರ್ನಲಿಸಂ ಓದ್ದು ಡಿಗ್ರಿ ಪದವಿಯಲ್ಲಿ, ಹಾಗೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ನಾನು ಬೆಂಗಳೂರಲ್ಲಿ ಬಸವ ಟಿವಿ ಅಂತ ಹೇಳಿ ಇತ್ತು, ಅಲ್ಲಿ ಬೇರೆ ಬೇರೆ ಭಾವಗೀತೆಗಳ ಸರಣಿ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ನಾನು ಆ ಭಾವಗೀತೆ ಕಾರ್ಯಕ್ರಮವನ್ನ ನೀಡಿದ್ದೆ. ಹಾಗೆ ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಥಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ನಾನು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಹಾಗೆ ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳು ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನಗೆ ಹೆಚ್ಚಾಗಿ ಜಾಸ್ತಿ ನಾನು ಭಾಗವಹಿಸಿದಂತಾನೆ ಹೇಳ್ಬೋದು. ತದ ನಂತರದಲ್ಲಿ ನಾನಂದ್ರೆ ನನಗೆ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ 4 ವರ್ಷ ಪಬ್ಲಿಕ್ ವಾಹಿನಿಯಲ್ಲಿ. ಸೊ ಆವಾಗ ನನ್ಗೆ ಮಾಧ್ಯಮದ ಬದುಕು ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡ ಅಂತಲೇ ಹೇಳ್ಬೋದು. ಅಂದ್ರೆ ನಾವು ಈ ವೃತ್ತಿ ಮತ್ತು ಪ್ರವೃತ್ತಿ ಇದೆಯಲ್ಲ, ಸೊ ಅದನ್ನ ಎರಡನ್ನೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಆ ಟೈಮಲ್ಲಿ. ಹಾಗಾಗಿ ನಾನು ವೃತ್ತಿ ಬದುಕಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟಿದ್ರಿಂದ ಸೊ ನನ್ಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಅಂದ್ರೆ ಈ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಅವಕಾಶ ಸ್ವಲ್ಪ ಕಡಿಮೆ ಆಗಿತ್ತು. ಯಾಕಂತ ಹೇಳಿದ್ರೆ ಸಮಯದ ಅಭಾವ. ಹಾಗಾಗಿ ಸೊ ವೃತ್ತಿ ಬದುಕಿಗೆ ನಾನಂದ್ರೆ 4 ವರ್ಷ ಜಾಸ್ತಿಯಲ್ಲಿ ವೃತ್ತಿ ಜೀವನದಲ್ಲೇ ಸ್ವಲ್ಪ

0: ಹೋಗಿದ್ರಿಂದ ವೇದಿಕೆ ಕಾರ್ಯಕ್ರಮಗಳು ನಾನು ಜಾಸ್ತಿ ಹೋಗಿದ್ದು, ಹಾಗಾಗಿ ನಾನು ವೇದಿಕೆ ಕಾರ್ಯಕ್ರಮಗಳಿಗೆ ಜಾಸ್ತಿ ಹೋಗ್ತಾ ಇದ್ದೆ. ಸ್ಪರ್ಧೆ ಅಂತ ಬಂದಾಗ ನಾನು ಕಾಲೇಜಿನ ದಿನಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ರಾಜ್ಯ ಮಟ್ಟದ ಸ್ಪರ್ಧೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಹೊರಗಡೆ ಜಿಲ್ಲಾ ಮಟ್ಟದ ಸಂಗೀತ ಸ್ಪರ್ಧೆ ಆಗಿರ್ಬೋದು, ಸೊ ಅಲ್ಲಿ ನಾನು ಜಾಸ್ತಿ ಭಾಗವಹಿಸಿದ್ದು ಅಂತ ಹೇಳ್ಬೋದು. ಹಾಗೆ ಯುವಜನ ಕ್ರೀಡೆ ಯುವಜನ ಇಲಾಖೆಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳಿರ್ಬೋದು, ಸೊ ಅಲ್ಲಿ ನಾನು ಹಾಗಾಗಿ ಸೊ ನಾನು ಟ್ರ್ಯಾಕ್ ಸಿಂಗಿಂಗ್ ಸ್ಪರ್ಧೆ ಅಂತ ಬಂದಿದ್ದು ನಾನು ಆಲ್ಮೋಸ್ಟ್ ಕಾಲೇಜಿನ ದಿನಗಳಲ್ಲಿ ಮಾತ್ರ.
1: ಮೇಡಮ್, ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಕೂಡ ಹಾಡ್ತೀರಾ ಅಂತ ಕೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
0: ಆರ್ಕೆಸ್ಟ್ರಾ ಅದೇ, ನಾನೀಗ ಇತ್ತೀಚೆಗೆ ಅಂದ್ರೆ ಈಗ ಒಂದ್ ವರ್ಷ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ, ಹಾಗಾಗಿ ಇಷ್ಟು ವರ್ಷಗಳಲ್ಲಿ ನಾನು ಜಾಸ್ತಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಬೆಂಗಳೂರು ಇರ್ಬೋದು, ಹಾಸನ ಆಗ್ಲೆ ಸಕಲೇಶ್ಪುರ ಮತ್ತೆ ಮುಂಬೈ ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸುಗಮ ಸಂಗೀತ ಇರ್ಬೋದು, ಹಾಗೆ ಕರೋಕೆ ಗಾಯನ, ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಈ ಕಾರ್ಯಕ್ರಮ ನೀಡಿದ ನಂತರ ಲೈವ್ ಕಾರ್ಯಕ್ರಮಗಳು, ಮಾಮೂಲಿ ಹೀಗೆ ಕಾರ್ಯಕ್ರಮಗಳು ಒಂದೊಂದೇ ನೀಡ್ತಾ ಬಂದಿದ್ದೆ. ಹಾಗಾಗಿ ಅದ್ರ ಜೊತೆಗೆ ನಾನು ಒಂದಿಷ್ಟು ಆಲ್ಬಮ್ ಸಾಂಗ್ ಗಳಿಗೆ ಕಂಪೋಸಿಷನ್ ಅನ್ನು ಕೂಡ ಮಾಡಿರುವಂತದ್ದು.
1: ಮೇಡಮ್, ಈಗ ಅಂತ ಹೇಳಿದ್ರೆ ಈಗ ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡಕ್ ಹೋಗ್ತಿರಲ್ಲ, ಅಲ್ಲಿ ಈಗ ಒಂದ ವೇದಿಕೆ ಅಂತ ಮೇಲೆ ಎಲ್ಲರಿಗೂ ಸಮಾನಾಗಿ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ ಆಯ್ತಾ, ಯಾಕಂತ ಹೇಳಿದ್ರೆ ಕೆಲವರಿಗೆ ಖುಷಿ ಕೊಟ್ರೆ ಇನ್ ಕೆಲವರಿಗೆ ಬೇಜಾರು ಕೂಡ ಆಗ್ತೈತಾ. ನೀವು ಹಾಡಿದಂತ ಒಂದು ವೇದಿಕೆ ಮೇಲೆ ವಿದ್ಯಾಶ್ರೀ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಿದ್ದ, ಅಥವಾ ಇನ್ ಕೆಲವರು ಇನ್ನು ಚೆನ್ನಾಗಿ ಹಾಡ್ಬೇಕಿತ್ತು ಅಂತ ಹೇಳಿದ್ದ ಸನ್ನಿವೇಶ ಎಲ್ಲಾದ್ರೂ ನಿಮ್ಗೆ ಮನಸ್ಸಿಗೆ ಖುಷಿ ಕೊಟ್ಟದ್ದ ಅಥವಾ ಬೇಜಾರಾದ ಸನ್ನಿವೇಶ ಇತ್ತ?
0: ಅಂದ್ರೆ ಸನ್ನಿವೇಶ ಅಂತ ಈಗ ನಾವು ಸಂಗೀತ ಅಂತ ಬಂದಾಗ ಒಂದು ಸಂಗೀತ ಸಾಗರ ಇದ್ದಾಗೆ ನಾವು ಕಲಿಯುವಂತ ಒಂದು ವಿಷಯಗಳು ತುಂಬಾ ಇದೆ ಸಂಗೀತದಲ್ಲಿ. ಸೊ ಹಾಗಾಗಿ ನಾವು ವೇದಿಕೆ ಪ್ರತಿಯೊಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹೋದಾಗ ಫಸ್ಟ್ ಒಂದ್ ಎರಡು ನಿಮಿಷ ಸ್ವಲ್ಪ ಭಯ ಇರುತ್ತೆ. ಸೊ ಆದ ನಂತರ ನಾವು ಹಾಡನ್ನು ಒಂದು ಪ್ರಸ್ತುತ ಪಡಿಸ್ತೇವೆ, ಆ ಹಾಡನ್ನು ಹಾಡಿದಾಗ ನಮ್ಮಲ್ಲಿ ಏನ್ ತಪ್ಪುಗಳಾಗಿದೆ ಅದು ನಮ್ಗೆ ಗೊತ್ತಾಗಿರುತ್ತೆ. ಸೊ ಆವಾಗ ಯಾವ್ದಾದ್ರು ಒಂದು ಗೀತೆನ ತಗೊಂಡು ನಾವು ಹಾಡಿದಾಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಬೇರೆಯವರು ಗುರುತಿಸಿದಾಗ ಒಂದಿಷ್ಟು ತಪ್ಪುಗಳನ್ನ ಕೆಲವರು ಹೇಳ್ತಾರೆ, ಇನ್ ಕೆಲವರು ಅದನ್ನ ಇನ್ನು ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಹೇಳಿದ್ರು. ಇನ್ ಕೆಲವರು ಬಂದು ಡೈರೆಕ್ಟ್ ಆಗಿ ಕೂಡ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಮೇಡಮ್, ಬಹಳ ಅದ್ಭುತವಾದ ಸ್ವರ ನಿಮ್ದು ಹಾಗೆ ಅಂತ. ಸೊ ಕೆಲವೊಂದು ಗೀತೆಗಳಲ್ಲಿ ಕೂಡ ಹೇಳಿದ್ದಾರೆ ಈ ತರ ಇಂಪ್ರೂವ್ಮೆಂಟ್ ಇರ್ಬೋದು ಅಂತ, ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಸೊ ಹಾಗೆ ಈಗ ಒಂದೊಂದು ನಾವು ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಗೀತೆಯನ್ನ ನಾವು ಪ್ರಸ್ತುತ ಪಡಿಸುವಾಗ ಒಂದಿಷ್ಟು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಈಗ ಕರೋಕೆಯಲ್ಲಿ ಹಾಗೆ ನಾವು ಕರೋಕೆಯಲ್ಲಿ ಇಂದಿಷ್ಟು ಲಿಮಿಟ್ ಅಲ್ಲಿ ಹಾಡ್ಬೇಕು ಅಂತ ಇದೆ, ಆದ್ರೆ ಲೈವ್ ಸಂಗೀತ ಅಂತ ಹೇಳಿದ್ರೆ ಆಗಲ್ಲ, ನಾವು ಅಲ್ಲಿ ಒಂದಿಷ್ಟು ವಾದ್ಯ ವೃಂದದವರು ಇರ್ತಾರೆ ಅವ್ರ ಜೊತೆ ಹಾಡ್ಬೇಕಾಗತ್ತೆ. ಕರೋಕೆ ಅಂತ ಬಂದಾಗ ನಾವು ಆ ಕರೋಕೆ ಎಷ್ಟು ಮ್ಯೂಸಿಕ್ ಇದೆ ಅಷ್ಟೇ ಹಾಡ್ಬೇಕಾಗತ್ತೆ. ಸೊ ಅವಾಗ ಅವರು ನೆನಪು ಮಾಡ್ಕೊಳ್ಳುವಂತದ್ದು ಅದೇ. ನಾನು ಲಾಸ್ಟ್ ಟೈಮ್ ಒಂದ್ ಎರಡ್ ಮೂರು ಕಾರ್ಯಕ್ರಮಗಳಲ್ಲಿ ಹೋದಾಗ ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹಾಡಿದ್ಯಾ, ಸೊ ಈ ಗೀತೆ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಬಹಳ ಹೇಗೆ ನೀವು ಇದನ್ನ ಇಷ್ಟನ್ನ ಕಲಿತೀರಾ, ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ, ಸೊ ಈ ತರ ಎಲ್ಲ ಕೇಳಿದ್ದಿದ್ದೆ ಅವರು. ಸೊ ಅವಾಗ ನಾನು ಹೇಳಿದ್ದು ಇಷ್ಟೇ, ನಾವು ಪ್ರಾಕ್ಟೀಸ್ ಮಾಡ್ತೀವಿ ಹೌದು, ಆದ್ರೆ ನಾವು ಮೂಲ ಗಾಯಕರು ಏನ್ ಹಾಡಿದಾರು ಆ ಹಾಡಿಗೆ 90% ನಾವು ಜಸ್ಟಿಸ್ ಅನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಂತ ಖಂಡಿತ ಒಂದಿಷ್ಟು ಕೆಲವೊಂದು ತಪ್ಪುಗಳಾಗಿದ್ದಿದೆ, ಸೊ ಅಂತ ಮೇಜರ್ ಅಂತ ಯಾರು ಹೇಳಲಿಲ್ಲ ನನ್ಗೆ.
1: ಅದೇ ಏನು ಇರುತ್ತಲ್ಲ ಅಂದ್ರೆ ಈಗ ತಪ್ಪು ಸರಿ ಎಲ್ಲಾನ ಸರಿ ಮಾಡ್ಕೊಂಡು ಹೋಗತ್ತೆ ಅಂತ ಹೇಳೋಕಾತಿಲ್ಲ, ತಪ್ಪು ಕೂಡ ಆಗುತ್ತೆ,
0: ತಪ್ಪುಗಳು ಚಿಕ್ಕ ಪುಟ್ಟ ತಪ್ಪುಗಳು ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಮೂಲ ಗಾಯಕರು ಹಾಡಿರುವಂತ ಎಷ್ಟೋ ಹಾಡುಗಳಿದೆ, ಸೊ ಆ ಹಾಡುಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಜಸ್ಟಿಸ್ ಅನ್ನ ಕೊಡ್ಬೇಕಂತ ಹೇಳಿದ್ರೆ ಅದು ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ, ಬಹಳಷ್ಟು ಅಭ್ಯಾಸ ಮಾಡ್ಬೇಕು ನಾವು. ಸೊ ಅಭ್ಯಾಸಕ್ಕಿಂತ ಹೆಚ್ಚಾಗಿ ಆ ಭಾವಗಳು, ಒಂದೊಂದು ಹಾಡಿನಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಭಾವಗಳಿದೆ, ಪ್ರತಿಯೊಂದು ನಾವು ಗಮನಿಸಿ ಹಾಡ್ಬೇಕು ಅಂದ್ರೆ ನಮಗೂ ಕೂಡ ಸ್ವಲ್ಪ ಭಯ ಜಾಸ್ತಿ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ತಪ್ಪುಗಳು ಒಂದಿಷ್ಟು ಆಗುತ್ತೆ, ಆ ತಪ್ಪುಗಳನ್ನ ನಾವು ತಿದ್ದುಪಡಿ ಮಾಡಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಹೋದಾಗ ಪ್ರಿಪೇರ್ ಮಾಡ್ಕೊಂಡು ನಾವು ಹಾಡ್ತೀವಿ ಅಂತ ಹೇಳ್ಬೋದು.
1: ಅದು ಸಂಗೀತದಲ್ಲ ಹಾಗೆಲ್ಲ ಮೇಡಮ್, ಅದೊಂಥರ ಸಮುದ್ರ ಇದ್ದಂಗಲ್ಲ, ನಾವು ಎಷ್ಟು
0: ವಿಷಯಗಳನ್ನ ಕಲಿತಷ್ಟು ವಿಷಯಗಳಿದೆ. ಒಂದು ಹಾಡನ್ನ ಕೇಳ್ತೀವಿ, ಒಂದ್ ಹಾಡನ್ನ ಒಂದ್ ಗಾಯಕರು ಒಂಥರ ಹಾಡಿರ್ತಾರೆ, ಇನ್ನೊಬ್ರು ಗಾಯಕರು ಇನ್ನೊಂದು ರೀತಿಯಲ್ಲಿ ಹಾಡಿರ್ತಾರೆ, ಇನ್ನೊಂದು ರಾಗ ಸಂಯೋಜನೆ ಮಾಡಿ ಹಾಡಿರ್ತಾರೆ. ಸೊ ಹಾಗಾಗಿ ಹಾಡುಗಳು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ತರ, ಈಗ ನಾವು ರಾಗ ಸಂಯೋಜನೆ ಇರ್ಬೋದು ಅಥವಾ ಅಲ್ಲಿ ರಿದಮ್ ಇರ್ಬೋದು, ಪ್ರತಿಯೊಂದು ಕೂಡ ಹಾಗೆ ಒಂದೊಂದು ಹಾಡು ಒಂದೊಂದು ವಿಭಿನ್ನ ಶೈಲಿಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ಅಟ್ ಲೀಸ್ಟ್ ಆ ಮೂಲ ಗಾಯಕರು ಏನ್ ಹಾಡಿರ್ತಾರೆ ಅದಕ್ಕೆ ನಾವು ಖಂಡಿತ ನ್ಯಾಯ ಕೊಡ್ಲೇಬೇಕು ಅಂತ ಹೇಳ್ಬೋದು.
1: ಹೌದು ಮೇಡಮ್, ಅದೇ ಅಂದ್ರೆ ಈಗ ತಪ್ಪುಗಳನ್ನ ಹೇಳಿದಾಗ ಮಾತ್ರ ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಸಂಗೀತನೇ ಹಾಗೆ ಅಲ್ಲ, ಈಗ ಬೇರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಆದ್ರೆ ಸಂಗೀತ ಹಾಗಲ್ಲ ಆಯ್ತಾ, ಅದೊಂಥರ ಅದ ಹೋಗ್ತಾನೆ ಇರುತ್ತೆ ಆಯ್ತಾ. ಅದಂದ್ರೆ ನಿಲ್ಲದ ಗಾಳಿ ತರ. ಯಾಕಂತ ಹೇಳಿದ್ರೆ ಅದೀಗ ನೀವು ಹಾಡಿದ್ದು ನಾನು ಹಾಡ್ಬಹುದು, ಇನ್ನೊಬ್ರು ಹಾಡ್ಬಹುದು, ಮತ್ತೊಬ್ರು ಹಾಡ್ಬಹುದು, ಆದ್ರೆ ಲಯಗಳು ಇದು ಬೇರೆ ಬೇರೆ ಆಗ್ತಾನೆ ಹೋಗುತ್ತೆ. ಹೌದು, ಹಾಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತೆ ಸಂಗೀತದಲ್ಲಿ ಕಲಿಬೇಕಾದದ್ದು ತುಂಬಾ ಇರುತ್ತೆ ಆಯ್ತಾ. ನಾನು ಇಷ್ಟು ಕಲ್ತಿದ್ದೀನಿ ಅಂತ ಹೇಳೋದಕ್ಕಿಂತ ನಾನು ಎಷ್ಟು ಕಲಿಬೇಕಾಗಿದೆ ಅನ್ನೋದು ತುಂಬಾ
0: ಕಲ್ತಿದ್ದೀನಿ ಅಂತ ಹೇಳೋದಿಲ್ಲ. ಕಣ್ ನಾನು ಯಾವುದೇ ಒಂದು ಗೀತೆನ ವೇದಿಕೆಯನ್ನ ಪ್ರಸ್ತುತ ಪಡಿಸುವಾಗ ಸೊ ನಾನು ಇನ್ನೊಬ್ಬರ ಹತ್ರ ಕೇಳ್ತೇನೆ ಈ ಹಾಡು ಹೇಗ್ ಹಾಡ್ಬೋದು, ಹೀಗ್ ಹಾಡಿದ್ರೆ ಈಗ ಚೆನ್ನಾಗಿರುತ್ತೆ. ಸೊ ಒಂದಿಷ್ಟು ಕಲ್ತಿರೋರು ಇರ್ತಾರೆ. ಸೊ ಅವ್ರ ಹತ್ರನು ಕೂಡ ತುಂಬಾ ಹಿರಿಯರು ಆಗಿರ್ಬೋದು, ಮಾರ್ಗದರ್ಶಿಗಳಿರ್ಬೋದು. ಸೊ ಅವ್ರ ಹತ್ರ ನಾನು ಖಂಡಿತ ಕೇಳಿ ನಾನು ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ನಾನು ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ.
1: ಮೇಡಮ್, ಈಗ ಸಂಗೀತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಕ್ಕೂ ಹಿಂದೆ ಸ್ವಲ್ಪ ಒಂದಿಷ್ಟು ದಿನಗಳ ಹಿಂದೆ ಹೋದಾಗ ಅಲ್ಲಿಯ ಸಂಗೀತಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನನ್ಗನ್ಸುತ್ತೆ. ನೀವೊಬ್ಬರು ಸಂಗೀತಗಾರರಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ?
0: ಖಂಡಿತ. ಈಗ ನಾವು ಶಾಸ್ತ್ರೀಯವಾಗಿ ನೋಡೋದಾದ್ರೆ ಅಲ್ಲಿ ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಂದಿಷ್ಟು ಇದೆ ಶಾಸ್ತ್ರೀಯವಾಗಿ ಬದಲಾವಣೆ ಆಗಿರೋದು. ಅಥವಾ ಇವಾಗಿನ ಸಂಗೀತ ಆಗಿರ್ಬೋದು, ಇವಾಗಿನ ಸಂಗೀತದಲ್ಲಿ ಜಾಸ್ತಿ ಟೆಕ್ನಾಲಜಿ ಇದೆ. ಟೆಕ್ನಾಲಜಿ ತಂತ್ರಜ್ಞಾನದಲ್ಲೇ ಇದೆ. ನಾವೀಗ ಒಂದು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ, ಒಂದು ಹಾಡಿನ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಹಾಗೆ ಮಾಸ್ಟರಿಂಗ್ ಅಲ್ಲಿ ಇರ್ಬೋದು. ಸೊ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ನಾವು ಟೆಕ್ನಿಕಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹಿಂದೆ ಆಗಿರ್ಲಿಲ್ಲ, ನಾವು ಒಂದ್ಸಲ ರೆಕಾರ್ಡಿಂಗ್ ಮಾಡಿದಾಗ ಅದ್ ಏನಿದೆ ಅದೇ ಬರುತ್ತೆ. ಬಟ್ ಟೆಕ್ನಿಕಲ್ ಇವಾಗ ಆಗಲ್ಲ, ಇಂಪ್ರೂವ್ಮೆಂಟ್ ಇದೆ. ಸೊ ಏನಾದ್ರೂ ವೇರಿಯೇಷನ್ಸ್ ಇದ್ರೆ ಅಲ್ಲಿಯೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಟೆಕ್ನಿಕಲಿ ಅಂತ ಹೇಳಿದ್ರೆ. ಟೆಕ್ನಿಕಲಿ ತುಂಬಾ ಮುಂದುವರೆದಿದೆ ಅಂತ ಹೇಳ್ಬೋದು. ಹಿಂದಿನ ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ಜಾಸ್ತಿ ಡೆಪ್ತ್ಗಳು ಅಂದ್ರೆ ಈಗ ಕೆಲವೊಂದು ಒಂದು ಹಾಡು ತಗೊಂಡಾಗ ಆ ಹಾಡಲ್ಲಿ ವೇರಿಯೇಷನ್ಸ್ ಇರ್ಬೋದು. ಸೊ ಇವಾಗಿನ ಹಾಡುಗಳು ಹಾಗಲ್ಲ, ಸ್ವಲ್ಪ ಮೆಲೋಡಿಯಲ್ಲಿ ಆಗಿರ್ಬೋದು ಅಥವಾ ರಿದಮ್ ಅಲ್ಲಿ ಆಗಿರ್ಬೋದು ಬದಲಾವಣೆಗಳು ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು.
1: ಮೇಡಮ್, ನೀವೀಗ ಸಂಗೀತ ಕ್ಲಾಸ್ ಕೂಡ ನಡೆಸ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಇದು ಹೌದಾ, ಹೇಗೆ, ಎಲ್ಲಿ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
0: ಬಿಗಿನಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಕರೋಕೆ ಸಂಗೀತ ಕ್ಲಾಸ್ ನಾನು ಮಾಡ್ತಾ ಇರೋದು. ಅಂದ್ರೆ ರೀಸೆಂಟ್ ಆಗಿ ಒಂದು 3-4 ತಿಂಗಳಷ್ಟೇ ಆಗಿದೆ ಆರಂಭ ಆಗಿ. ಸೊ ಹಾಗಾಗಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕರೋಕೆ ಮತ್ತೆ ಸುಗಮ ಸಂಗೀತ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇನೆ.
1: ಅದು ಎಲ್ಲಿ ಮಾಡ್ತಾ ಇದ್ರಿ ಮೇಡಮ್? ಯಾಕಂತ ಹೇಳಿದ್ರೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತೀವರು ವಿದ್ಯಾಶ್ರೀ ಆಚಾರ್ಯವರು ಒಂದು ಸಂಗೀತ ಕ್ಲಾಸ್ ಕೊಡ್ತಾ ಇದ್ದಾರೆ. ಹಾ, ನನಗೂ ಸೇರ್ಬೇಕು, ಯಾಕಂದ್ರೆ ಅವ್ರ ತರನೇ ಆಗ್ಬೇಕಂತ ಒಂದಿಷ್ಟು ಮಂದಿಯಲ್ಲಿ ಇರುತ್ತೆ. ಈಗ ನಿಮ್ಮನ್ನು ಸಂಪರ್ಕಿಸಬೇಕು, ನೀವು ಎಲ್ಲಿ ಸಂಗೀತ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀರಾ ಅಥವಾ ಹೇಗೆ?
0: ನಾನು ಕುಂದಾಪುರದಲ್ಲಿ ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೀನಿ, ಪೂರ್ವಿಕ ಕಾಂಪ್ಲೆಕ್ಸ್ ಅಲ್ಲಿ. ಅಲ್ಲಿ ಕರೋಕೆ ಸಂಗೀತ ಮತ್ತೆ ಸುಗಮ ಸಂಗೀತ ಎರಡು ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಅಥವಾ ಅಂದ್ರೆ 3-4 ತಿಂಗಳಾಗಿದಷ್ಟೇ ನಾನು ಆರಂಭ ಮಾಡಿ, ಹಾಗಾಗಿ ಇದನ್ನು ಬಿಗಿನಿಂಗ್ ಸ್ಟೆಪ್ಸ್ ಅಂತಾನೆ ಹೇಳ್ಬೋದು.
1: ಈಗ ನಿಮ್ಗೆ ಮೇಡಮ್ ಈಗ ಒಂದು ಹಾಡು ಮರಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಹಾಡು ಏನಾದ್ರೂ ಇದೆಯಾ ನಿಮ್ಮ ಮನಸ್ಸಿನಲ್ಲಿ? ಯಾವ್ದೋ ಒಂದು ಭಾವಗೀತೆ ಆಗಿರ್ಬೋದು, ಸಿನಿಮಾ ಹಾಡು ಕೂಡ ಆಗಿರ್ಬೋದು ಆಯ್ತಾ, ಯಾವ್ದೋ ಒಂದು ಹಾಡು ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದದ್ದು ಅಂತ ಒಂದು ಹಾಡು ಇತ್ತ?
0: ಅದೇ ನನ್ಗೆ ಸ್ವಲ್ಪ ನಾನು ಸಿನಿಮಾ ಗೀತೆಗಳಿಗಿಂತ ಜಾಸ್ತಿಯಾಗಿ ಕೇಳಿದ್ದು ಭಾವಗೀತೆ. ಹಾಗಾಗಿ ಭಾವಗೀತೆಗಳು ತುಂಬಾ ಇದೆ, ತುಂಬಾ ಹಾಡುಗಳಿದೆ. ಆದ್ರೆ ನನ್ಗೆ ತುಂಬಾ ಇಷ್ಟ ಆಗುವಂತ ಹಾಡು ಒಂದು ಯಾಕೋ ಕಾಣಿ ರುದ್ರವೀಣೆ ಅಂತೇಳಿ ಒಂದು ಹಾಡಿದೆ. ಆ ಹಾಡುಗಳು ತುಂಬಾನೇ ಇಷ್ಟ ನನ್ಗೆ. ಆ ಹಾಡು ಕೂಡ ಹಾಗೆ ಬಹಳ ಚೆನ್ನಾಗಿದೆ. ಸೊ ಅದನ್ನ ಹಾಡ್ಲಿಕ್ಕೆ ನಾನು ಬೇಕಾದ್ರೆ ಪ್ರಯತ್ನ ಮಾಡ್ತೇನೆ.
1: ಒಂದು ಲೈನ್ ಹಾಡಿ ಮೇಡಮ್, ಯಾಕಂತ ಹೇಳಿದ್ರೆ ನೀವು ಹೇಳುವಾಗ್ಲೇ ನನ್ಗೂ ಕೇಳ್ಬೇಕು ಅನ್ಸ್ತಾ ಇತ್ತ. ಒಂದು ಲೈನ್ ಹಾಡಿ ಕಾಂಬ.
0: ಇದು ದರಾ ಬೇಂದ್ರೆ ಅವರ ಒಂದು ಗೀತೆ, ಅದ್ಭುತವಾದಂತಹ ಗೀತೆ. ಸೊ ಹಾಡಿ ಕೇಳಿದಷ್ಟು ಮತ್ತಷ್ಟು ಕೇಳಬೇಕು ಅನ್ನುವಂತ ಹಾಡು.

0: ಅದು
1: ತುಂಬಾ ಖುಷಿ ಆಯ್ತು ಮೇಡಮ್. ಯಾಕೆಂತ ಹೇಳಿದ್ರೆ ಆ ಹಾಡುಗಳೇ ಅದೇನು ಅರ್ಥಗರ್ಭಿತ ಅಂತ ಹೇಳಕ್ಕಾಯ್ತಾ. ಅದರಲ್ಲೂ ನಿಮ್ಮ ಧ್ವನಿಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇವಾಗ್ಲೇ ಒಂದಿಷ್ಟು ಹಾಡುಗಳು ಪ್ರಸಾರ ಆಗಿದ್ದೆ ಆಯ್ತಾ. ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಇವಾಗ್ಲೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಹಾಡುಗಳು ಪ್ರಸಾರ ಆಗಿದೆ. ಒಂದಿಷ್ಟು ಜನರ ಮನವನ್ನ ಗೆದ್ದಿದೆ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ವಿದ್ಯಾಶ್ರೀ ಆಚಾರ್ಯ ಅವರ ಪ್ರಕಾರ ಹೇಳುದಾದ್ರೆ ಸಂಗೀತ ಅಂದ್ರೆ ಏನ್ ಮೇಡಮ್? ಈಗ
0: ಸಂಗೀತ ಅಂತ ಹೇಳಿದ್ರೆ ನನ್ಗೆ ಉಸಿರು ಪ್ರಕಾರ, ನನ್ಗೆ ಖಂಡಿತ ಸಂಗೀತವಿಲ್ಲದೆ ಜೀವನವಿಲ್ಲ, ಜೀವನ ಇಲ್ಲದೆ ಸಂಗೀತ ಇಲ್ಲ. ಆತರ ಸಂಗೀತ ಜೀವನದ ಒಂದು ಭಾಗ ಅಂತಾನೆ ಹೇಳ್ಬೋದು.
1: ಹೌದು ಮೇಡಮ್, ಅದೇನು ಹೇಳ್ತಾರಲ್ಲ, ಎಷ್ಟೇ ಮನಸ್ಸಿಗೆ ನೋವಾದ್ರೂ ಕೂಡ ಒಂದು ಕ್ಷಣ ಒಂದು ಸಂಗೀತದ ಒಂದು ಲೈನ್
0: ಕಲ್ಲು ಮನಸ್ಸನ್ನ ಕೂಡ ಕರಗಿಸುವಂತ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ ಅಂತಾನೆ ಹೇಳ್ಬೋದು.
1: ನಿಜವಾಗ್ಲೂ ಹೌದು ಮೇಡಮ್. ಎಂತಕ್ಕಂತ ಹೇಳಿದ್ರೆ ಎಷ್ಟೇ ಮನಸ್ಸಿಗೆ ಭಾರ ಆದ್ರೂ ಕೂಡ ಒಂದ್ ಹಾಡು, ಅದ್ ಯಾವ್ದು ಕೂಡ ಆಗಿರ್ಬೋದು ಆಯ್ತಾ, ಯಾವ್ದೋ ಒಂದು ಹಾಡು ನಮ್ಮ ಮನಸ್ಸನ್ನ ಬದಲಾಯಿಸುವಂತ ಒಂದು ಶಕ್ತಿ ಇರೋದು ಹಾಡಿಗೆ ಮಾತ್ರ.
0: ಖಂಡಿತ, ಸಂಗೀತದಲ್ಲಿ ಥೆರಪಿ ಕೂಡ ಬಂದಿದೆ. ಎಷ್ಟೋ ಎಷ್ಟೋ ಮಾನಸಿಕ ಕಾಯಿಲೆ ಇರ್ಬೋದು, ಸೊ ಪ್ರತಿಯೊಂದಕ್ಕೂ ಕೂಡ ಸಂಗೀತ ಒಂದು ದಿವ್ಯೌಷಧ ಅಂತಾನೆ ಹೇಳ್ಬೋದು. ಸಂಗೀತ ಥೆರಪಿ ಕೂಡ ಇದೆ, ಅದ್ರ ಮೂಲಕ ಚಿಕಿತ್ಸೆನು ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಸಂಗೀತಕ್ಕೆ ಎಷ್ಟು ಪವರ್ ಇದೆ ಅನ್ನೋದ್ರು ಗೊತ್ತಾಗುತ್ತೆ.
1: ಈಗ ಸಂಗೀತ ಕಲಿಬೇಕಂತ ಒಂದಿಷ್ಟು ಜನರಿಗೆ ಆಸೆ ಇರುತ್ತೆ. ಈಗ ನಂಗೂ ಕೂಡ ಸಂಗೀತ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಮೇಡಮ್. ಈಗ ಸಂಗೀತ ಕಲಿಯುವವರಿಗೆ, ಆಸಕ್ತಿ ಇರುವವರಿಗೆ ನಿಮ್ಮ ಒಂದು ಕಿವಿ ಮಾತು
0: ಹೇಳೋದಾದ್ರೆ, ಈಗ ನಾವು ಹಿಂದೆ ಇರುವಾಗ ಅಂದ್ರೆ ನಾವು ಕಾಲೇಜಿನ ದಿನಗಳಲ್ಲಿ ಇರುವಾಗ ವೇದಿಕೆಗಳು ಸಿಗ್ತಾ ಇದ್ದದ್ದು ತುಂಬಾ ಕಡಿಮೆ, ಅಂದ್ರೆ ಕಡಿಮೆ ಅಂತ ಹೇಳಿದ್ಕಿಂತ ನಾವು ಈಗ ಕಾಲೇಜಿನ ದಿನಗಳು ಒಂದಿಷ್ಟು ಕಾಂಪಿಟೇಷನ್ಸ್ ಗಳಲ್ಲಿ ಭಾಗವಹಿಸ್ತಾ ಇದ್ವಿ, ನಮಗೂ ಒಂದು ವೇದಿಕೆ ಹತ್ತಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಯನೂ ಇರುತ್ತೆ, ವೇದಿಕೆನು ಸಿಗ್ತಾ ಇರ್ಲಿಲ್ಲ, ತುಂಬಾ ಅವಕಾಶಗಳು ಕಡಿಮೆ ಇತ್ತು. ಆದ್ರೆ ಇವಾಗ ಹಾಗಲ್ಲ, ಕರೋಕೆಗಳು ಬಂದ ನಂತರ ಅವಕಾಶ

0: ತುಂಬಾ ಭಯ ಇರುತ್ತಿತ್ತಲ್ವಾ, ಹಾಗೆ ಅವ್ರಿಗೂ ಕೂಡ ತುಂಬಾ ಭಯ ಇರುತ್ತೆ. ಸೊ ಆ ಭಯನ ಬಿಟ್ಬಿಡಿ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಪ್ರಾಕ್ಟೀಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾಡನ್ನ ಕೇಳಿ. ಒಬ್ಬ ಸಂಗೀತಗಾರನಿಗೆ ತಾನು ಹಾಡೋದಕ್ಕಿಂತ ಹೆಚ್ಚಾಗಿ ಕೇಳ್ಬೇಕಂತೆ ಆ ಹಾಡನ್ನ. ಹಾಗಾಗಿ ನೀವು ಜಾಸ್ತಿ ಕೇಳಿದಷ್ಟು ಆ ಹಾಡು ಚೆನ್ನಾಗಿ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಆ ಪ್ರಾಕ್ಟೀಸ್ ಮಾಡಿ ಜೊತೆಗೆ ನಿಮ್ಗೆ ವೇದಿಕೆಯಲ್ಲಿ ಎಲ್ಲಿ ಅವಕಾಶ ಸಿಗುತ್ತೆ ಆ ವೇದಿಕೆ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿರಂತರ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಒಂದು ಹಂತಕ್ಕೆ ತಲುಪಬಹುದು. ಸೊ ನಾನು ಒಂದು ವೇದಿಕೆಯಲ್ಲಿ ಹಾಡಬಲ್ಲೆ ಅನ್ನೋ ಧೈರ್ಯ ಇರುತ್ತೆ ನಿಮ್ಮಲ್ಲಿ. ಸೊ ಹಾಡಿ, ನಿಮ್ ಮನ್ಸಿಗೆ ಖುಷಿ ಕೊಡುತ್ತಾ ಹಾಡಿ. ಖಂಡಿತ ವೇದಿಕೆಗಳನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟೋ ಸ್ಪರ್ಧೆಗಳಾಗತ್ತೆ, ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು. ಸೊ ಅವರೆಲ್ಲರಿಗೂ ನಾನು ಹೇಳೋದೊಂದೇ, ಚೆನ್ನಾಗಿ ಅಭ್ಯಾಸ ಮಾಡಿ, ವೇದಿಕೆಯನ್ನ ಬಳಸ್ಕೊಳ್ಳಿ ಅಂತ ಅಷ್ಟೇ.
1: ಇದೊಂದು ಸಲಹೆ ನಿಮ್ಮಿಂದ ಸಿಕ್ಕಿದೆ ಆಯ್ತಾ ಮೇಡಮ್. ಈಗ ನನ್ಗೆ ಅನ್ಸುತ್ತಾಯ್ತಾ, ಈಗ ನೀವು ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರ, ನಂದು ಒಂದು ಸಣ್ಣ ಒಂದು ಸಮಸ್ಯೆ ಈಗ ನನ್ನ ಕಾಣ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ನನಗೂ ಸಂಗೀತ ಕಲಿಬೇಕಂತ ತುಂಬಾ ಆಸೆ ಇದೆ. ಯಾಕಂತ ಹೇಳಿದ್ರೆ ಕಲಿಬೇಕನ್ನುವ ಆಸೆ ಇದೆ, ಮನ್ಸಿದೆ, ಮತ್ತೆ ಸಂಗೀತ ಹಾಡ್ಬಲ್ಲೆ, ಆದ್ರೆ ಸರಿಯಾಗಿ ಹಾಡ್ಲಿಕ್ಕೆ ಬರ್ತಾ ಇಲ್ಲ. ಏನೋ ಇನ್ನೂ ಕಲಿಬೇಕಂತ ಒಂದು ಮನಸ್ಸಿದೆ. ಯಾಕಂತ ಹೇಳಿದ್ರೆ ಕಲಿಬೇಕಂದ್ರೆ ನಂಗೆ ಹಣ ಬೇಕು, ಹಣ ಕೊಟ್ಟು ಕಲಿಯುವಂತ ಒಂದು ಮನಸ್ಸು ನನ್ನ ಹತ್ರ ಧೈರ್ಯ ಇಲ್ಲ. ಬಟ್ ಅಂತ ಒಂದು ಮನಸ್ಥಿತಿಯಲ್ಲಿ ಈಗ ಕಲಿಬೇಕು, ನನ್ಗೆ ಆಸಕ್ತಿ ಇದೆ ಅಂತ ಒಂದು ಮನಸ್ಸಿದೆ, ಆದ್ರೆ ನನಗೆ ಹಣ ಕೊಟ್ಟು ಕಲಿಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅಂತದೊಂದು ಅಂತ ಬಡ ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಯೋದಕ್ಕೆ ಆಸಕ್ತಿ ಇದ್ರೆ ಅವಕಾಶ ಇದೆಯಾ?
0: ಖಂಡಿತವಾಗಿಯೂ, ಖಂಡಿತ ಅವಕಾಶ ಇದೆ. ಬಡ ವಿದ್ಯಾರ್ಥಿಗಳು ಅಂದ್ರೆ ಅವರಲ್ಲಿ ಪ್ರತಿಭೆ ಇದೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡದು ಬೇರೆ ವಿಷಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಅವರಲ್ಲಿ ಮುಖ್ಯವಾಗಿ ಅವರಿಗೆ ಆಸಕ್ತಿ ಇರಬೇಕು. ಈಗ ಎಷ್ಟೋ ಕ್ಲಾಸ್ಗಳಾಗುತ್ತೆ, ಎಷ್ಟೋ ತರಗತಿಗಳಾಗುತ್ತೆ. ಸೊ ಇವಾಗ ಏನಾಗಿದೆ ಅಂದ್ರೆ ಶಾಸ್ತ್ರೀಯವಾಗಿ ಕಲಿಯೋರು ಸಂಖ್ಯೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಈ ಕರೋಕೆ ಬಂದ ನಂತರ. ಸೊ ಕೆಲವರು ಬರ್ತಾರೆ ಒಂದ್ ವಾರ, ಆಮೇಲೆ ಸ್ವಲ್ಪ ಆಸಕ್ತಿಗಳು ಕಡಿಮೆ ಆಗುತ್ತೆ. ಈ ತರ ಆಗ್ಬಾರ್ದು. ಸಂಗೀತ ಕಲಿಬೇಕು ಅಂತ ಒಂದ್ಸಲ ನೀವು ಅನ್ಕೊಂಡ್ರೆ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಖಂಡಿತ ಅಂತ ವಿದ್ಯಾರ್ಥಿಗಳಿದ್ರೆ ನಾನು ಖಂಡಿತ ಸಂಗೀತ ಅಭ್ಯಾಸ ಮಾಡಿಸ್ತೇನೆ. ಸೊ ನನ್ಗೆ ಎಷ್ಟು ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ಸಂಗೀತದ ಅಭ್ಯಾಸವನ್ನ ಕೊಡ್ಲಿಕ್ಕೆ ಅವರಿಗೆ ನಾನು ಕೂಡ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬೋದು.
1: ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಮೇಡಮ್, ತಪ್ಪು ತಿಳ್ಕೊಳ್ಬೇಡಿ, ಒಂದಿಷ್ಟು ವಿದ್ಯಾರ್ಥಿಗಳು ಒಂದ್ ಮೂರ್ನಾಲ್ಕು ಜನ ನನ್ನ ಹತ್ರ ಏನು ಕೇಳಿದ್ರೆ ಆಯ್ತಾ, ನನಗೆ ಸಂಗೀತ ಕಲಿಬೇಕಂತ ಆಸಕ್ತಿ ಇದೆ, ಆದ್ರೆ ನನಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ನಾನು ಹೇಳಿದೆ ನಿಮ್ಗೆ ಅವಕಾಶ ಕಲ್ಪಿಸಿ ಕೊಡುವಂತ ಕೆಲಸ ನಂದು ಅಂತ ಹೇಳಿದೆ. ಆದ್ರೆ ಮುಂದೆ ಅವ್ರ ಮನೆಯಲ್ಲಿ ಒಂದಿಷ್ಟು ಒತ್ತಡಗಳಿಂದಾಗಿ ಅವ್ರು ಹಿಂದೆ ಉಳ್ಕೊಂಡಿದ್ದಾರೆ ಆಯ್ತಾ. ಬಟ್ ತುಂಬಾ ಅಂತ ವಿದ್ಯಾರ್ಥಿಗಳು ತುಂಬಾ ಜನ ಇರ್ತಾರೆ ಆಯ್ತಾ ನಮ್ಮ ಸುತ್ತಮುತ್ತಲು. ಈಗ ನೀವು ಹೇಳಿದ್ರೆ ಕಲಿಬೇಕನ್ನುವ ಆಸಕ್ತಿ ಇದ್ದರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಖಂಡಿತ. ಯಾಕಂತ ಹೇಳಿದ್ರೆ ಸಂಗೀತ ಆಗ್ಲಿ ಅಥವಾ ವಿದ್ಯೆ ಆಗ್ಲಿ, ಅದರಲ್ಲಿ ನಾವು ಇನ್ನೊಬ್ಬರಿಗೆ ದಾರಿ ಎರೆಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವ್ದು ಇಲ್ಲ ಮೇಡಮ್.
0: ನಮ್ಮಲ್ಲಿ ಏನು ಜ್ಞಾನ ಇದೆಯೋ ಅಥವಾ ನಮ್ಮಲ್ಲಿ ಏನು ಒಂದಿಷ್ಟು ವಿಚಾರಗಳು ಗೊತ್ತಿದೆಯೋ, ಸೊ ಅವರಿಗೆ ನಾವು ಅದನ್ನ ಹೇಳಿ ಕೊಡುದ್ರಲ್ಲಿ ಅದು ದೊಡ್ಡ ಕೆಲಸನೇ ಅಂತಾನೆ ಹೇಳ್ಬೋದು. ಬಹಳಷ್ಟು ಒಂದು ಪುಣ್ಯದ ಕೆಲಸನೇ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ನಾವು ಕೂಡ ಪರಿಪೂರ್ಣರಲ್ಲ, ಆದ್ರೂ ಕೂಡ ಏನು ನಮ್ಗೆ ತಿಳಿದ ಮಟ್ಟಿಗೆ ಆ ವಿದ್ಯಾರ್ಥಿಗಳಿಗೆ ಕೊಟ್ಟು ನಾವು ಸಂಗೀತದ ವಿದ್ಯೆಯನ್ನ ಸ್ವಲ್ಪನಾದ್ರೂ ನಾವು ಕೊಡ್ತಾ ಇದ್ರೆ, ಸೊ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವ್ದು ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಮೇನ್ ಆಗಿ ಅವರಿಗೆ ಆಸಕ್ತಿ ಬೇಕು ಖಂಡಿತವಾಗಿ ಸಂಗೀತದಲ್ಲಿ. ಮುಖ್ಯವಾಗಿ ಸಹನೆ, ತಾಳ್ಮೆ ತುಂಬಾ ಮುಖ್ಯ. ನಾವು ಯಾವುದೇ ಒಂದು ಗೀತೆನ ಕಲಿಬೇಕಾದ್ರೆ ಅಥವಾ ಯಾವುದೇ ಒಂದು ಚರಣನು ಪಲ್ಲವಿನೂ ಯಾವುದೇ ಒಂದು ಹಾಡ್ಬೇಕಾದ್ರೆ ಪೇಷನ್ಸ್ ತುಂಬಾನೇ ಮುಖ್ಯ. ಸೊ ನಾವು ಗಮನವಿಟ್ಟು ತುಂಬಾ ನಾವು ಕಲ್ತ್ರೆ ಖಂಡಿತವಾಗಿ ಅವರು ಕೂಡ ಮುಂದೆ ಬರ್ತಾರೆ, ಅವ್ರಿಗೂ ಕೂಡ ವೇದಿಕೆ ಸಿಗುತ್ತೆ, ಅವರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ತೀನಿ.
1: ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂತ ಹೇಳಿದ್ರೆ ಇಂಥದೊಂದು ಒಂದು ಒಳ್ಳೆ ಮನಸ್ಸು ನಿಮ್ಗಿದೆಯಲ್ಲ, ಅದು ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ಈಗ ವಿದ್ಯಾಶ್ರೀ ಆಚಾರ್ಯ ಅವರಿಗೆ ಸಂಗೀತದ ಒಟ್ಟಿಗೆ ಬೇರೆ ಏನಾದರೂ ಹವ್ಯಾಸಗಳಿತ್ತ? ಯಾಕಂತ ಹೇಳಿದ್ರೆ ನೀವು ಹಾಡುಗಾರರ, ಸಂಗೀತ ಕ್ಲಾಸ್ ಇದೆ, ಮನೆಯಲ್ಲಿ ಒಂದಿಷ್ಟು ಕೆಲಸಗಳಿರುತ್ತೆ, ಒತ್ತಡ ಇರುತ್ತೆ, ಇದ್ರ ನಡುವೆ ಬೇರೆ ಏನಾದರೂ ಹವ್ಯಾಸ, ಬರೆಯುವಂಥದ್ದಾಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಬೇರೆ ಇನ್ನೇನು ಹವ್ಯಾಸಗಳಿತ್ತ?
0: ನಾನಂದ್ರೆ ಹಿನ್ನೆಲೆ ಧ್ವನಿ ಕಲಾವಿದೆಯಾಗಿ ಕೂಡ ಮಾಡ್ತೇನೆ. ಯಾಕಂದ್ರೆ ಮಾಧ್ಯಮ ಕ್ಷೇತ್ರ ಆಗಿದ್ರಿಂದ ನನ್ಗೆ ಒಂದೇ ಫೀಲ್ಡ್ ಅಂತ ಹೇಳಿ ನಾನು ಸೆಟ್ ಆಗಿಲ್ಲ. ಎಲ್ಲಾ ಕಡೆ ಆದಷ್ಟು ನಾನು ಏನ್ ಆಸಕ್ತಿ ಇದೆಯೋ, ಅದು ಯಾವ್ದು ಸಮಯ ಸಿಗುತ್ತೋ ಅದಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೇನೆ. ನಾನಂದ್ರೆ ಕಾಲೇಜ್ ಮುಗಿದ ನಂತರ ನಾನು ಆರೇಳು ವರ್ಷ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಆವಾಗ ನಾನು ನಾನು ಹಿನ್ನೆಲೆ ಧ್ವನಿ ಕೂಡ ಕೊಡ್ತಾ ಇದ್ದೆ. ಅಂದ್ರೆ ಬೇರೆ ಬೇರೆ ಜಾಹೀರಾತುಗಳಿಗಿರ್ಬೋದು ಅಥವಾ ಸ್ಟೋರೀಸ್ಗಳಿಗೆ ಕತೆ, ಸೊ ಈ ತರ ಬೇರೆ ಬೇರೆ ಕತೆಗಳಿಗೂ ಕೂಡ ಹಿನ್ನೆಲೆ ಧ್ವನಿಯನ್ನ ಕೊಟ್ಟಿದ್ದೇನೆ, ಲೇಖನಗಳಿಗೂ ಕೂಡ ಕೊಟ್ಟಿದ್ದೇನೆ. ಹಾಗೆ ನನ್ನ ಹವ್ಯಾಸ ಅಂತ ಹೇಳಿದ್ರೆ ನನ್ಗೆ ಕೆಲವೊಂದು ನಿರ್ದೇಶನ ವಿಭಾಗದಲ್ಲಿ ಕೂಡ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಶಾರ್ಟ್ ಮೂವೀಸ್ಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಸೊ ಅದು ಬೆಂಗಳೂರಲ್ಲಿ ಕೂಡ ಒಂದು ಕಿರುಚಿತ್ರ ಆಗಿತ್ತು. ಆ ಕಿರುಚಿತ್ರಕ್ಕೆ ಸಂಗೀತ ನಿರ್ದೇಶನದ ಜೊತೆಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಸಿನಿಮಾದಲ್ಲಿ, ಸಿನಿಮಾ ವರ್ಕ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟ್ ಇತ್ತು ನನಗೆ ತುಂಬಾ. ಸೊ ಹಾಗಾಗಿ ಅವಕಾಶಗಳು ಇತ್ತು, ಬಟ್ ನನಗೆ ಅವಕಾಶ ಸಿಗುವಷ್ಟರಲ್ಲಿ ನಾನು ಇಲ್ಲಿ

0: ಊರಿಗೆ ಊರಲ್ಲಿ ಸೆಟ್ಲ್ ಆಗಿದ್ದೆ, ಹಾಗಾಗಿ ನನ್ಗೆ ಅಲ್ಲಿ ಅವಕಾಶಗಳು ಸ್ವಲ್ಪ ಕಡಿಮೆ ಆಯ್ತು. ಸೊ ಬೆಂಗಳೂರಲ್ಲಿ ಕೂಡ ನಾನು ಅಲ್ಲಿ ಸಿನಿಮಾದಲ್ಲಿ ಕೂಡ ಕೆಲಸ ಮಾಡಿದ್ದೆ ಅಂತ ಹೇಳಿಕ ಇಷ್ಟಪಡ್ತೇನೆ.
1: ಒಂದು ಅದ್ಭುತ ಪ್ರತಿಭೆ ನೀವೀಗ, ಯಾಕಂತ ಹೇಳಿದ್ರೆ ತುಂಬಾ ಪ್ರತಿಭೆಗಳು ನಿಮ್ಮ ಹತ್ರ ಇದೆ, ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂತ ಹೇಳಿದ್ರೆ ನಾನು ಕೇವಲ ಸಂಗೀತ ಒಂದೇ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಹವ್ಯಾಸಗಳು ಮಾಡಿದಂತ ಕೆಲಸಗಳು ತುಂಬಾ ಇದೆ ಆಯ್ತಾ. ಹಾಗೆ ನಿಮ್ಗೀಗ ಅಂದ್ರೆ ಮುಂದಿನ ಗುರಿ ಮತ್ತೆ ಕನಸು ಏನಾದ್ರು ಇರ್ತಾ? ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಇರತ್ತೆ, ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಸಂಗೀತ ಕ್ಷೇತ್ರದಲ್ಲಿ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡ್ಬೇಕು ಅಂತ ಇರುತ್ತೆ, ಮತ್ತೆ ಕನಸುಗಳನ್ನು ಕೂಡ ಇಟ್ಕೊಂಡಿರ್ತಾ. ಅಂತ ಕನಸು ಮತ್ತು ಗುರಿ ಏನಾದ್ರು ನೀವು ಇಟ್ಕೊಂಡಿರಿಯಾ?
0: ಕನಸು ಅಂತ ಹೇಳಿದ್ರೆ ಇದೆ, ನಾನು ಸಂಗೀತವೇ ನನ್ಗೆ ಕನಸು. ಸೊ ಇದೇ ನಾನು ಒಬ್ಬ ಓರ್ವ ಹಿನ್ನೆಲೆ ಗಾಯಕಿಯಾಗಿ ನಾನು ಗುರುತಿಸ್ಕೊಳ್ಬೇಕು ಅನ್ನೋ ಕನಸಿದೆ. ಹಾಗಾಗಿ ನಂದು ಇದೇ ಪಯಣ ನಾನು ಮುಂದುವರಿಸ್ತಾನೆ ಇದ್ದೇನೆ ಸಂಗೀತ ಕ್ಷೇತ್ರದಲ್ಲಿ. ಹಾಗಾಗಿ ನನ್ಗೆ ಇದರಲ್ಲೇ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಹಿನ್ನೆಲೆ ಧ್ವನಿ ಹಾಗೆ ಸಂಗೀತ ಇದೆರಡರಲ್ಲೂ ಕೂಡ ನಾನು ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ. ಹಾಗಾಗಿ ಸೊ ನಾನು ಏನ್ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೆ, ಸಿನಿಮಾದ ಕೆಲಸ ಆಗಿರ್ಬೋದು ಅಥವಾ ವಾಯ್ಸ್ ಓವರ್ ಏನ್ ಮಾಡ್ತಾ ಇದ್ದೇನೆ, ಸೊ ಅದೇ ಕ್ಷೇತ್ರದಲ್ಲಿ ನಾನು ಮುಂದುವರಿಬೇಕು ಅನ್ನೋ ಆಸೆ ಇದೆ. ಹಾಗೆ ಡಬ್ಬಿಂಗ್ ಕೂಡ ಮಾಡ್ಬೇಕು ಅನ್ನೋ ಆಸೆ ಇದೆ, ನೋಡ್ಬೇಕು ಇನ್ನೇನಾಗತ್ತೆ ಅಂತ. ವಾಯ್ಸ್ ಓವರ್ ಆಲ್ರೆಡಿ ಕೊಡ್ತಾ ಇದ್ದೆ, ಇನ್ನು ವಾಯ್ಸ್ ಡಬ್ಬಿಂಗ್ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಖಂಡಿತ ಅದರಲ್ಲಿಯೂ ಕೂಡ ಮುಂದುವರೆದ್ರೆ ಮಾಡೇ ಮಾಡ್ತೇನೆ ಅಂತ.
1: ಖಂಡಿತ ಮೇಡಮ್, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಖುಷಿ ಕೂಡ ಆಯ್ತಾಯ್ತಾ, ಯಾಕಂತ ಹೇಳಿದ್ರೆ ಒಬ್ಬ ಸಂಗೀತಗಾರ್ತಿ ಜೊತೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ನನಗ್ ತುಂಬಾ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನಮ್ಮ ಕುಂದಾಪುರದಲ್ಲಿ ಒಂದಿಷ್ಟು ಸಂಗೀತಗಾರರು ಇದ್ರ ಆಯ್ತಾ, ಅವರೆಲ್ಲ ಎಲೆ ಮೊರೆಯ ಕಾಯಿ ಅಂತಿದ್ರೆ ತುಂಬಾ ಪ್ರತಿಭೆಗಳಿದೆ ಆಯ್ತಾ, ಅದನ್ನ ಗುರುತಿಸಿ ಪ್ರೋತ್ಸಾಹಿಸುವ ಚಿಕ್ಕ ಪ್ರಯತ್ನ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ನಡೀತಾ ಇದೆ. ಇವತ್ತು ನೀವು ಒಂದಿಷ್ಟು ಕನಸುಗಳ ಗುರಿಗಳ ಬಗ್ಗೆ ಹೇಳಿದ್ರಿ, ಅವೆಲ್ಲವೂ ಮುಂದಿನ ದಿನಗಳಲ್ಲಿ ನೆರವೇರ್ಲಿ, ನಿಮ್ಮೆಲ್ಲ ಕನಸುಗಳ ಜೊತೆಗೆ ನೀವು ಅನ್ಕೊಂಡ ಗುರಿಯನ್ನು ತಲುಪಲಿ, ಅದಕ್ಕೆ ದೇವರ ಸಹಾಯ ಸಹಕಾರ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗೆ ಇಷ್ಟು ಹೊತ್ತು ನನ್ನೊಟ್ಟಿಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಗೆ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೆ, ಇಷ್ಟು ಹೊತ್ತು ಹಾಡುಗಾರ್ತಿ ವಿದ್ಯಾಶ್ರೀ ಆಚಾರ್ಯ ಕೋಟೇಶ್ವರ ಅವರೊಟ್ಟಿಗೆ ಮಾತುಕತೆ ಕೇಳ್ರಿ ಅಲ್ದ. ಹಂಗಾರೆ ನಾನು ಹೋಯ್ ಬತ್ತೆ, ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ.
2: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ 1000 ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬಾರಂದಾಡಿ. ಈಗ ನಾವು ಕೇಂಬ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿ ಸಿಂಚನ ಭಕ್ತಿಗೀತೆಯನ್ನ ಹಾಡುವುದಕ್ಕೆ ನನ್ನೊಟ್ಟಿಗೆ ಪಂಚಮಿ ವಿ ಆಚಾರ್ಯ ಶ್ರೀ ಮಾಲಿಂಗೇಶ್ವರ ಭಜನಾ ಮಂಡಳಿ ಕುಂದಬಾರಂದಾಡಿ. ಹಾಗಿದ್ರೆ ಭಕ್ತಿಗೀತೆಯ ಭಕ್ತಿ ಸುದೆ ಕೇಂಕೆ ನೀವು ರೆಡಿ ತಾನೆ. ಮೊದಲಿಗೆ ಶ್ರೀ ಪುರಂದರದಾಸರ ರಚನೆ ರಾಮ ನಾಮವೆಂಬ ನಾಮವ ನೆನೆದರೆ.

0: ಇದುವರೆಗೆ ಪಂಚಮಿ ಆಚಾರ್ಯ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಕುಂದಬರಂದಡಿ ಇವರಿಂದ ಭಕ್ತಿಗೀತೆಗಳ ಭಕ್ತಿ ಸುದೇ ಕೇಳಿದಿರಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಂಚಮಿ ಆಚಾರ್ಯ ನೆರವು ನೀಡಿದ ಸಂತೋಷ್ ಮಗವೀರ ಕುಂದಬರಂದಡಿ ಇವರಿಗೆ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನು ಹೋಯ್ಬತ್ತೆ ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಡಿ
1: ನಮ್ ಕುಂದಾಪುರ ಕಾಮುಕ್ ಚಂದ ಬೀಚ್ ಬದಿ ತಿರ್ಗುಕ್ ಚಂದ ತೆಳ್ಳನ್ ದೋಸಿ ಕೋಳಿಗಸಿ ತಿಂಬುಕ್ ಚಂದ ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ
2: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಿಯ ಮನಸ್ಸಲ್ಲಿ ಎಂತಪ್ಪ ವಿಶೇಷ ಇದೆ ಅಂತ ಕೇಂದ್ರೆ, ಯೂಶ್ವಲಿ ಹೇಳ್ತಾರೆ ನಾವು ಪ್ರೀತಿಯನ್ನು ಕೊಡಬೇಕು, ಏನನ್ನು ನಿರೀಕ್ಷಿಸಬಾರದು, ಅದು ಸ್ನೇಹ ಇರ್ಬೋದು ಸಂಬಂಧ ಇರ್ಬೋದು ಅಂತೆಲ್ಲ ಹೇಳ್ತಾರೆ. ಆ ಕೊಡುದೇನೋ ಕೊಡ್ಲಕ್ಕ, ಕೊಟ್ಟ ಮೇಲೆ ನಿರೀಕ್ಷೆ ಇಲ್ಲದೆ ಇಪ್ಪದ ಹ್ಯಾಂಗೆ? ದಟ್ ಶುಡ್ ಬಿ ಅನ್ಕಂಡೀಷನಲ್, ಅಂದ್ರಲ್ಲಿ ಕಂಡೀಷನ್ನೇ ಇರದಂತಹ ಪ್ರೀತಿ ಇರಬೇಕು. ಅಂತ ಪ್ರೀತಿ ನಿಜವಾದ ಪ್ರೀತಿ ಯಾವುದೇ ಸಂಬಂಧದಲ್ಲಿ ಅಂತ ಹೇಳ್ತಾರೆ. ಬಟ್ ಇದನ್ನೆಲ್ಲ ನಾನು ಸುಮಾರು ವೈಯಕ್ತಿಕವಾಗಿ ಟ್ರೈ ಮಾಡಿದೆ, ಅದು ನಿಜ ಹೇಳ್ತೆ, ನಿರೀಕ್ಷೆ ಇಲ್ಲದೆ ನಾವು ಇಪ್ಪಕ್ಕೆ ಆತಿಲ್ಲ. ಎಲ್ಲ ಒಂದ್ ಕಡೆ ನಾನು ಇದು ಕೊಟ್ಟೆ ಅಂದ್ಮೇಲೆ ನಂಗೊಂಚೂರು ಅದು ಕೊಡ್ಕಿದಿತ್ತಲ್ಲ ಅನ್ನೋ ಒಂದು ನಿರೀಕ್ಷೆ ಬಂದೇ ಬತ್ತ. ಇವತ್ತು ಅನ್ಕಂಡೀಷನಲ್ ಲವ್ ಯಾವುದೇ ಸಂಬಂಧದಲ್ಲಾದ್ರೂ ಹ್ಯಾಂಗಿರುತ್ತ, ಹ್ಯಾಂಗ್ ಇಟ್ಕಂದ, ಆ ತರದ್ ಒಂದು ಇದೆಯಾ ನಿಜವಾಗ್ಲು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋಕೆ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರಾಗಿರುವಂತಹ ಸ್ವರ್ಣ ಕುಂದಾಪುರ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ಈಗ ಅನ್ಕಂಡೀಷನಲ್ ಲವ್ ಹ್ಯಾಂಗೆ ಅಂತ
2: ಅಲ್ಲ, ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಅಂತ ಹೇಳಿ ಅನ್ಸುತ್ತೆ.
1: ಹೌದು,
2: ಎರಡು ದಿನದ ಹಿಂದೆ ನನ್ಗೊಂದು ಹುಡುಗಿ ಮೆಸೇಜ್ ಮಾಡಿದಿಲ್ಲ. ನನ್ಗೆ ಒಬ್ಳು ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದಿದ್ಲು ಮ್ಯಾಮ್, ಈಗ ನನ್ಗೆ ಅವಳದ್ ರಿಯಾಲಿಟಿ ಗೊತ್ತಾಯ್ತು, ನನ್ನನ್ನು ಯೂಸ್ ಮಾಡ್ಕೊಳ್ಲಿಕ್ಕೋಸ್ಕರ ಅವಳು ಫ್ರೆಂಡ್ಶಿಪ್ ಮಾಡ್ಕೊಂಡದ್ದು. ಅದು ಗೊತ್ತಾದ ಮೇಲೆ ನನಗೆ ತುಂಬಾ ಹರ್ಟ್ ಆಯ್ತು ಅಂತ ಹೇಳಿ ಅವಳು ನನ್ಗೆ ಮೆಸೇಜ್ ಹಾಕಿದಿಲ್ಲ. ಅದನ್ನ ಕೇಳದ ಮೇಲೆ ನನ್ಗನ್ನಿಸ್ತು ಇಂತ ಇನ್ಸಿಡೆಂಟ್ಸ್ ಈಗ ತುಂಬಾ ಆಗ್ತಾ ಇದೆ. ಅದ್ರ ಬಗ್ಗೆನೇ ಇವತ್ತೊಂದ್ಸಲ ನಾವು ಮಾತಾಡುವ, ಎಷ್ಟೋ ಜನ ಯೂತ್ ಗಳಿಗೆ ಹೆಲ್ಪ್ ಆಗ್ಬಹುದು ಅಂತ ಹೇಳಿ ಅನಿಸ್ತು.
1: ಯೂತ್ ಮಾತ್ರ ಅಲ್ಲ, ಇದೆಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು.
2: ಇವತ್ತು ಎಲ್ಲರಿಗೂ ಫೋನ್ ನಲ್ಲಿ ನೀವು ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ತೆಗೆದ್ ನೋಡಿದ್ರೆ 1,000ಕ್ಕಿಂತ ಜಾಸ್ತಿ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರು ಸಾವಿರಾರು ಫ್ರೆಂಡ್ಸ್ ಇರ್ತಾರೆ. ಒಂದೇನಾದ್ರೂ ಪೋಸ್ಟ್ ಹಾಕಿದ್ರೆ, ಫೋಟೋ ಹಾಕಿದ್ರೆ ನೂರಾರು ಲೈಕ್ಗಳು ಕಮೆಂಟ್ಗಳು ಎಲ್ಲ ಬರುತ್ತೆ. ಆದ್ರೆ ಒಂದ್ಸಲ ನಿಮ್ಗೆ ಒಂಟಿ ಅಂತ ಹೇಳಿ ಫೀಲ್ ಆದಾಗ, ತಡ ರಾತ್ರಿ ಇರ್ಬೋದು, ಮನಸ್ಸು ಭಾರವಾದಾಗ, ಕಣ್ಣಲ್ಲಿ ನೀರ್ ಬರುವಾಗ, ಯಾವ ಮುಖವಾಡವೂ ಇಲ್ಲದೆ ಒಂದು ಫೋನ್ ಮಾಡಿ ನನ್ಗೆ ಯಾಕೋ ಮನ್ಸಿಗೆ ಸರಿ ಇಲ್ಲ ಅಂತ ಹೇಳಿ ಅನ್ಸ್ಕೊಳಕ್ಕೆ ಹೇಳ್ಕೊಳಕ್ಕೆ ನಿಮ್ ಹತ್ರ ಎಷ್ಟ್ ಜನ ಇದಾರೆ?
1: ಕರೆಕ್ಟ್, ಲೆಕ್ಕ ಮಾಡ್ಕೀಗ, ಲೆಕ್ಕ ಮಾಡ್ಕೀಗ ಎಷ್ಟ್ ಜನ ಇದ್ರಂತೆ. ಎಲ್ಲರೂ ಈ ಕಾರ್ಯಕ್ರಮ ಕೇಂಬರ್ ಎಲ್ಲೇಗ ಅವ್ರಿಗೆ ಅಪ್ಲೈ ಮಾಡ್ಕೊಂಡು ಲೆಕ್ಕ ಹಾಕು ಶುರು ಮಾಡ್ತಾರೆ. ನಾನೆಲ್ಲರೂ ಮಧ್ಯರಾತ್ರಿ ಎದ್ದು ಅಷ್ಟು ನೋವಲ್ಲಿದ್ದು ತುಂಬಾ ಅಳತಾ ಇದ್ದೀನಿ, ನಂಗೆ ಯಾರತ್ರನೂ ಹಂಚ್ಕೊಳ್ಬೇಕು, ಯಾರತ್ರ ಹಂಚ್ಕೊಳ್ಳಿ ಅನ್ನುವಾಗ ಎಷ್ಟು ಜನ ನನ್ನ ಲಿಸ್ಟ್ ನಲ್ಲಿದ್ದಾರೆ, ನನ್ನ ಮಾತನ್ನ ನಿಜವಾಗಿ ಕೇಳುವವರು, ನನ್ನ ನಿಜವಾಗಿ ಕೇರ್ ಮಾಡೋರು ಅಲ್ದಾ?
2: ಹೌದು, ಎಲ್ಲರೂ ಕನೆಕ್ಟೆಡ್ ಆಗಿದ್ದಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಜಗತ್ತಿನ ಜೊತೆಗೆ ಕನೆಕ್ಟೆಡ್ ಆಗಿದ್ದಾರೆ. ಆದ್ರೆ ಕಲೆಕ್ಟೆಡ್ ಆಗಿಲ್ಲ, ತಂತ್ರಜ್ಞಾನದಿಂದ ಹತ್ರವಾಗಿದ್ರು ಕೂಡ ಹೃದಯದಿಂದ ಹತ್ರವಾಗಿಲ್ಲ ಯಾರು ಕೂಡ ಅಲ್ವಾ. ಹೃದಯದಿಂದ ಬಹುಶಃ ದೂರ ಆಗ್ತಿದ್ದೀವೇನೋ ಇನ್ನು ಕೂಡ ಎಲ್ಲರಿಂದ ಅಂತ ಹೇಳಿ ಅನ್ಸುತ್ತೆ. ಇವತ್ತು ನನ್ನ ಹತ್ರ ಬರುವವರಲ್ಲಿ ಎಷ್ಟೋ ಜನ ಮಕ್ಕಳಲ್ಲಿ, ಈ ಕಾಲೇಜು ಮಕ್ಕಳಲ್ಲಂತೂ ಅದು ತುಂಬಾ ಜಾಸ್ತಿ ಅಂತ ಹೇಳಿ ಹೇಳ್ಬಹುದು. ನೀವು ಹೇಳಿದಾಗೆ ಎಲ್ಲಾ ಏಜ್ ಗ್ಯಾಪ್ ಅಲ್ಲಿ ಕೂಡ ಇದೆ ಈ ತರ ಎಲ್ಲ ಸಮಸ್ಯೆಗಳು ಇದೆ. ಹೌದು, ಆದ್ರೆ ಈ ಆನ್ಲೈನ್ ಸೋಷಿಯಲ್ ಮೀಡಿಯಾ ಅದನ್ನೆಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡೋದು ಈ ಹದಿಹರೆಯದ ಮಕ್ಕಳು, ಕಾಲೇಜು ಮಕ್ಕಳು ಅವ್ರು ಆಗಿರೋದ್ರಿಂದ ಅವರಲ್ಲಿ ಇದು ಇನ್ನೂ ಜಾಸ್ತಿ, ಈ ಒಂಟಿತನ ಅನ್ನುವಂಥದ್ದು ಅಥವಾ ಈ ಸ್ನೇಹ ಅಥವಾ ರಿಲೇಷನ್ಶಿಪ್. ನೋಡಿ, ರಿಲೇಷನ್ಶಿಪ್ಗೆ ನಾನ್ ಜಾಸ್ತಿ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಹಿಂದಿನಿಂದ ಕೂಡ ರಿಲೇಷನ್ಶಿಪ್ ಅಲ್ಲಿ ಸ್ವಲ್ಪ ಕಂಡೀಷನ್ ಇದ್ದೇ ಇದೆ.
1: ಖಂಡಿತ,
2: ಅಲ್ಲ ಅನ್ಕಂಡೀಷನಲ್ ಅನ್ನೋ ವರ್ಡ್ ಮೋಸ್ಟ್ಲಿ ಅಲ್ಲಿ ಫಿಟ್ ಆಗುದಿಲ್ಲ.
1: ಮತ್ ಹೇಳ್ತಾರಲ್ಲ ಮಾರ್ರೆ, ಯು ಶುಡ್ ಲವ್ ಯುವರ್ ಪಾರ್ಟ್ನರ್ ಅನ್ಕಂಡೀಷನಲಿ ಅಂತ.
2: ಅನ್ಕಂಡೀಷನಲಿ ಅಂತ ಹೇಳೋದಷ್ಟೇ, ಬಟ್ ಈಗ ನೀವು ನೋಡಿ, ಇಬ್ರು ಲವರ್ಸ್ ಇದಾರೆ ಅಂತ ಹೇಳಿರೋವಾಗ ಅವಳು ನನ್ನನ್ ಮಾತ್ರ ಪ್ರೀತಿ ಮಾಡ್ಬೇಕು, ಬೇರೆ ಯಾರನ್ನು ಮಾಡಬಾರ್ದು ಅನ್ನೋ ಕಂಡೀಷನ್ ಇರುತ್ತೋ ಇಲ್ವೋ?
1: ಖಂಡಿತ ಇರುತ್ತೆ
2: ಅಲ್ವಾ. ಬಟ್ ಈ ಫ್ರೆಂಡ್ಶಿಪ್ ಅಲ್ಲಿ ಹಿಂದಿನಿಂದ ಅನ್ಕಂಡೀಷನಲ್ ಅನ್ನುವಂಥದ್ದು ಅಲ್ಲಿ ಫಿಟ್ ಆಗುತ್ತೆ. ಯಾವ ಕಂಡೀಷನ್ ಇಲ್ಲ, ಯಾವುದೇ ನನ್ ಫ್ರೆಂಡ್ ಆದ್ಮೇಲೆ ಬೇರೆಯವ್ರ ಫ್ರೆಂಡ್ ಆಗ್ಬಾರ್ದು ಅಂತೇನಿಲ್ಲ ಅಲ್ವಾ.
1: ಹೌದು,
2: ಇದೆಲ್ಲ ಹಿಂದೆ ಹೇಗಿರ್ತಾ ಇತ್ತು ಅಂತ ಹೇಳಿದ್ರೆ ಯಾವುದೇ ಅಪೇಕ್ಷೆ ಇಲ್ಲದೆ ಒಂದೇ ಶಾಲೆ ಬೆಂಚ್ ಅಲ್ಲಿ ಒಂದೇ ಬೆಂಚ್ ಅಲ್ಲಿ ಕೂತ್ಕೊಂಡಿದೀವ ಫ್ರೆಂಡ್ಸ್, ಅಥವಾ ಜೊತೆಯಾಗಿ ಆಟ ಆಡ್ತಿದೀವ ಫ್ರೆಂಡ್ಸ್, ಸೈಕಲ್ ಹಿಂದೆ ಕುರ್ಸ್ಕೊಂಡು ಹೋಗ್ತಿದಾರ ಫ್ರೆಂಡ್ಸ್, ಹೀಗೆ ಅಲ್ಲಿ ಲಾಭದ ಲೆಕ್ಕಾಚಾರ ಇರ್ತಾ ಇರ್ಲಿಲ್ಲ ಅಲ್ವಾ. ಸ್ನೇಹ ಅನ್ನೋದು ಒಂದು ಅನ್ಕಂಡೀಷನಲ್, ಅದು ಯಾವುದೇ ರೀತಿಯಿಂದ ನೋಡಿದ್ರು ಕೂಡ ಆತರ ಒಂದು ನಿಸ್ವಾರ್ಥ ಭಾವ ಅಥವಾ ಫಲಾಪೇಕ್ಷೆ ಇಲ್ಲದಂತಹ ಒಂದು ಸಂಬಂಧ ಅಂತ ಹೇಳಿದ್ರೆ ಅದು ಫ್ರೆಂಡ್ಶಿಪ್ ಅಂತ ಹೇಳ್ಬೋದಿತ್ತು. ಇವತ್ತು ಈ ಫ್ರೆಂಡ್ಶಿಪ್ ಕೂಡ ಒಂದು ಇನ್ವೆಸ್ಟ್ಮೆಂಟ್. ನನ್ನ ಕೆರಿಯರ್ ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅಥವಾ ಅವಳಿಗೆ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ, ಅವಳ ಪರಿಚಯ ಇದ್ರೆ ಒಳ್ಳೇದು, ಅವನ ಹತ್ರ ತುಂಬಾ ದುಡ್ಡಿದೆ, ಪಾರ್ಟಿ ಕೊಡ್ತಾನೆ. ಈ ತರ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿಯಿಂದ ಸಿಗುವಂತ ಅಗತ್ಯ ಮತ್ತೆ ಲಾಭ ಮುಖ್ಯ ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ಈ ಸಮಾಜಶಾಸ್ತ್ರದಲ್ಲಿ ಯುಟಿಲಿಟೇರಿಯನ್ ರಿಲೇಶನ್ಶಿಪ್ಸ್ ಅಂತ ಹೇಳಿ ಹೇಳ್ತಾರೆ, ಅಂದ್ರೆ ಉಪಯೋಗಿತವಾದಿ ಸಂಬಂಧಗಳು. ಯಾವ್ದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಸಂಬಂಧ ಮಾಡ್ಕೊಳ್ಳೋದು, ಉಪಯೋಗ ಇಲ್ಲ ಅಂತ ಹೇಳಿ ಅನಿಸಿದಾಗ ಮುಖ ಕೂಡ ನೋಡೋದಿಲ್ಲ, ಮಾತಾಡ್ಸೋಕ್ಕೂ ಬರೋದಿಲ್ಲ. ನೀವೀಗ ಎಷ್ಟೋ ಕಡೆ ಹೋಗಿದ್ದಿರ್ಬೋದು, ನಿಮ್ಗೆ ಹೆಚ್ಚಿನವ್ರು ಬಂದು ಮಾತಾಡ್ಸಿದ್ದಿರ್ಬೋದು, ಅಥವಾ ಕೆಲವರು ಮಾತಾಡ್ಸದೇನೋ ಇದ್ದಿರ್ಬೋದು ಅಲ್ವಾ. ಯೋಚನೆ ಮಾಡಿ ನೋಡಿದಾಗ ನಿನ್ನಿಂದ ಲಾಭ ಏನೋ ಇದೆ, ಪಡ್ಕೊಳ್ಳಕ್ ಆಗ್ಬಹುದು, ಮುಂದೆ ಇವ್ರ ಪ್ರಯೋಜನಕ್ ಬರ್ಬೋದು ಅಂತ ಹೇಳಿ ಅನ್ಕೊಂಡಾಗ ಮಾತಾಡ್ಸ್ಲಿಕ್ ಬರ್ತಾರೆ. ಇಲ್ಲ, ಇವರಿಂದ ನಮ್ಗೇನ್ ಪ್ರಯೋಜನ ಇಲ್ಲ ಅಂತ ಹೇಳಿ ಅನ್ಕೊಳ್ಳೋರು ಮಾತಾಡ್ಸ್ಲಿಕ್ಕೂ ಬರೋದಿಲ್ಲ. ಇಲ್ಲಿವರೆಗೆ ನಮ್ಮಿಂದ ಅವರಿಗೆ ಪ್ರಯೋಜನ ಇರುತ್ತೆ, ಉಪಯೋಗ ಇರುತ್ತೆ, ಅಲ್ಲಿವರೆಗೆ ಸ್ನೇಹಿತರು. ಉಪಯೋಗ ಮುಗಿದ ತಕ್ಷಣ ಸ್ನೇಹದ ಆಯುಷ್ಯ ಕೂಡ ಮುಗ್ದೋಗುತ್ತೆ. ಈಗ ಇದನ್ನ ನಾವು ಸ್ನೇಹ ಅನ್ಬೇಕಾ ವ್ಯಾಪಾರ ಅನ್ಬೇಕಾ?
1: ನೀವೆಂತಂದ್ರೆ
2: ವ್ಯಾಪಾರ ಅಂತಾನೆ ಹೇಳ್ತೇನೆ ನಾನು.
1: ಒಂದು ಪರ್ಪಸ್ ಗಾಗಿ ಸಂಬಂಧ ಇಟ್ಕೊಂಡಿರೋದು.
2: ಹೌದು. ಮತ್ತ ಅದಕ್ಕೂ ನಾವು ಎಲ್ಲರನ್ನ ದೂರ್ಲಿಕ್ಕೆ ಸಹ ಬರೋದಿಲ್ಲ. ಯಾಕಂದ್ರೆ ಇವತ್ತು ಜಗತ್ತು ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾರು ಗೆಲ್ತಾರೆ ಅವರನ್ನ ಮಾತ್ರ ಪ್ರೀತಿಸ್ತಾರೆ, ಸೋತವ್ರಿಗಿನ್ನ ಯಾರು ಪ್ರೀತಿಸೋದಿಲ್ಲ,
1: ಮಾತಾಡ್ಸೋದು ಇಲ್ಲ.
2: ಯಾರು ಗೆಲ್ತಾರೆ ಅವರಿಗೆ ಮಾತ್ರ ಮಣೆ ಹಾಕೋದ್ರಿಂದ ಪ್ರತಿಯೊಬ್ಬನಿಗೂ ಕೂಡ ನಾನು ಗೆಲ್ಬೇಕು, ನಾನು ಗೆಲ್ಬೇಕಾದ್ರೆ ಯಾವ ತರ, ನನ್ಗೆ ಫ್ರೆಂಡ್ಸ್ಗಳು ಸ್ವಲ್ಪ ಇನ್ಫ್ಲೂಯೆನ್ಸಿವ್ ಆಗಿರ್ಬೇಕು, ಹಣ ಇರೋರ್ ಆಗಿರ್ಬೇಕು, ಆ ತರ ಇದ್ರೆ ಅವರನ್ನ ಯೂಸ್ ಮಾಡ್ಕೊಂಡು ನಾನು ಗೆಲ್ಲಬಹುದು ಅನ್ನುವ ಒಂದು ದುರಾಲೋಚನೆ ಅಥವಾ ದೂರಾಲೋಚನೆಯಿಂದ ಈ ತರ ಫ್ರೆಂಡ್ಶಿಪ್ ಗಳನ್ನ ಮಾಡ್ಕೊಳ್ಳೋದು ಶುರು ಆಗಿದೆ. ಇದು ಮಾಡ್ಕೊಳ್ಳೋರಿಗೇನು ಇಷ್ಟು ಎಫೆಕ್ಟ್ ಆಗದೆ ಇರ್ಬೋದು, ಆದ್ರೆ ಯಾರು ಈ ತರದ ಫ್ರೆಂಡ್ಶಿಪ್ ಗೆ ಒಳಗಾಗಿರ್ತಾರೆ, ಒಂದಿನ ಅವರಿಗೆ ಗೊತ್ತಾಗ ಅವ್ರ ಹೃದಯ ಒಡೆದೋಗುತ್ತೆ, ಅಥವಾ ಅವರಿಗೆ ಬೇರೆ ಒಳ್ಳೆಯ ಫ್ರೆಂಡ್ಸ್ ಗಳ ಮೇಲೆ ಕೂಡ ನಂಬಿಕೆ ಹೊರಟು
1: ಹೋಗ್ಬೋದು
2: ಅಲ್ವಾ. ಎಷ್ಟೋ ಜನ ಇವತ್ತು ನಮ್ಗೆ, ನನ್ ಯಾವ್ದೋ ಒಂದು ಸ್ಕೂಲ್ ಹಾಸ್ಟೆಲ್ಗೆ ಹೋಗಿದ್ದಾಗ ಈ ತರದ ಪ್ರಶ್ನೆಗಳು ಎಲ್ಲ ಇತ್ತು ನನ್ಗೆ, ಅವಳು ನೀರೆಲ್ಲ ರೆಡಿ ಮಾಡಿ ಇಡ್ತಾಳೆ ಅಂತ ಹೇಳಿ ಫ್ರೆಂಡ್ ಅಂತೇಳಿ, ಅವಳು ನಮ್ಗೆ ಯಾಕೆ ಫ್ರೆಂಡ್ ಅಂತ ಹೇಳಿದ್ರೆ, ಅವಳು ನನ್ ಕ್ಲೋಸ್ ಫ್ರೆಂಡ್, ಯಾಕೆ ಫ್ರೆಂಡ್ ಅಂತ ಹೇಳಿದ್ರೆ ಅವಳಿಂದ ಏನೋ ನನಗೆ ಲಾಭ ಇದೆ, ಲಾಭ ಇಲ್ಲದೆ ಇದ್ರೆ ಫ್ರೆಂಡ್ ಆಗಿರೋದಿಲ್ಲ ಆತರ. ಅಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಈ ತರದ ಒಂದು ಭಾವನೆಗಳು ಮಕ್ಕಳಲ್ಲಿ ಬರ್ತಾ ಇರೋದ್ರಿಂದ ಆತರ, ಅಂದ್ರೆ ಯಶಸ್ಸಿದ್ರೆ ತುಂಬಾ ಸಂತೋಷವಾಗಿದ್ರೆ, ಯಾರಾದ್ರೂ ಒಂದು ಹುಡುಗಿ ಅಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಅಥವಾ ಯಾರೋ ಒಂದು ಹುಡುಗ ಯಾವಾಗ ನೋಡಿದ್ರು ಇಮೋಷನಲಿ ಡೌನ್ ಆಗಿರ್ತಾನೆ ಅಂದ್ರೆ ಅಂತವ್ರ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಯಾರು ಬರೋದಿಲ್ಲ, ಯಾರು ಇಷ್ಟ ಪಡೋದಿಲ್ಲ. ಎಲ್ರಿಗೂ ಖುಷಿ ಪಡ್ಬೇಕು, ಎಂಜಾಯ್ ಮಾಡ್ಬೇಕು, ಅವ್ರು ಸಕ್ಸಸ್ಫುಲ್ ಆಗಿರ್ಬೇಕು, ಯಾವ್ದಾದ್ರು ಒಂದ್ರ ರಂಗದಲ್ಲಿ ಫೇಮಸ್ ಆಗಿರ್ಬೇಕು ಅಂತವ್ರ ಹಿಂದೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಜನ ಕಾಯ್ತಿರ್ತಾರೆ. ಹೋತವರನ್ನ ಅಥವಾ ಅವರ ಬೇಜಾರಲ್ಲಿರುವವರನ್ನ, ಅವ್ರ ನಿಮ್ ಹತ್ರ ನೀವೀಗ ಸೋಲ್ತಾ ಇದ್ರಿ, ನಿಮಗೆ ಖಿನ್ನತೆ ಇದೆ ಅಥವಾ ನಿಮ್ ಗೊಂದಲಗಳಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಸಹಿಸಿಕೊಳ್ಳುವಂತ ತಾಳ್ಮೆ ಇವತ್ ಯಾರಿಗೂ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ನೇಹಿತರ ಮುಂದೆ ಕೂಡ ಮುಖವಾಡ ಹಾಕೊಂಡೇ ಇರ್ತಾರೆ. ಮುಂಚೆ ಹೇಗಿತ್ತು ಹೇಳಿ, ನಾವು ಇಡೀ ಜಗತ್ತಿನ ಮುಂದೆ ಎಷ್ಟೇ ಮುಖವಾಡ ಹಾಕೊಂಡಿದ್ರು ಕೂಡ ಫ್ರೆಂಡ್ಸ್ ಹತ್ರ ರಿಯಾಲಿಟಿಯನ್ನ ಬಿಚ್ಚಿಡ್ತಾ ಇದ್ವಿ, ಏನೇ ಇದ್ರು ನೇರವಾಗಿ ಹಂಚ್ಕೊಳ್ತಾ ಇದ್ವಿ. ಇವತ್ ಹಾಗಲ್ಲ, ಇವತ್ತು ಯಾರು ಆತರ ನೇರವಾಗಿ ಹಂಚ್ಕೊಳ್ಳೋದೇ ಇಲ್ಲ. ಈಗ ಒಂದ್ ವೇಳೆ ನಿಮ್ಮ ಸ್ನೇಹಿತರ ಎದುರುಗಡೆ ನಿಮ್ ದೌರ್ಬಲ್ಯಗಳನ್ನ ನೋವನ್ನ ಮುಚ್ಚಿಡುವಂತ ಅನಿವಾರ್ಯತೆ ಇದ್ರೆ ಅದು ಸ್ನೇಹ ಆಗತ್ತ ಅಥವಾ ಒಂದು ಸಾಮಾಜಿಕ ಒಪ್ಪಂದ ಆಗತ್ತ? ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ ಏನು? ನಿಮ್ಮ ಅತ್ಯಂತ ಕೆಟ್ಟ ಆವೃತ್ತಿ, ನಿಮ್ಮ ವರ್ಸ್ಟ್ ವರ್ಷನ್ ನೋಡಿದ್ಮೇಲೂ ನಿಮ್ಮನ್ ಜಡ್ಜ್ ಮಾಡದೆ ಪರವಾಗಿಲ್ಲ ನಾನ್ ಇದೀನಿ ಬಿಡು ಅಂತ ಹೇಳಿ ಹೆಗಲ್ ಮೇಲೆ ಕೈ ಹಾಕುವಂತ ಆ ನಂಬಿಕೆ ಇರುವಂತ ಒಂದು ಫ್ರೆಂಡ್ ಅಲ್ವಾ. ಆದ್ರೆ ಇವತ್ತು ಏನು, ಎಲ್ಲಾದ್ರಲ್ಲೂ ನಾವು ಇನ್ವೆಸ್ಟ್ಮೆಂಟ್ ಒಂಥರ ರಿಟರ್ನ್ ಬರುತ್ತೆ ನಮ್ಗೆ ಅನ್ನುವಂತ ಒಂದು ಲಾಭ ಹುಡುಕಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಇವತ್ ಅಪಾಯದ ಅಂಚಲ್ಲಿರ್ಬೋದು. ಸ್ನೇಹ ಅಂದ್ರೆ ಮುಂದೆ ಅನ್ಕಂಡೀಷನಲ್ ಫ್ರೆಂಡ್ಶಿಪ್ ಇರೋದು ಡೌಟ್ ಅಂತ ಹೇಳಿ ಅನ್ಸುತ್ತೆ. ಇನ್ನು ಈ ಸ್ನೇಹಿತರಲ್ಲಿ ಯಾವಾಗ್ಲೂ ಹೇಳೋದಿದೆ, ಕಷ್ಟಕ್ಕಾಗುವಂತ ಸ್ನೇಹಿತರು, ಅಲ್ವಾ, ಕಷ್ಟಕ್ಕೆ ಅದೇ ಕಷ್ಟಕ್ಕಾಗುವ ಸ್ನೇಹಿತರ ಅಂತ ಹೇಳಿದ್ರೆ ನಮ್ ಕಷ್ಟಕ್ಕೆ ಕಷ್ಟ ಆಗುವಾಗ ಬರುವಂತ ಫ್ರೆಂಡ್ಸ್ ಎಲ್ಲ ಬೇಕು ಅಂತ ಹೇಳಿ.
1: ಅದೇ ಹೇಳ್ತಾನಲ್ಲ, ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ.
2: ನಮ್ಗೆ ಇವಾಗ ಯಾವ್ದೋ ಒಂದು ಸರ್ಕಾರಿ ಆಫೀಸ್ ಅಲ್ಲಿ ಒಂದ್ ಏನೋ ಕೆಲಸ ಆಗ್ಬೇಕಿರುತ್ತೆ ಅಂತ ಇಟ್ಕೊಳ್ಳಿ. ತಕ್ಷಣ ನಮಗ್ ನೆನಪಾಗೋದು ಯಾರು? ಅಲ್ಲಿ ಕೆಲಸ ಮಾಡುವಂತ ಫ್ರೆಂಡ್.
1: ಕರೆಕ್ಟ್.
2: ನಮ್ಗೆ ಸಾಲ ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ.
1: ಹಾ, ಸತ್ಯ.
2: ಅವಾಗ ನೆನಪಾಗೋದು ಒಬ್ಬ ಶ್ರೀಮಂತ ಫ್ರೆಂಡ್,
1: ಬೆಸ್ಟ್ ಫ್ರೆಂಡ್
2: ಅಲ್ವಾ. ಪ್ರಮೋಷನ್ ಬೇಕಿರುತ್ತೆ ಅಂತ ಹೇಳಿ ಇಟ್ಕೊಳ್ಳಿ. ಬಾಸ್ ಜೊತೆ ಯಾರು ತುಂಬಾ ಮ್ಯಾನೇಜ್ಮೆಂಟ್ ಜೊತೆ ತುಂಬಾ ಕ್ಲೋಸ್ ಇರೋ ಫ್ರೆಂಡ್ ಯಾರಿದ್ದಾರೆ ನಮ್ಗೆ, ಅವ್ರ ಮೂಲಕ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಆತರ. ಇದೆಲ್ಲ ನಾವು ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿಯೋ ಕೆಲ್ಸಕ್ಕೆ ಬರುವ ಸ್ನೇಹಿತರ ನೆಟ್ವರ್ಕ್ ಅನ್ನ ನಾವು ಇಟ್ಕೊಂಡಿರ್ತೇವೆ. ಇದನ್ನ ನಾವು ನೆಟ್ವರ್ಕಿಂಗ್ ಅಂತ ಹೇಳ್ಬಹುದು. ಆದ್ರೆ ಇದನ್ನ ಸ್ನೇಹ ಅಂತ ಹೇಳಿದ್ರೆ ತಪ್ಪಾಗುತ್ತೆ.
1: ಓಕೆ.
2: ನಮ್ ಕಾಂಟ್ಯಾಕ್ಟ್ ಅಲ್ಲಿ ಎಷ್ಟೋ ನಂಬರ್ ಗಳಿರುತ್ತೆ. ಒಂದ್ ಕೆಲಸ ಆಗ್ಬೇಕು ಅಂತ ಹೇಳಿ ಆದಾಗ ನಾವು ಒಂದು ಲಿಸ್ಟ್ ಅನ್ನ ತೆಗೆದು ನೋಡ್ತಾ ಇವರಿಂದ ಆಗ್ಬೋದಾ ಈ ಕೆಲಸ, ಇವರಿಂದ ಆಗ್ಬೋದಾ ಅಂತ ಚೂಸ್ ಮಾಡಿ ಅವ್ ಯಾರಿಂದ ಆಗತ್ತೆ ಅವ್ರಿಗೆ ಮಾತ್ರ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಬಟ್ ಅದು ಫ್ರೆಂಡ್ಶಿಪ್ ಅಲ್ಲಲ್ಲ, ಅವರು ನಮ್ಮ ಅಗತ್ಯವನ್ನ ಪೂರೈಸ್ತಾರೆ ಅಲ್ವಾ.
1: ಹೌದು.
2: ಇದು ಕೆಲ್ಸಕ್ಕೆ ಬರುವಂತ ಸ್ನೇಹಿತರು ಅಂತ ಹೇಳಿದ್ರೆ ಕೆಲ್ಸ ಮಾಡ್ಕೊತಾರೆ ಅಷ್ಟೇ, ನಿಮ್ ಕೆಲ್ಸಕ್ಕೆ ಬರ್ತಾರೆ ಅವರು.
1: ಕರೆಕ್ಟ್.
2: ಬಟ್ ಕಷ್ಟಕ್ಕೆ ಬರೋರು ಹೇಗಿರ್ತಾರೆ? ಇಡೀ ಪ್ರಪಂಚ ನಿಮ್ ಎದುರುಗಡೆ ನಿಂತಾಗ, ನಿಮ್ಗೆ ಎದುರಾಗಿ ನಿಂತಾಗ, ಅಥವಾ ನೀವು ಸೋತು ಒಂದು ಕಡೆ ಬಸವಳದು ಕೂತಾಗ ನಿಮ್ ಪಕ್ಕದಲ್ಲಿ ನಿಶ್ಶಬ್ದವಾಗಿ ಬಂದಿರ್ತಾರೆ ನೋಡಿ.
1: ಎಸ್,
2: ಕಷ್ಟಕ್ಕಾಗುವವರು.
1: ಕರೆಕ್ಟ್
2: ಅಲ್ವಾ. ಈಗ ಕೆಲಸಲ್ಲ ನಮ್ಗೆ ಕೆಲಸಗಳೆಲ್ಲ ಮುಗ್ದು ಹೋಗ್ಬಹುದು. ಈಗ ನನ್ಗೇನೋ ಒಂದು ಆಫೀಸ್ ಅಲ್ಲಿ ಕೆಲಸ ಆಗ್ಬೇಕಿತ್ತು, ಒಂದೇನೋ ಪ್ರಮೋಷನ್ ಆಗ್ಬೇಕಿತ್ತು, ಇದೆಲ್ಲ ಜೀವನದಲ್ಲಿ ಪ್ರತಿ ಸಲ ಬರೋದಿಲ್ಲ. ಆದ್ರೆ ಕಷ್ಟಗಳು ಯಾವಾಗ ಬರ್ತಾ ಇರತ್ತೆ ಅಂತ ಸಮಯದಲ್ಲಿ ಯಾರಿದ್ದಾರೆ ನಮ್ ಜೊತೆಗೆ? ಈಗ ಹಳೆ ಕಾಲದ ನಿಷ್ಕಲ್ಮಶ ನಿರಪೇಕ್ಷ ಸ್ನೇಹ ಎಲ್ಲ ಇವತ್ತು ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್. ಯಾಕೆ ನಮ್ಗೆ ಹಿಂದಿನ ಹಾಗೆ ಒಂದು ಆ ಒಂದು ನಿರಪೇಕ್ಷೆ, ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಕಲ್ಮಶ ಇಲ್ಲದೆ ಮನಸ್ಸಿನಲ್ಲಿ ಆ ನಿಷ್ಕಲ್ಮಶವಾದಂತ ಅದು ಜಾತಿ ಅಂತಸ್ತು ಎಲ್ಲವನ್ನ ಮೀರಿದ ಒಂದು ಸ್ನೇಹ ಅನ್ನುವಂಥದ್ದಿದೆಯಲ್ಲ, ಅದು ಇವತ್ತಿಗೆ ಯಾಕೆ ಕಡಿಮೆ ಆಗ್ತಿದೆ ಅಂತೇಳಿ ನಾವು ಕಾರಣವನ್ನ ಸ್ವಲ್ಪ ತಿಳ್ಕೊಂಡ್ರೆ ಬಹುಶಃ ಅದನ್ನ ತಡೆಗಟ್ಟಲಿಕ್ಕೂ ಪ್ರಯತ್ನ ಪಡ್ಬೋದೇನೋ ಅಂತ ಹೇಳಿ ಅನ್ಸುತ್ತೆ. ಮೊದಲನೇದಾಗಿ ನೋಡಿದ್ರೆ ರೋಗ, ಇವಾಗಿನ ಒಂದು ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ವೇಗವಾಗಿ ಸಾಗ್ತಾ ಇದೆ. ಇಲ್ಲಿ ಯಾರಿಗೂ ಕೂಡ ತಾಳ್ಮೆ ಇಲ್ಲ. ನಾವ್ ಇದಕ್ಕೆ ಹೈಪರ್ ಇಂಡಿವಿಜುವಲಿಸಂ ಅಂತ ಹೇಳಿ ಹೇಳ್ತೇವೆ. ಆದ್ರೆ ತುಂಬಾ ವೇಗವಾಗಿ ಪ್ರತಿಯೊಬ್ಬರು ಕೂಡ ಇದಾರೆ ಆತರ. ಇವತ್ತು ಯಾರಿಗೂ ಕೂಡ ಇನ್ನೊಬ್ರು ಕತೆ ಕೇಳುವ ತಾಳ್ಮೆ ಇಲ್ಲ. ನೀವೀಗ ಜಾಸ್ತಿ ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡಿ ಇಂತಿಂತ ನನ್ ಸಮಸ್ಯೆ ಆಯ್ತಾಗಿಗೆ ಅಂತ ಹೇಳಿ ಹೇಳಿ ಏನ್ ಹೇಳ್ತಾರೆ ಗೊತ್ತಾ? ನನ್ ಲೈಫೇ ನನಗ್ ಸಾಕಾಗಿದೆ, ಇನ್ ಇದ್ರಲ್ಲಿ ನಿನ್ ತಲೆನೋವು ಬೇರೆ ನಂಗ್ ಬೇಕಾ ಅಲ್ವಾ? ಹೇಳದೆ ಇದ್ರು ಮನ್ಸಲ್ಲಾದ್ರೂ ಎಣಿಸ್ಕೊಳ್ತಾರೆ. ಆ ತರದ ಒಂದು ಸ್ನೇಹ ಅಥವಾ ಆ ತರದ ಒಂದು ಇದು ಬರ್ತಾ ಇದೆ. ಈಗ ಈ ಸ್ನೇಹಕ್ಕೆ ಯಾವಾಗ್ಲೂ ಸಮಯ ಬೇಕಾಗತ್ತೆ. ನಾವೆಲ್ಲಿಯೋ ಬರೀ ಮೆಸೇಜ್ ಮಾಡಿ ಜಸ್ಟ್ ಆತರ ಕಾಲ್ ಮಾಡಿ ಇದ್ ಮಾಡೋದಕ್ಕಿಂತ ಜೊತೆಗೆ ಕಳೆಯುವಂತ ಸಮಯ ಇದೆಯಲ್ಲ, ಅದು ತುಂಬಾ ಬೇಕಾಗಿರತ್ತೆ. ಬಟ್ ಅದು ಎಲ್ಲಿದೆ ಈಗ ನಮ್ಮ ಹತ್ರ? ನಮ್ಮ ಹತ್ರ ಸಮಯ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಹೋಲಿಕೆ ಮತ್ತೆ ಅಸೂಯೆ. ಇದು ಈ ಒಬ್ಬ ಸ್ನೇಹಿತ ಅವನ್ ಬೆಳವಣಿಗೆ ಆಗ್ತಾ ಇದ್ದಾನೆ ಅಂತ ಹೇಳಿ ನೋಡಿ ಹೆಮ್ಮೆ ಪಡುವುದಕ್ಕಿಂತ ಒಳಗೊಳಗೆ ಹೋಲಿಕೆ ಮಾಡ್ಕೊಂಡು ಕೊರಗುವವರೇ ಜಾಸ್ತಿ ಇವತ್ತು
1: ಅಲ್ವಾ?
2: ಅವಳು ನನ್ಗಿಂತ ಬೇಗ ಪ್ರಮೋಷನ್ ತಗೊಂಡ್ಬಿಟ್ಲು, ಅಥವಾ ಅವನ್ ನನ್ಗಿಂತ ಬೇಗ ಕಾರ್ ತಗೊಂಡ, ಅವಳು ನಂಗೆ ಏನ್ ಇಡೀ ದಿನ ಟ್ರಿಪ್ ಹೋಗ್ತಾ ಇರ್ತಾಳೆ, ಅವಳು ಎಷ್ಟು ಲೈಫ್ ಎಂಜಾಯ್ ಮಾಡ್ತಾ ಇದ್ದಾಳೆ, ಈ ತರದ ಒಂದು ಕಂಪ್ಯಾರಿಸನ್ ಅಥವಾ ಈ ಅಸೂಯೆ ಅನ್ನುವಂಥದ್ದು ಇದೆಯಲ್ಲ, ಇದು ಈ ಸ್ನೇಹಿತರ ಮಧ್ಯೆ ಒಂದು ಅದೃಶ್ಯ ಗೋಡೆಯನ್ನು ಕಟ್ಟುತ್ತೆ. ಗೊತ್ತಿಲ್ದೇನೆ ಒಂದು ಗೋಡೆ. ಅಂದ್ರೆ ಆ ಸ್ನೇಹಿತರ ಅಭ್ಯುದಯವನ್ನ ನೋಡಿ ಸಂತೋಷ ಪಡುವಂತ ಕಾಲ ಇಲ್ಲ.
1: ನಾವು ಹಂಗಾಯ್ಲಲ್ಲ ಅಂತ ಬೇಜಾರು.
2: ಹಾ, ಬೇಜಾರು. ಅವ್ರು ಹಾಗಾದ್ರಲ್ಲ ಪರವಾಗಿಲ್ಲ ಖುಷಿಯೇ ಪಡೋದ್ಕಿಂತ ನಾವ್ ಹಾಗಾಗ್ಲಿಲ್ಲಲ್ಲ ಅನ್ನುವಂತ ಬೇಜಾರೇ ಜಾಸ್ತಿ ಇರುತ್ತೆ. ಇನ್ನೊಂದು ಭಾವನಾತ್ಮಕ ವಿನಿಮಯದ ಕೊರತೆ ಅಂತ ಹೇಳಿ ಹೇಳ್ತೀವಿ ನಾವು. ಯಾವುದೇ ಭಾವನೆಗಳನ್ನ ಇವತ್ ಯಾರಾದ್ರೂ ಹಂಚ್ಕೊಳ್ತಾರಾ? ಇವತ್ತು ಸಂಭಾಷಣೆಗಳೆಲ್ಲ ಕೇವಲ ಮೆಮೆ ಕಳ್ಸೋದಕ್ಕೆ, ರೀಲ್ಸ್ ಕಳ್ಸೋದಕ್ಕೆ, ಶೇರ್ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿದೆ. ನಮ್ ಭಾವನೆಗಳನ್ನ ಅಸಲ್ಲಿಗೆ ನೋಡಿ, ಮುಂಚೆ ಎಲ್ಲ ಸಾಯಂಕಾಲ ಆದ ಕೂಡ್ಲೇ ಎಲ್ಲೋ ಒಂದ್ ಕಡೆ, ಅಥವಾ ಈ ಒಂದ್ ಮಧ್ಯಾಹ್ನ ಆದ ಕೂಡ್ಲೇ ಎಲ್ಲೋ ಒಂದ್ ಕಡೆ, ರಜಾ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರ್ತಾ ಇದ್ರು. ಇವತ್ತು ಆ ತರ ಯಾರಿಗೂ ಕೂಡ ಪುರ್ಸೋತಿಲ್ಲ, ಯಾಕಂದ್ರೆ ಇವತ್ತೊಂದ್ ಸಂಡೇ ಸಿಕ್ತು ಅಂತ ಹೇಳಿದ್ರೆ ನಾವು ಫುಲ್ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ತೇನೆ ಅಂತ.
1: ಕರೆಕ್ಟ್ ಕರೆಕ್ಟ್. ಇನ್ನೊಂದ್ ನಾನು ಅಬ್ಸರ್ವ್ ಮಾಡ್ದಂಗೆ, ಇದು ಈಗಿನ ಯಂಗ್ ಜನರೇಷನ್ ಜೆನ್ಸೀಸ್ ಅಥವಾ ಯಾರಿಗೂ ಅಂತಲ್ಲ ಎಲ್ರಿಗೂ ಈಗ ಮನುಷ್ಯರಿಗಿಂತ ಮೊಬೈಲ್ ಆಪ್ತ ಅನ್ನೋದು.
2: ಹೌದು,
1: ಯಾಕಂದ್ರೆ ಅಲ್ಲಿ ಕಂಡೀಷನ್ ಇರೋದಿಲ್ಲಲ್ಲ ಮೊಬೈಲ್ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡ್ರೆ.
2: ಅದೇ, ಮತ್ತೆ ಒಳಗೆ ಈಗ ಇರೋದ್ರಿಂದ ಹೊರಗಡೆಯ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಇಚ್ಛೆ ಕೂಡ ಯಾರಲ್ಲೂ ಇಲ್ಲ.
1: ಕರೆಕ್ಟ್.
2: ಮುಂಚೆ ಈ ಮೊಬೈಲ್ ಟಿವಿ ಎಲ್ಲ ಇಲ್ದೇ ಇರುವಂತ ಸಮಯದಲ್ಲೆಲ್ಲ ಸಮಯ ಕಳೀಲಿಕ್ಕೆ, ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಲಿಕ್ಕೆ, ಅಥವಾ ಬರೀ ಹೇಳ್ಕೊಳ್ಲಿಕ್ಕೆ ಅಂತ ಹೇಳಿ ಅಲ್ಲ, ಕೇಳೋದು ಕೂಡ ಇಂಟ್ರೆಸ್ಟ್ ಅಲ್ವಾ. ಆ ತರದಕ್ಕೋಸ್ಕರ ಎಲ್ಲರೂ ಹೊರಗೆ ಬಂದು ಒಬ್ಬರ ಜೊತೆಗೊಬ್ರು ಮಾತಾಡಿ ಬೆರೆತು, ಹಾ ಓಕೆ ನಮ್ಗೆ ಇವರು ನಾನು ಕರೆಕ್ಟ್ ಮ್ಯಾಚ್ ಆಗ್ತೀವಿ ನಮ್ದು ವೇವ್ ಲೆಂತ್ ಅಂತ ಹೇಳಿ ಅಂದಾಗ ಅಲ್ಲಿ ಫ್ರೆಂಡ್ಶಿಪ್ ಅಂತ ಹೇಳಿ ಮುಂದುವರೆದು ಒಂದು 50 ಜನರ ಹತ್ರ ಮಾತಾಡಿದ್ರೆ ಒಂದ್ 2-3 ಜನ ಒಳ್ಳೆ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ಇರ್ತಾ ಇದ್ರು. ಈಗ ಆ ತರ ಏನು ಇಲ್ಲ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಬೀಳ್ತಾ ಇಲ್ಲ ಇವರಿಗೆ. ಯಾಕಂದ್ರೆ ಇವ್ರ ಹತ್ರ ಮೊಬೈಲ್ ಇದೆ, ಮೊಬೈಲ್ ಇದೆ, ಆನ್ಲೈನ್ ಅಲ್ಲಿ ಎಷ್ಟು ಜನರ ಜೊತೆಗೆ ಇವರು ಚಾಟ್ ಮಾಡ್ತಿರ್ತಾರೆ, ಆದ್ರೆ ನಿಜವಾದ ಸ್ನೇಹ ಪ್ರೀತಿ ಬಾಂಧವ್ಯ ಇದು ಯಾವುದು ಕೂಡ ಇವರಿಗೆ ತವೇ ಆಗೋದಿಲ್ಲ. ಯಾಕಂದ್ರೆ ನಿಮ್ ಹತ್ರ ಒಂದ್ ಇದ್ರೆ ಮಾತ್ರ ನಿಮ್ಗೆ ಅದ್ರ ಬೆಲೆ ಗೊತ್ತಾಗೋದಲ್ವಾ. ಇಲ್ಲ ಅಂತ ಹೇಳಿ ಯಾವಾಗ ಗೊತ್ತಾಗೋದು ಹೇಳಿ? ನೀವು ಬಡವ ಅಂತ ನಿಮಗ್ ಗೊತ್ತಾಗೋದು ಯಾವಾಗ? ಹಾ, ದುಡ್ಡು ಇಲ್ಲದಾಗ
1: ಅಲ್ಲ, ದುಡ್ಡಿಲ್ಲದಾಗ್ಲೇ ಬಡವ
2: ಇಲ್ಲ ಇವ್ರಿಗೆ ಬಾಂಧವ್ಯನೇ ಇಲ್ಲ. ಸೊ ಇವ್ರಿಗೆ ನನ್ ಫ್ರೆಂಡ್ಶಿಪ್ ಇಲ್ಲ, ನನ್ ಫ್ರೆಂಡ್ಸ್ ಇಲ್ಲ ಅನ್ನುವಂತ ಭಾವನೆ ಕೂಡ ಇವ್ರಿಗೆ ಬರೋದಿಲ್ಲ. ಆ ಫ್ರೆಂಡ್ಶಿಪ್ ಹೇಗಿರುತ್ತಂತ ಇವ್ರಿಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲದೆ ಇರುವಾಗ ಇಲ್ಲ ಅನ್ನುವ ಕೊರಗಿಸ್ತಾ ಇರೋದಿಲ್ಲ. ಆ ರೀತಿಯಾಗಿ ಈಗ ಯಂಗ್ ಜನರೇಷನ್ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ರೆ ಎಲ್ಲವೂ ನನ್ ಕೈಯಲ್ಲಿ ಇದೆ ಅಂತ ಹೇಳಿ ಅಂದ್ಕೊಂಡು, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಏನೂ ಇಲ್ಲದೆ ಬರಿದಾದ ಹೃದಯವನ್ನು ಹೊತ್ಕೊಂಡು ಇರ್ತಾರೆ ಇವರು. ಇವ್ರು ಅಂದ್ಕೊಂಡಿರ್ತಾರೆ ನನ್ಗೆ ಎಷ್ಟು ಜನ ಚಾಟ್ ಮಾಡ್ತಾರೆ, ಎಷ್ಟು ಜನ ಲೈಕ್ ಕೊಡ್ತಾರೆ, ಕಮೆಂಟ್ ಹಾಕ್ತಾರೆ, ಎಲ್ಲ ಹೌದು. ನಿಜ ನಾನು ಸೋತು ಕುಳಿತಾಗ ನನ್ ಹೆಗಲ್ ಮೇಲೆ ಕೈ ಇಡೋಕೆ, ನನ್ ಕಣ್ಣೀರ್ ವರ್ಸಕ್ ಒಂದಾದ್ರೂ ಕೈ ಇದೆಯಾ?
1: ಅದಕ್ಕೆ ಅಲ್ದ, ಈಗ ನೋಡಿ, ಸ್ನೇಹ ಇಟ್ಕೊಂಡ್ರೆ ಅದೊಂದು ಕಮಿಟ್ಮೆಂಟ್. ಸ್ನೇಹ ಅಥವಾ ಯಾವ್ದೇ ರಿಲೇಶನ್ಶಿಪ್, ತಾಯಿ ಮಗುವಿನ ಸಂಬಂಧನ ಹೇಳ್ತಾರೆ ಅನ್ಕಂಡೀಷನಲ್ ಅಂತ. ಅಂದ್ರೆ ಅಲ್ಲಿ ಯಾವುದೇ ನಿರೀಕ್ಷೆಗಳೇ ಇಪ್ಪುದಿಲ್ಲ ತಾಯಿ ಮತ್ತೆ ಮಗುವಿನ ಸಂಬಂಧ. ಅಲ್ಲೂ ಸಹ ನೀವ್ ಹೇಳ್ತೀರ ಅನ್ಕಂಡೀಷನಲ್ ಇಪ್ಪುದಿಲ್ಲ ಅಂತ ಹೇಳಿ?
2: ಇಲ್ಲಪ್ಪ, ಅಲ್ಲಿ ಸಹ ಇರ್ತದೆ.
1: ಹಾ, ಹೆಂಗದ?
2: ಈಗ ನೋಡಿ, ತಾಯಿ ಆದವಳಿಗೆ ತನ್ನ ಮಗ ಒಳ್ಳೆ ಅಥವಾ ಮಗಳು ಒಳ್ಳೆಯ ಸ್ಥಾನಕ್ಕೆ ಏರ್ಬೇಕನ್ನುವಂತ ಅಪೇಕ್ಷೆ ಇರೋದಿಲ್ವಾ?
1: ಖಂಡಿತ ಇರುತ್ತೆ.
2: ಅಥವಾ ಅವ್ರು ನಮ್ಮನ್ನು ಪ್ರೀತಿಸ್ಲಿ ಅಂತ ಹೇಳಿ ಇರೋದಿಲ್ವಾ?
1: ಹಾ, ಆಫ್ ಕೋರ್ಸ್ ಇರುತ್ತೆ, ತುಂಬಾನೇ.
2: ಮತ್ತೆ ಸೊ ಅನ್ಕಂಡೀಷನಲ್ ಹೇಗಾಯ್ತು?
1: ಮತ್ತೆ ಎಂತ ಅನ್ಕಂಡೀಷನಲ್ ಅಂದ್ರೆ ಎಂತ ಮರ್ರೆ ಹೇಳಿ.
2: ಎಲ್ಲದ್ರಲ್ಲೂ ಈಗ ಇರುತ್ತೆ ಅದೆಲ್ಲ ಅನ್ಕಂಡೀಷನಲ್ ಅನ್ನೋ ವರ್ಡ್ ಮೋಸ್ಟ್ಲಿ ನಮ್ದೇ ಅಲ್ಲ ಅದು. ಎಲ್ಲಾದ್ರಲ್ಲೂ ಕಂಡೀಷನ್ ಅನ್ನುವಂತದ್ದು ಇದ್ದೇ ಇರುತ್ತೆ.
1: ಸ್ವರ್ಣ ಅವ್ರೆ, ಮಧ್ಯದಲ್ಲಿ ಮಾತಾಡ್ತಿದ್ದೀನಿ. ಈಗ ಗಂಡ ಹೆಂಡತಿ ಸಂಬಂಧ
2: ಕಂಡೀಷನಲ್ ಅಂತೂ ಈ ಎಲ್ಲಾ ಸಂಬಂಧಗಳಿಗಿಂತ ಜಾಸ್ತಿ ಅಲ್ಲೇ ಇರುತ್ತೆ
1: ಅಲ್ಲ.
2: ಮೋಸ್ಟ್ಲಿ ನೀವು ಯಾವ್ದೇ ರಿಲೇಶನ್ಶಿಪ್ ತಗೊಂಡ್ರು ಕೂಡ ಅಷ್ಟೊಂದು ಕಂಡೀಷನ್ ಇರೋದಿಲ್ವೇನೋ. ಹಸ್ಬೆಂಡ್ ಅಂಡ್ ವೈಫ್ ಅನ್ನುವಂತ ಸಂಬಂಧದಲ್ಲಿ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಇರುತ್ತೆ.
1: ಯಾಕಪ್ಪ ಅದು?
2: ಅದು ಹಾಗೆ ಬೆಳ್ಸ್ಕೊಂಡ್ ಬಂದಿರೋದು ಅಥವಾ ಓಕೆ, ನಾವು ಹಸ್ಬೆಂಡ್ ಅಂಡ್ ವೈಫ್ ಇದು ತೆಗೆದುಕೊಂಡಾಗ ಇದ್ರ ಬಗ್ಗೆ ತುಂಬಾ ಮಾತಾಡಿದೀವಿ ಅನ್ಸುತ್ತೆ.
1: ಅಲ್ಲ, ಅದು ಅನ್ಕಂಡೀಷನಲ್ ಎಂತ ಕಾತಿಲ್ಲ ನಮ್ಗೆಲ್ಲ. ನಮ್ಗೆ ಇಲ್ಲೇ ಒಂದು ಕ್ಲಾಸಸ್ ತಗೊಳ್ಳುವಾಗ ಹೇಳೋದು, ಯುವರ್ ಲವ್ ಶುಡ್ ಬಿ ಅನ್ಕಂಡೀಷನಲ್. ನೀವು ನಿರೀಕ್ಷೆ ಇಟ್ಕೊಂಡಾಗ ನಿಮ್ಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ, ನೀವು ಪ್ರೀತಿ ಮಾಡ್ಬೇಕು, ಆದ್ರೆ ನೀವು ನಿರೀಕ್ಷೆ ಮಾಡಬಾರ್ದು. ಇಸ್ ಇಟ್ ಪಾಸಿಬಲ್ ಫಾರ್ ಅ ಹ್ಯೂಮನ್ ಬೀಯಿಂಗ್?
2: ಶ್ಲೋಕಗಳಿಗೆ ಮಾತ್ರ ಮೀಸಲಾಗಿದೆ. ಆದ್ರೆ ನಿಜ ಯಾವುದೇ ಒಂದು ಪ್ರೀತಿಯನ್ನ ಅನ್ಕಂಡೀಷನಲ್ ಆಗಿ ಕೊಟ್ರೆ ನಿಮ್ಮ ಒಂದು ವೈಯಕ್ತಿಕ ಲಾಭ ತುಂಬಾ ಇದೆ ಅದರಲ್ಲಿ. ನಾನ್ ಹೇಳೋದು, ನೀವು ಅನ್ಕಂಡೀಷನಲ್ ಆಗಿ ಲವ್ ಮಾಡ್ತಿದ್ದೀರಿ ಅಂತ ಹೇಳಿ ಆದ್ರೆ ನಿಮಗೆ ವೈಯಕ್ತಿಕ ಲಾಭ ತುಂಬಾ ಇದೆ ಅದರಲ್ಲಿ. ಹೇಗೆ ಅಂದ್ರೆ, ಈಗ ನಾನೀಗ ಒಬ್ಬರನ್ನು ಪ್ರೀತಿ ಮಾಡ್ತೇನೆ ಅನ್ಕಂಡೀಷನಲ್, ನನ್ಗೇನು ಕಂಡೀಷನ್ ಇಲ್ಲ. ಅವ್ರು ನನ್ನನ್ನು ವಾಪಸ್ ಪ್ರೀತಿ ಮಾಡ್ಲಿ ಅಂತಿಲ್ಲ, ಅಥವಾ ಬೇರೆ ಯಾರನ್ನು ಅವರು ಪ್ರೀತಿಸದೆ ಇರ್ಲಿ ಅಂತ ಇಲ್ಲ, ಅಥವಾ ಏನೂ ಇಲ್ಲ ಅಂತ ಹೇಳಿ ಆದಾಗ ನನಗೇನಾಗತ್ತೆ, ನನಗ್ ಹರ್ಟ್ ಆಗೋದಿಲ್ಲ, ನಾನ್ ಖುಷಿಯಾಗೇ ಇರ್ತೀನಿ ಅಲ್ವಾ? ಸರಿ ಅಲ್ವಾ? ಸೊ ನನ್ನ ವೈಯಕ್ತಿಕ ಲಾಭ ಅದ್ರಲ್ಲಿದೆ. ಆದ್ರೆ ಈಗ ನೋಡಿ, ಎಲ್ಲರೂ ಹೇಳ್ತಾರೆ ಯೋಗ ಅನ್ನುವಂಥದ್ದು, ಯೋಗ ಮಾಡಿದ್ರೆ ಎಲ್ಲರೂ ನಿರೋಗಿಗಳಾಗಿ ಇರ್ತಾರೆ, ಅಥವಾ ನಮ್ಮ ಆಯುರ್ವೇದ ದಿನಚರಿಯನ್ನ ಫಾಲೋ ಮಾಡಿದ್ರೆ ನಿರೋಗಿಯಾಗಿ ಇರ್ತಾರೆ, ಎಲ್ರಿಗೂ ಗೊತ್ತು. ಬಟ್ ಯಾರು ಪಾಲಿಸ್ತಾರಾ?
1: ಇಲ್ಲ
2: ಇಲ್ಲ, ಪಾಲಿಸಲ್ಲ, ಗೊತ್ತಿದ್ದು ಪಾಲಿಸಲ್ಲ. ಹಾಗೆ ಈ ಅನ್ಕಂಡೀಷನ್ ಲವ್ ಅನ್ನೋದ್ರಲ್ಲೂ ಸಂತೋಷ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತು, ಆದ್ರೆ ಇರೋದಕ್ಕೆ ಆಗಲ್ಲ. ಅನ್ಕಂಡೀಷನಲ್ ಆಗಿ ಯಾವುದೇ ಸಂಬಂಧದಲ್ಲಿ, ಈಗ ನೀವು ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ, ನೀವು ಅನ್ಕಂಡೀಷನಲ್ ಆಗಿರೋದಕ್ಕೆ ಸಾಧ್ಯನಾ?
1: ಖಂಡಿತವಾಗ್ಲೂ ಇಲ್ಲ,
2: ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಎಲ್ಲಾ ಸಂಬಂಧಗಳು
1: ನಮ್ದಂತೂ ಫುಲ್ ಕಂಡೀಷನ್.
2: ನೋಡಿ, ಅದಕ್ಕೆ ಹೇಳೋದು ಕಂಡೀಷನಲ್ ಇಲ್ಲ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಗೊತ್ತಾ? ನಿಜ, ನಾವೀಗ ಅನ್ಕಂಡೀಷನ್ ಅಂತ ಹೇಳಿದ್ರೆ ಇವು ಬೇಲಿ ಇಲ್ಲದ ಹೊಲ ಆಗ್ಬಿಡತ್ತೆ, ಯಾರು ಬೇಕಾದ್ರೂ ಬಂದು ನಿಂತ್ಕೊಂಡು ಹೋಗ್ಬೋದು. ಹಾಗ್ ಮಾಡೋದಕ್ ಸಾಧ್ಯನಾ? ಓಕೆ, ನಾನು ಅನ್ಕಂಡೀಷನಲ್ ಪ್ರೀತಿ, ನಾನು ಚಂದ ಬೆಳೆಸ್ತೀನಿ, ಯಾರು ಬೇಕಾದ್ರೂ ತಿನ್ಕೊಂಡು ಹೋಗ್ರಪ್ಪ, ನನ್ ಕಂಡೀಷನೇ ಇಲ್ಲ ಅಂತ ಹೇಳಿ ನಾವು ಕುತ್ಕೊಂಡ್ರೆ ಅದು ಆ ತರ ಆಗತ್ತೆ. ಹಾಗಾಗಿ ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಈ ವ್ಯವಸ್ಥೆ, ಈ ವ್ಯವಸ್ಥೆಗೆ ಕಂಡೀಷನ್ ಅನ್ನುವಂಥದ್ದು ಖಂಡಿತವಾಗ್ಲೂ ಬೇಕು. ಆದ್ರೆ ಒಂದು ಲಿಮಿಟ್ ಅಲ್ಲಿದ್ರೆ ತುಂಬಾ ಒಳ್ಳೇದು. ಓಕೆ, ನನ್ನ ಹೆಂಡತಿ ನನ್ನನ್ ಮಾತ್ರ ಪ್ರೀತಿಸ್ಬೇಕು ಅನ್ನೋದು ಓಕೆ, ಬಟ್ ಹಾಗಂತ ಹೇಳಿ ಅವಳು ಯಾರ ಹತ್ರನೂ ಮಾತಾಡಬಾರ್ದು ಅನ್ನುವ ಕಂಡೀಷನ್ ತುಂಬಾ, ಅದು ಏನಾಗುತ್ತೆ ಅಂದ್ರೆ ಸಂಬಂಧಗಳನ್ನ ಹಾಳು ಮಾಡತ್ತೆ ಅಲ್ವಾ? ಅದಕ್ಕೆ ಕಂಡೀಷನ್ ಇರ್ಬೇಕು, ಬಟ್ ಲಿಮಿಟೆಡ್, ಅದಕ್ಕೊಂದು ಲಿಮಿಟ್ ಇರ್ಬೇಕು ಇಷ್ಟೇ. ಇಷ್ಟರವರೆಗೆ ಕಂಡೀಷನ್, ಇಷ್ಟರವರೆಗೆ ಅನ್ಲಿಮಿಟೆಡ್ ಅಂತ ಈ ತರದ್ದೆಲ್ಲ ಇದ್ದಾಗ ಸ್ವಲ್ಪ ಮಟ್ಟಿಗಾದ್ರೂ ಜೀವನ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಇಲ್ಲ ಅಂದ್ರೆ ಪ್ರತಿಯೊಂದ್ರಲ್ಲೂ ಕಂಡೀಷನ್ ಕಂಡೀಷನ್ ಅಂತ ಹೇಳಿ ಹಾಕೊಳ್ಲಿಕ್ಕೂ ಆಗೋದಿಲ್ಲ, ಅಥವಾ ಪ್ರತಿಯೊಂದಕ್ಕೂ ಅನ್ಕಂಡೀಷನ್. ರಿಮೋಟ್ ಇರುತ್ತಲ್ವಾ, ವಾಲ್ಯೂಮ್ ಜಾಸ್ತಿ ಆದಾಗ ನಾವು ಕಡಿಮೆ ಮಾಡ್ಕೋತೀವಿ, ಚಾನೆಲ್ ಬೋರ್ ಆದ್ರೆ ಬೇರೆ ಮಾಡ್ತೀವಿ. ಹಾಗೆ ನಮ್ಮ ಕೈಯಲ್ಲಿ ಇರ್ಬೇಕು ರಿಮೋಟ್, ಎಲ್ಲಿ ಅನ್ಕಂಡೀಷನಲ್ ಇರ್ಬೇಕು, ಎಲ್ಲಿ ಕಂಡೀಷನಲ್ ಇರ್ಬೇಕು ಅಂತ ಹೇಳಿ. ಆದ್ರೆ ಒಂದು ಮುಂಚಿನಿಂದ ನೀವು ಸಾವಿರಾರು ವರ್ಷಗಳ ಹಿಂದಿನಿಂದ ಕೃಷ್ಣ

0: ಬಂದಂತ ಒಂದ್ ಪದ್ಧತಿ. ಆ ಫ್ರೆಂಡ್ಶಿಪ್ ಅಲ್ಲಿ ಯಾವ ನಿರೀಕ್ಷೆಗಳು ಇರೋದಿಲ್ಲ. ನಾನ್ ಇವತ್ ಅವನಿಗೆ ಸಮಾಧಾನ ಮಾಡಿದ್ದೇನೆ, ನಾಳೆ ಅವನು ನನಗೆ ಸಮಾಧಾನ ಮಾಡ್ಬೇಕು ಅನ್ನುವಂತ ನಿರೀಕ್ಷೆಗಳು ಇರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಉದಾಹರಣೆಗಳು ನಿಮ್ಗೆ ಬೇಕಾದಷ್ಟು ಸಿಗ್ತವೆ ಇತಿಹಾಸದಲ್ಲಿ. ಅದೇ ರೀತಿ ಜನರು ಕೂಡ ಬದುಕ್ತಾ ಬಂದಿದ್ರು ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಈ ತರದ ಒಂದು ಏನು ಹೂಡಿಕೆ ಅನ್ನುವ ರೀತಿಯಲ್ಲಿ ಫ್ರೆಂಡ್ಶಿಪ್ ಅನ್ನ ಬಳಸ್ಕೊಳ್ಳುವಂಥದ್ದು ತುಂಬಾ ತುಂಬಾ ತುಂಬಾ ಕಂಡು ಬರ್ತಾ ಇದೆ. ನನ್ನ ಹತ್ರನೇ ಕಳೆದ ವರ್ಷದಿಂದ ಎಷ್ಟೋ ಜನ ಇತ್ತು, ಫ್ರೆಂಡ್ಸ್ ಅಂತ ಹೇಳಿ ಮೋಸ ಮಾಡಿದ್ರು, ಫ್ರೆಂಡ್ ಅಂತ ಹೇಳಿ ನಂಬ್ಕೊಂಡು ಈ ತರ ಮಾಡಿದ್ರು ಅಂತ ಹೇಳಿ ಸುಮಾರು 50-60 ವರ್ಷದ ಹಿರಿಯರಿಂದ ಹಿಡಿದು ಮಕ್ಕಳವರೆಗೆ ಹೇಳಿದ್ದಾರೆ. ತುಂಬಾ ಚಿಕ್ಕ ಮಕ್ಕಳಲ್ಲಿ ನೀವು ನೋಡ್ಬೋದು, ನನ್ಗೇನೋ ಲಾಭ ಇದೆ ಅಂತ ಹೇಳುವಾಗ ಅವ್ನ್ ಫ್ರೆಂಡ್ ಅಂತ ಹೇಳಿ ಹೇಳೋದು.
1: ಈವನ್ ಸಂಬಂಧಿಕರು ಕೂಡ, ಐಶ್ವರ್ಯ ರೈ ನನ್ನ ಫ್ಯಾಮಿಲಿ, ಸಚಿನ್ ತೆಂಡೂಲ್ಕರ್ ನನ್ನ ಫ್ಯಾಮಿಲಿ. ಓಕೆ, ಹಾ ಹೇಳಿ.
0: ಆ ತರ ಹಾಗಂತ ಇನ್ನೂ ಒಂದು ಇದಿದೆ, ನನಗೆ ಒಳ್ಳೆ ಸ್ನೇಹಿತರು ಸಿಗ್ತಾನೆ ಇಲ್ಲ, ಎಲ್ರು ಸ್ವಾರ್ಥಿಗಳು ಅಂತ ಹೇಳಿ ನಾವು ಬೇರೆಯವ್ರ ಕಡೆ ಬೆರಳು ತೋರಿಸ್ತೇವೆ. ಆದ್ರೆ ನಾವು ಒಂದ್ಸಲ ಯೋಚನೆ ಮಾಡ್ಬೇಕು ಕಣ್ ಮುಚ್ಕೊಂಡು, ನಾನ್ ಯಾರಿಗಾದ್ರೂ ಈ ತರ ಅನ್ಕಂಡೀಷನಲ್ ಕಷ್ಟಕ್ಕೆ ಬರುವಂತಹ ಒಳ್ಳೆ ಸ್ನೇಹಿತನಾಗಿದ್ದೇನಾ?
1: ಕರೆಕ್ಟ್.
0: ನನ್ನ ಸ್ನೇಹಿತ ಕಷ್ಟದಲ್ಲಿದ್ದಾಗ ನಾನ್ ಯಾವುದೇ ಮುಖವಾಡ ಇಲ್ಲದೆ ಅವನ್ ಜೊತೆ ನಿಂತಿದ್ದೇನಾ? ಇದನ್ನು ಕೂಡ ಪ್ರತಿಯೊಬ್ರು ಕೂಡ, ಯಾಕೆ ಅಂದ್ರೆ ಕೊಟ್ರೆ ಮಾತ್ರ ಬರೋದಲ್ವಾ ಕೆಲವು ಸಲ.
1: ಕರೆಕ್ಟ್.
0: ನಾವು ಬೇರೆಯವರು ಏನ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ಮಾಡಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿ ಯೋಚನೆ ಮಾಡದೇ ಇದ್ರೆ ಅದು ಕೂಡ ತಪ್ಪಾಗತ್ತೆ. ನಾನು ಯಾರಿಗೋ ಒಂದು ಸಹಾಯ ಮಾಡಿದೆ ಅಥವಾ ಒಂದು ಸ್ನೇಹಿತನಾಗಿ ಅವನ ಜೊತೆ ನಿಂತಿದ್ದೆ ಅಂತ ಹೇಳಿ ಅನ್ಕೊಂಡಾಗ ಅವನೇ ನನಗೆ ಮಾಡದೇ ಇದ್ರು ಕೂಡ ಬೇರೆ ಯಾರೋ ನನ್ನ ಈ ತರ ಒಂದು ಒಳ್ಳೆಯ ಇದನ್ನು ನೋಡಿ ನನ್ಗೆ ಇನ್ನೊಬ್ರು ಯಾರೋ ನನ್ನ ಕಷ್ಟಕ್ಕೆ ಬರ್ಬೋದಲ್ವಾ ಅಂತ ಆ ರೀತಿ ಯೋಚನೆ ಮಾಡಿಯಾದ್ರೂ ಕೂಡ ನಮ್ಮನ್ನ ನಾವು ಒಂದ್ಸಲ ಕೇಳ್ಕೊಳ್ಬೇಕು. ನಾನು ಬೇರೆಯವ್ರ ಕಷ್ಟದಲ್ಲಿದ್ದಾಗ ಯಾವುದೇ ನೆಪ ಒಡ್ಡದೆ, ಈ ಕೆಲವರು ಹೇಳೋದನ್ನ ಕೇಳಿದ್ದೇನೆ, ನನ್ಗೆ ಅರ್ಜೆಂಟ್ ಒಂದ್ ಕೆಲಸ ಆಗ್ಬೇಕಿತ್ತು, ನನ್ನ ಸ್ನೇಹಿತನಿಗೆ ಕಾಲ್ ಮಾಡಿದೆ, ಅವನು ಈಗ ನೀನೊಂದು 10 ನಿಮಿಷ ಮುಂಚೆ ಹೇಳಿದ್ರೆ ಆಗ್ತಿತ್ತು, ಈಗ ಅದಾಗಲ್ಲ ಅಂತ ಹೇಳಿ ಹೇಳೋದನ್ನ ಕೇಳ್ಬೋದು. ಅದೊಂದು ನುಣುಚಿಕೊಳ್ಳುವಂತಹ ಒಂದು ಮಾರ್ಗ ಅಲ್ವಾ? ಅಂತ ಘಟನೆಗಳು ಬೇಕಾದಷ್ಟು ಎಲ್ಲರ ಜೀವನದಲ್ಲಿ ಕೂಡ ನಡೀತಾ ಇರುತ್ತೆ. ಹಾಗೆ ನಾವುಗಳು ಕೂಡ ಹಾಗೆ ಮಾಡ್ತಿದ್ದೀವ. ಯಾರೋ ಒಬ್ರು ಮೊನ್ನೆ ಹೇಳ್ತಾ ಇದ್ರು, ತುಂಬಾ ಹೆಲ್ಪ್ ಮಾಡ್ತಾರೆ ಆ ವ್ಯಕ್ತಿ, ಎಲ್ಲರಿಗೆ ಹೆಲ್ಪ್ ಮಾಡ್ತಾನಪ್ಪ, ಅವಳು ತುಂಬಾ ಹೆಲ್ಪಿಂಗ್ ನೇಚರ್ ಅಂತ ಹೇಳಿ ಹೇಳೋವಾಗ ನೀವು ಮೇಲ್ಮುಖವಾಗಿ ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿ ಅಂದ್ಕೊಳ್ಬೇಡಿ. ಆದ್ರೆ ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇರೋದಕ್ಕೆ ಕಾರಣ, ಯಾರು ಹೆಲ್ಪ್ ಮಾಡದೆ ಇದ್ರೆ ಹೇಗಾಗತ್ತೆ ಅನ್ನುವ ನೋವು ಅವ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾರೆ ಅವ್ರು ಬೇರೆಯವ್ರಿಗೆ ಹಾಗಾಗದೆ ಇರ್ಲಿ ಅಂತ ಹೇಳಿ ಅಂತ. ಅದು ಕೂಡ ನಿಜ ಆಗಿರ್ಬೋದು ಅಲ್ವಾ?
1: ಹೌದು,
0: ನಿಮಗೆ ಆ ನೋವು ಗೊತ್ತಿದ್ರೆ ತಾನೇ ನೀವು ಇನ್ನೊಬ್ರಿಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದು.
1: ಕರೆಕ್ಟ್.
0: ಕೆಲವರು ಸ್ನೇಹ ಅನ್ನುವಂಥದ್ದು ಬರೀ ಪಡೆದುಕೊಳ್ಳೋದು ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ, ಅದು ಕೊಡುವ ಜವಾಬ್ದಾರಿ ಕೂಡ ಹೌದಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿಲ್ಲ.
1: ಯಸ್.
0: ಇವತ್ತು ನಮ್ ಜಗತ್ನಲ್ಲಿ ನಮ್ ಸುತ್ತ 100 ಜನ ಇದ್ರೆ ಎಲ್ರು ನಗ್ನಗ್ತಾ ಮಾತಾಡ್ತಾರೆ, ಎಷ್ಟು ಜನ ಶೇಕ್ ಹ್ಯಾಂಡ್ ಮಾಡ್ತಾರೆ, ಜೊತೆಯ ಕಾಫಿ ಕುಡಿತಾರೆ, ಅಂದ್ರೆ ಇವರಲ್ಲಿ ಯಾರು ನಮ್ ಆತ್ಮಕ್ಕೆ ತುಂಬಾ ಹತ್ರ ಆದವರು, ಯಾರು ನಮ್ಮ ಅವಕಾಶಕ್ಕೆ ಹತ್ರ ಆದವರು, ಇದನ್ ಹೇಗೆ ಗುರುತಿಸೋದು ನಾವು? ಈಗ ಈ ಜಗತ್ತಿನಲ್ಲಿ ಏನು ನೈಜ ಸ್ನೇಹವನ್ನ ಗುರುತಿಸೋದು ಹೇಗೆ, ಅಥವಾ ಮುಖವಾಡ ಹಾಕೊಂಡಿರೋರು ಅವ್ರನ್ನ ಹೇಗೆ ಗುರುತಿಸೋದು ಅಲ್ವಾ? ಮೊನ್ನೆ ಯಾರೋ ಒಂದು ಇವತ್ತಿನ ಎಲ್ಲ ಯೂತ್ಸ್ ಎಲ್ಲ ಏನ್ ಹೇಳ್ತಾರೆ ಕೇಳಿ, ನನ್ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಕಷ್ಟದ ದಿನಗಳಲ್ಲಿ ನಾನ್ ಅವಳಿಗೊಂದು ಮೆಸೇಜ್ ಹಾಕಿದ್ರೆ ಅವಳೊಂದು ಲೈಕ್ ಮಾಡಿ ಇಮೋಜಿ ಕಳಿಸಿ ಸುಮ್ಮನಾದ್ಲಂತೆ.
1: ಲೈಕ್ ಮಾಡಿದ್ದ?
0: ಲೈಕ್ ಇಮೋಜಿ ಕೈ ಹೀಗೆ ಆತರ ಇಮೋಜಿ ಹಾಕಿ ಸುಮ್ನೆ ಕುತ್ಕೊಂಡ್ಲು ಅಂತ. ಏನು ಇದು ಮಾಡ್ಲಿಲ್ಲ, ಬಟ್ ಅವಳಿಗೆ ಹೆಲ್ಪ್ ಬೇಕಾದಾಗ ನನಗ್ 10 ಸಲ ಕಾಲ್ ಮಾಡ್ತಾ ಇದ್ಲು ಅಂತ ಅಲ್ವಾ. ಅದು ಈ ಕೆಲವರು ನೋಡಿ, ಎಲ್ಲಾ ಸ್ನೇಹಿತರಲ್ಲೂ ಕೂಡ ಎಲ್ಲಾ ಭಾವನೆಗಳನ್ನು ಹಂಚ್ಕೊಳ್ಳೋರೇ ಇರ್ತಾರೆ ಅಂತ ಹೇಳಿ ಇರೋದಿಲ್ಲ. ಕೆಲವರು ಭಾವನೆಗಳನ್ನ ಹಂಚ್ಕೊಳ್ತಾರೆ, ಕೆಲವರು ಸಮಯ ಕೊಡ್ತಾರೆ ಅಲ್ವಾ. ಬರೀ ಕೆಲವರು ಬರೀ ಪಡ್ಕೊಳ್ಳೋದು ಮಾತ್ರ ಅವ್ರದ್ದು. ಹಾಗಂತ ಹೇಳಿ ನಾವು ಈ ಸ್ನೇಹದಲ್ಲಿ ವ್ಯಾಪಾರದ ಲೆಕ್ಕಾಚಾರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪರಸ್ಪರ ಕೃತಜ್ಞತೆ ಮತ್ತೆ ಗೌರವ ಇದ್ರೆ ಮಾತ್ರ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಓಕೆ ನನ್ನ ಕಷ್ಟ ಕಾಲದಲ್ಲಿ ನಿಂತ ಅವನು ಅನ್ನುವಂತ ಕೃತಜ್ಞತೆ ನೀವು ತೋರಿಸ್ಲಿಲ್ಲ.

0: ಅಂತ ಹೇಳಿ ಆದ್ರೆ
1: ಒಂದ್
0: ಸಲ ಅವ್ರು ಬರ್ತಾರ ಇಲ್ಲ, ಇಂತ ಒಂದು ಪರಿಸ್ಥಿತಿಯಲ್ಲಿ ಬಂದ ಅನ್ನುವಂತ ಒಂದು ಗೌರವ ಭಾವನೆ ನಾವು ಇಟ್ಕೊಂಡಿದ್ರೆ, ಆ ಗ್ರಾಟಿಟ್ಯೂಡ್ ನಮ್ಮಲ್ಲಿದ್ರೆ, ನಾವು ಕೂಡ ಮುಂದೊಂದು ದಿನ ಅವನಿಗೆ ಕಷ್ಟ ಬಂದಾಗ, ಅವಳಿಗೆ ಕಷ್ಟ ಬಂದಾಗ ನಾವು ಜೊತೆಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಮತ್ತೆ ನಾವು ಯೋಚನೆ ಮಾಡಿ ನೋಡ್ಬೇಕು, ಹೇಗೆ ಇವರು ನಿಜವಾಗ್ಲೂ ಫ್ರೆಂಡ್ ಇಲ್ವಾ. ನಮ್ಮ ಯಶಸ್ಸನ್ನ ಹೇಳ್ಕೊಂಡಾಗ ಅವ್ರ ಕಣ್ಣುಗಳಲ್ಲಿ ನಿಜವಾಗ್ಲೂ ಒಂದು ಹೆಮ್ಮೆ ಕಾಣಿಸ್ತಾ ಇದೀಯಾ, ಅಥವಾ ಅಸೂಯೆ ಗೆರೆ ಮೂಡ್ತಾ ಇದೀಯಾ ನೋಡ್ಬೇಕು ಹೇಗಿದೆ. ಇಲ್ಲ ನೀವು ನಿಮ್ದು ಏನೋ ಒಂದು ಸ್ಯಾಡ್ ಸ್ಟೋರಿ ಹೇಳ್ಕೊಳ್ತಾ ಇದೀರಿ ಅವ್ರ ಹತ್ರ, ಅವ್ರು ಮೊಬೈಲ್ ನೋಡ್ತಾ ನೋಡ್ತಾ ಹೌದಾ ಬೇಜಾರ್ ಮಾಡ್ಕೊಳ್ಬೇಡ ಬಿಡು ಅಂತ ಹೇಳಿ ಆರತಿಯ ಉತ್ತರ ನೀಡಿದ್ರೆ ಆತರ ಮಾಡ್ತಾರ ಫ್ರೆಂಡ್ ಅಂದ್ರೆ. ಅಥವಾ ನೀವು ಒಂದ್ ಕಷ್ಟ ಅಂತ ಹೇಳಿ ನೋವಿನ ವಿಷಯಗಳನ್ನ ಹೇಳ್ಕೊಳ್ಳುವಾಗ ಅವ್ರ ಮೊಬೈಲ್ ಅನ್ನ ಸೈಲೆಂಟ್ ಗೆ ಹಾಕಿ ಸ್ವಿಚ್ ಆಫ್ ಮಾಡಿನೋ ಏನೋ ಮಾಡಿ ನಿಮಗೆ ಅವರು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಕೈ ಹಿಡ್ಕೊಂಡು ನಿಮ್ ಕಷ್ಟವನ್ನ ನೋಡಿ ಅದಕ್ಕೆ ಸಮಾಧಾನ ಮಾಡ್ತಿದಾರ, ಯಾವ ತರ ಫ್ರೆಂಡ್ ಇದಾರೆ ನಿಮ್ಗೆ, ಅದನ್ನ ನೀವು ಆಲೋಚನೆ ಮಾಡ್ಬೇಕು, ಗಮನಿಸ್ಬೇಕು. ಇನ್ನು ಕೆಲವು ಸಲ ಕೇಳಿಸ್ಕೊಳ್ಳೋದ್ ಬೇರೆ ಆಲಿಸೋದ್ ಬೇರೆ. ನಾನ್ ಎಷ್ಟೋ ಸಲ ಹೇಳಿದೀನಿ ಅಲ್ವಾ, ಹೇಳ್ತಿರ್ತೀರಾ, ನಾನ್ ಬರೀ ಕೇಳ್ತಾ ಇರ್ತೀನಿ, ಕಿವಿಯಿಂದ ಕೇಳ್ತಿರುತ್ತೆ ಆದ್ರೆ ನನ್ ಮನ್ಸಿಗೆ ಹೋಗ್ತಾ ಇರೋದಿಲ್ಲ,
1: ಆಲಿಸ್ತಾ ಇಲ್ಲ ಅಂತ.
0: ಆಲಿಸ್ತಾ ಇಲ್ಲ,
1: ಬರೀ ಆಲಿಸ್ತಾ ಇರ್ತಾರ ಅವ್ರು, ಆಲಿಸ್ತಾ ಇರಲ್ಲ.
0: ಅದೇ ಆದ್ರೆ ಒಬ್ಬ ನಿಜವಾದ ಸ್ನೇಹಿತ ಅಂತ ಹೇಳಿದ್ರೆ ನೀವು ಮಾತಾಡದೇ ಇದ್ರು ಕೂಡ ನಿಮ್ಗೆ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಮೂಡ್ ಹೇಗಿದೆ ಅಂತ ಹೇಳಿ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ತಾರೆ ನಿಜವಾದ ಫ್ರೆಂಡ್ಸ್. ಓ ಇವತ್ತು ಇವಳ್ ಮೂಡ್ ಚೆನ್ನಾಗಿಲ್ಲ, ಇವಳಿಗೇನೋ ಆಗಿದೆ, ಸರಿ ಆಮೇಲೆ ಕೇಳೋಣ ಅಂತ ಹೇಳಿ ಆಮೇಲೆ ಏಕಾಂತದಲ್ಲಿ ಬಂದಾದ್ರು ಏನು ಇವತ್ ನಿನ್ ಮೂಡ್ ಸರಿ ಇರ್ಲಿಲ್ವಾ, ಯಾಕೆ ಇಷ್ಟ ಚಪ್ಪ ಇದ್ದೆ, ಅಥವಾ ಯಾಕೆ ಈ ತರ ಇರಿಟೇಷನ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಿ ಕೇಳ್ತಾರೆ ಅವ್ರು ಬಂದು ಅಲ್ವಾ. ಹಾಗಾಗಿ ಈಗ ನಮ್ದು ಈ ಕೌನ್ಸಿಲಿಂಗ್ ಇದ್ರಲ್ಲಿ ಆಪ್ತ ಸಮಾಲೋಚನೆಯಲ್ಲಿ ನಾವೊಂದು ಮೂರು ರೀತಿಯ ಮಾಪನಗಳನ್ನ ಬಳಸ್ತೇವೆ.
1: ಓಕೆ ಸುರಣ ಅವ್ರೆ, ಈ ಮೂರು ರೀತಿಯ ಮಾಪನಗಳು ಯಾವ್ದು, ಅದು ನೀವು ಅನ್ಕಂಡೀಷನಲ್ ಲವ್ ಎಷ್ಟು ಮಟ್ಟದಲ್ಲಿದೆ ಅಂತ ಚೆಕ್ ಮಾಡುದಾ?
0: ಹೌದು.
1: ಇದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ, ಅಡಿಲ್ಯಾ?
0: ಖಂಡಿತ.
1: ಈಗ ಟೈಮ್ ಆಯ್ತಾ, ನೆಕ್ಸ್ಟ್ ಸಂಚಿಕೆಯಲ್ಲಿ ಈ ಮೂರು ರೀತಿಯ ಮಾಪನಗಳು ಯಾವ್ಯಾವ್ದು ಅನ್ನೋದನ್ನ ನಾವು ಪ್ರಿಯ ಮನಸ್ಸೆಯಲ್ಲಿ ಮಾತಾಡುವ. ಪ್ರಿಯ ಕೇಳುಗ್ರೆ, ಅದಕ್ಕಾಗಿ ನೀವು ಸ್ವಲ್ಪ ಕಾಯ್ಕಾತ್ತ, ನೆಕ್ಸ್ಟ್ ವಾರ ಮಂಗಳವಾರ ಸಂಜೆ 6 ಗಂಟೆಗೆ ಮತ್ತೆ ಪ್ರಿಯ ಮನಸ್ಸೆಯಲ್ಲಿ ಸಿಕ್ಕತ್ತ. ಸುರಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ನಿಮಗೂ ಕೂಡ ಥ್ಯಾಂಕ್ ಯು.
1: ಸುರಣ ಮೇಡಮ್ ಆಕ್ಚುಲಿ ಕೆಮ್ಮ, ಪಾಪ ಕೆಮ್ಮದಲ್ಲೂ ಕೆಲಸ ಬಿಡೋರಲ್ಲ ಅವರು, ಅಷ್ಟು ಕಮಿಟೆಡ್ ನಮ್ ಜೊತೆ ಮಾತಾಡಿದ್ರಿ ನೀವು, ನಿಮ್ಗೆ ಧನ್ಯವಾದಗಳು. ಬೇಗ ಹುಷಾರಾಗಿ ಹಂಗೆ ಕೇಳುಗ್ರೆ. ಸರಿ, ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ತೋ. ನೀವು ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ನೀವ್ ಕೇಂತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇವತ್ತು ನಿಮ್ ಜೊತೆಗೆ ನಾನ್ ಮಾತಾಡ್ತಾ ಇದ್ದೀನಿ ಮತ್ತೆ, ನನ್ನ ಹೆಸರು ಜ್ಯೋತಿ, ಮಾತ್ ಸ್ವಲ್ಪ ಜಾಸ್ತಿ. ಮತ್ತೆ ಎಲ್ಲ ಹೆಂಗಿದ್ರಿ? ಬೇಸಿಗೆ ಮುಗಿದು ಬೆವರು ಬೆವರು ಆಗಿ ಅದರ ನಂತರ ಈಗ ಚಂದದ ಮಳೆ ಬತ್ತಾ ಇತ್ತು ಊರ್ ಬದಿಯಂಗೆ. ಎಲ್ಲ ಗೆದ್ದಿ ಬದಿ ಚೊಕ್ಕ ಮಾಡಿ ಸುಣ್ಬಣ್ಣ ಮೆಚ್ಚಿ ಗೊಬ್ಬರ ಹಾಕಿ ಹುಡುಕೆಲ್ಲ ತಯಾರಿ ಮಾಡ್ಕೊಂಡ್ರಿ, ಯಾಕೆಂದ್ರೆ ಬಹುಶಃ ತುಂಬಾ ಜನ ನೆಗೆಡ್ತೇವೇನೋ. ಇವತ್ತಿಗೆ ಹೆಚ್ಚಿನ ಕಡೆ ಬೇಸಾಯ ಎಂಬುದು ಕಣ್ಮರೆ ಆತ ಇತ್ತು. ಆದ್ರೂ ಅದರ ಆಚೆಗೆ ಸ್ವಲ್ಪ ಶಿಕ್ಷಣದ ಬಗ್ಗೆ ಮಾತಾಡುವ, ಶಾಲೆಗೆ ಮಕ್ಕಳನ್ನೆಲ್ಲ ಶಾಲೆಗೆ ಸೇರಿಸ್ರಿ ಅಂತ ಕೇಳಿದ್ರೆ ಸ್ವಲ್ಪ ನಿಮ್ಮ ಕಿಮ್ಮಿ ಚೊಳ್ಳರ್ಸುತ್ತೋ ಏನೋ. ನಾವಿವತ್ತು ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮಕ್ಕಳ ಶಾಲೆಯ ಬಗ್ಗೆ, ನಮ್ಮ ಮಕ್ಕಳ ಶಾಲೆಯಲ್ಲಿ ಎಂತೆಲ್ಲ ಕಲಿತಿರ್ಬಹುದು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಒಂದು ಮಾತುಕತೆ ನಡೆಸುವ. ಈಗ ನಮ್ಮ ಮಕ್ಕಳು ಶಾಲೆ ಹೋಗಿ ಎಂತ ಕಲಿತಿದ್ರು ಅಂತ ಕೇಳಿದ್ರೆ ಹೆಚ್ಚಿನವರು ಇಷ್ಟನೇ ಕ್ಲಾಸ್ ಕಲಿತಾ ಇದ್ರು ಅಂತೇಳಿ ನಾವು ಹೇಳತ್ತೋ ಏನೋ. ಆದ್ರೆ ಮಕ್ಕಳು ನಿಜಕ್ಕೂ ಎಂತ ಕಲಿತಾ ಇದ್ರು ಅಂತೇಳಿ ಹೇಳಿದ್ರೆ ಜ್ಞಾನವನ್ನ ಅಥವಾ ಬರೀ ಅಕ್ಷರಾಭ್ಯಾಸವನ್ನು ಅಥವಾ ಇದೆಲ್ಲದರ ಜೊತೆಗೆ ಬದುಕುವ ಆನಂದವನ್ನ ಕಲಿತಾ ಇದ್ರ ಅನ್ನೋದು ಇವತ್ತಿನ ದಿನಮಾನದಲ್ಲಿ ನಿಜವಾಗ್ಲು ಕೇಳ್ಕೊಳ್ಬೇಕಾದಂತಹ ಪ್ರಶ್ನೆ. ಇವತ್ತು ಮಗ ಶಾಲೆಗೆ ಹೋಗಿ ಎಂತ ಮಾಡ್ತೆ, ಶಾಲೆ ಕಲ್ತ ಎಂತ ಮಾಡ್ತೆ ಅಂದ್ರೆ ನಾನು ಇಂಜಿನಿಯರ್ ಆತೆ, ಡಾಕ್ಟರ್ ಆತೆ ಅಂತ ಹೇಳ್ತೋ ಮಕ್ಕಳು. ಇಂಜಿನಿಯರ್ ಡಾಕ್ಟರ್ ಆತ್ಯಾ, ಅಷ್ಟು ಖುಷಿಯಾ ನಿಂಗೆ, ಎಂತಕ್ಕೆ ಅದೇ ಆಯ್ಕೆ ಅಂತ ಕೇಳಿದ್ರೆ ನಾನು ತುಂಬಾ ಜನ ಮಕ್ಕಳ ಹತ್ರ ಕೇಳಿದೆ, ಅದ್ರಂಗ ಮೋಸ್ತು ದುಡ್ಡು ದುಡುಕತ್ತಂಬ್ರು ಅಂತ ಹೇಳಿ. ಮೂಲ ಶಾಲೆಗೆ ಹೋಪದ್ರ ಮೂಲ ದುಡ್ಡು ದುಡಿಮೆಯೇ ಆಯ್ಬಿಟ್ಟಿತ್ತಿ ಇವತ್ತು. ಆದ್ರೆ ಬದುಕಿನ ಆನಂದ ಕಂಡುಕೊಳ್ಳುವಲ್ಲಿ, ನಿಜವಾದ ಜ್ಞಾನವನ್ನ ಸಂಪಾದನೆ ಮಾಡುವುದರಲ್ಲಿ ನಾವೆಲ್ಲಾದ್ರೂ ಸ್ವಲ್ಪ ಎಡವತಾ ಇದ್ದೀವ ಅನ್ನೋದು ಒಂಚೂರು ಇವತ್ತಿನ ವಿಷಯದಲ್ಲಿ ಹೇಳ್ಕೊಂಡು ಬರುವ. ಮಕ್ಕಳು ಶಾಲೆ ಕಲಿತಾ ಇದ್ರಿ, ನಿಮ್ ಮಕ್ಕಳು ಶಾಲೆ ಕಲಿಯುವ ಮಕ್ಕಳು ಎಷ್ಟು ಖುಷಿಯಾಗಿದ್ರು, ಕಲಿಯೋದ್ರಂಗೆ ಎಷ್ಟು ಆಸಕ್ತಿಯಿಂದ ಕಲಿತಾ ಇದ್ರು ಅಂತ ಹೇಳಿ ಕೇಳಿದ್ರೆ, ಪಾಪ ಹೆಚ್ಚಿನ ಮಕ್ಕಳು ತುಂಬಾ ಒತ್ತಡದಲ್ಲೇ ಇರ್ತಾರೋ ಏನೋ. ಇದು ದುಡಿವಿಕೆಗೋಸ್ಕರ ಮಕ್ಕಳನ್ನ ಪ್ರತಿದಿನ ಬೆಳಗ್ಗೆ ಎದ್ದು ತಯಾರಿ ಮಾಡಿ ಅವರನ್ನ ಕಳಿಸ್ತಿರೋದು. ಜ್ಞಾನ ಸಂಪಾದನೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಂಕ ಅಂತೂ ಸಂಪಾದನೆ ಮಾಡಲೇಬೇಕು ಅಂಥೇಳಿ ನಾವು ಪೋಷಕರಾಗಿಯೂ ಶಿಕ್ಷಕರಾಗಿಯೂ ಮಕ್ಕಳ ಮೇಲೆ ಒತ್ತಡ ತರ್ತಾ ಇರೋದು ಒಂಥರ ವಿಪರ್ಯಾಸ ಅಂತ ಅನ್ನಿಸ್ತಾ ಇಲ್ವಾ? ಬಿಡಿ, ಶಿಕ್ಷಣ, ಶಾಲೆ, ಕಲಿಯುವಿಕೆ, ರ್ಯಾಂಕಿಂಗು, ಇದರ ಆಚೆಗೆ ನಾವೊಂದು ಬೇರೆ ಜ್ಞಾನದಲ್ಲಿ ಬೇರೆ ದಿಕ್ಕಿನಲ್ಲಿ ಮಾತಾಡುವ. ನಿಮಗೆ ಒಂದು ಕತೆ ಹೇಳ್ಬಿಡ್ತಾನೆ. ನಾನು ಪ್ರಾಥಮಿಕ ಶಾಲೆ ಓದುವಾಗ, ಸಾಧಾರಣ ಒಂದು 30-35 ವರ್ಷದ ಹಿಂದೆ, ನಮ್ಮ ಶಾಲೆಗೆ ನಿಜ ನೀವು ಅಂದ್ಕೊಂಡಿರೋ ಹಾಗೆ ನಾವೆಲ್ಲರೂ ಓದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲೇ. ಆವಾಗ ಬಡವರಿಂದ ಹಿಡಿದು ಶ್ರೀಮಂತರ ತನಕ ಎಲ್ರಿಗೂ ಸರ್ಕಾರಿ ಶಾಲೆಗಳು ಮಾತ್ರ ಲಭ್ಯವಾಗಿರ್ತಿತ್ತು. ಮತ್ತು ಅದರಲ್ಲೇ ಕೂಡ ಅದ್ಭುತವಾಗಿ ಓದುವಂತಹ ಜಾಣರಾಗಿರುವಂತಹ ಮಕ್ಕಳು ಇರ್ತಾ ಇದ್ರು. ಇರಲಿ, ಆ ನಮ್ಮ ಪ್ರಾಥಮಿಕ ಶಾಲೆಗೆ ತುಂಬ ದೂರದಿಂದ ಒಬ್ಬ ರೈತಾಪಿ ವರ್ಗದ ಮನೆಯಿಂದ ಒಂದು ಹುಡುಗ ಓದೋದಕ್ಕೆ ಅಂತ ಬರ್ತಾ ಇದ್ದ. ಅವಾಗೆಲ್ಲ ಈಗಿನಂತೆ ಮನೆ ಬಾಗಿಲಿಗೆ ಬಸ್ಸಿನ ವ್ಯವಸ್ಥೆ, ಶಾಲೆ ತನಕ ಹೋಗಿ ಬಿಡುವಂಥದ್ದೆಲ್ಲ ಇರಲಿಲ್ಲ. ಎಲ್ಲರೂ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ನಡ್ಕೊಂಡು ಬರ್ತಾ ಇದ್ವಿ. ಆ ಹುಡುಗ ತುಂಬ ಶತದಡ್ಡ, ಸುಮ್ಮನೆ ಹೀಗೆ ಅವನ ಹೆಸರು ಒಂದು ರಾಜು ಅಂತ ಇಟ್ಕೊಳ್ಳಿ, ಆತನ ಹೆಸರು ಬೇಡ ಪಾಪ ಹೇಳೋದಿಲ್ಲಿ. ಆತ 7ನೇ ಕ್ಲಾಸ್ ತನಕನು ಅವನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ. ಸುಮ್ಮನೆ ಮೇಷ್ಟ್ರು ತಳ್ತಾ ಇದ್ರು, ಅತ್ಲಕ್ ಪಾಸ್ ಆಗಾದ್ರೂ ಹೋಗು ಮರಯ್ಯ ನಮ್ಮ ಶಾಲೆಯಿಂದ ಆಚೆಗೆ, ನೀನು ದಡ್ಡ ಅಂತ ಹೇಳಿ. ಅವನು ಹೇಗಿದ್ದ ಅಂದ್ರೆ ಶಾಲೆಗೆ ಬರೋದೇ ಪೆಟ್ಟು ತಿನ್ನೋಕೆ, ಅದರಲ್ಲಿ ಏನ್ ಮಹಾ ಅಂತ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡೇ ಬರ್ತಾ ಇದ್ದ ಆ ಹುಡುಗ. ಆದ್ರೆ ನಾವೊಂದಿಷ್ಟು ಮಕ್ಕಳಿದ್ವಿ ಶಾಲೆಯಲ್ಲಿ ಜಾಣ ಮಕ್ಕಳು ಅಂತ ಅನ್ನಿಸ್ಕೊಂಡವರು, ಪಟಪಟನೆ ಪಾಠ ಓದೋದ್ರಲ್ಲಿ, ಗುಂಡಿಗೆ ತಪ್ಪಿಲ್ಲದೆ ಚಂದ ಅಕ್ಷರ ಬರೆಯೋದ್ರಲ್ಲಿ, ಲೆಕ್ಕ ಬಿಡಿಸೋದ್ರಲ್ಲಿ, ಮತ್ಯಾರೋ ತಪ್ಪು ಮಗ್ಗಿ ಹೇಳಿದ್ರೆ ಆಡ್ಕೊಂಡು ನಗೋದ್ರಲ್ಲಿ ಸ್ವಲ್ಪ ನಾವು ಜಾಣ ಮಕ್ಕಳು ಇದ್ವಿ ಅಂತ ಹೇಳುವ. ಆದ್ರೆ ಈ ಹುಡುಗ ಪಾಠ ಆಗುವಾಗ ಕಿಟಕಿ ಆಚೆಗೋ ಅಥವಾ ಮೇಷ್ಟ್ರನ್ನು ಬೋರ್ಡನ್ನು ಏಕಕಾಲಕ್ಕೆ ನೋಡ್ತಾ ಧ್ಯಾನಸ್ಥನಾಗಿ ಕುಳಿತು ಬಿಡೋದು, ನಾವು ಅವನನ್ನೆಲ್ಲ ಆಡ್ಕೊಂಡು ನಗೋದು, ಹೀಗೆಲ್ಲ ನಡೀತಾ ಇತ್ತು. ಅಂತೂ ಶಾಲೆಯ ಕೊನೆಯ ಬೆಲ್ಲು ಹೊಡೆದು ಪಾಟಿ ಚೀಲ ಹೆಗಲಿಗೆರೆಸ್ಕೊಂಡು ಹೊರಟು ಬಿಡೋದು. ಆಮೇಲೆ ಈ ಬೆಲ್ಲಿನ ಬಗ್ಗೆ ಒಂದು ಹೇಳೋದಂದ್ರೆ, ನಾವೆಲ್ಲ ಓದುವಾಗ ಹೇಗಿತ್ತು ಅಂದ್ರೆ ಶಾಲೆಯ ಮೊದಲು ಬೆಲ್ಲು ಹೊಡೆಯುವಾಗ ಆತಂಕ, ಅಬ್ಬಾ ಶಾಲೆ ಶುರುವಾಗುತ್ತೆ, ಇನ್ನು ಪಾಠ ಕಲಿಬೇಕು, ಅದು ಓದಬೇಕು, ಇದು ಬರಿಬೇಕು ಅಂತ. ಅದೇ ಕೊನೆ ಬೆಲ್ಲು ಹೊಡೆಯುವಾಗ ಅತ್ಯಂತ ಸಂತೋಷ, ಸಂತಸ. ಆವಾಗ ಮೇಷ್ಟ್ರು ಕಂಡ್ರೆ ನಾವು ತುಂಬಾ ಹೆದರ್ತಾ ಇದ್ವಿ, ಹೆದರಿದ್ರು ಕೂಡ ಆ ಶಾಲೆಯ ಕೊನೆ ಬಿಲ್ ಹೊಡೆದ ತಕ್ಷಣ ಒಂದು ಹೋ ಅಂತ ಒಂದು ಸಣ್ಣ ಕಿರುಚಾಟ ಆದ್ರೂ ಮಾಡಿ ಹೊರಗೆ ಬರ್ತಾ ಇದ್ವಿ. ಈಗಿನ ಮಕ್ಕಳು ತುಂಬಾ ಶಿಸ್ತಿನವರು ಅಂತ ಕೇಳಲ್ಪಟ್ಟಿದ್ದೇನೆ, ಅವ್ರು ಹಾಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇರಲಿ, ಬೆಳಗ್ಗೆ ಶಾಲೆ ಶುರುವಾಗಿ ಓದಿ ಬರೆದು ಎಲ್ಲ ಮಾಡಿ ಕುಣಿದು ಬಳಸಿ ಆಗ ಆಟನೂ ಇರ್ತಿತ್ತು, ನಮ್ಮ ಶಾಲೆಯ ಮುಂದೆ ವಿಶಾಲವಾದ ಬಯಲು ಇರ್ತಿತ್ತು. ಈಗಿನ ದುರಂತ ಏನು ಅಂದ್ರೆ, ಹೇಳಿಕೊಳ್ಳುವ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಆಟದ ಬಯಲುಗಳೇ ಇಲ್ಲ. ಆಟದ ಬಯಲು ಇಲ್ಲದ ಶಾಲೆಗೆ ನಾವು ಹಾಕೋದಿಲ್ಲ ಅಂತ ಹೆಚ್ಚಿನ ಪೋಷಕರು ಏನಾದರೂ ನಿರ್ಧಾರ ಮಾಡಿದರೆ ತುಂಬ ಶಾಲೆಗಳು ಮುಚ್ಚಿ ಹೋಗ್ಬೋದೋ ಏನೋ. ಇರಲಿ, ಈಗಿನ ಪೋಷಕರಿಗೂ ಕೂಡ ಮಕ್ಕಳು ಆಟಕ್ಕಿಂತ ಜಾಸ್ತಿ ಪಾಠದಲ್ಲೇ ಇರಲಿ ಅನ್ನೋದು ಕೂಡ ಇದರ ಬೆಳವಣಿಗೆಗೆ ಕಾರಣ ಆಗಿರ್ಬೋದೋ ಏನೋ. ಹೀಗೆ ಹೊರಗಡೆ ಬಿದ್ದ ನಂತರ, ನಾವು ಶಾಲೆಯಿಂದ ಹೊರಗೆ ಬಿದ್ದ ನಂತರ ಮನೆ ಹೋಗುವ ದಾರಿಯುದ್ದಕ್ಕೂ ನಿಮಗೆ ಒಂದು ವಿಷಯ ಏನು ಹೇಳಬೇಕಂದ್ರೆ, ಆವಾಗೆಲ್ಲ ಜೂನ್ 1ಕ್ಕೆ ಶಾಲೆ ಶುರುವಾಗ್ತಾ ಇತ್ತು. ಈಗಿನ ಹಾಗೆ SLC PUC ಮಕ್ಕಳಿಗೆ ಪಾಪ ಇಡೀ 2 ತಿಂಗಳು ಬೇಸಿಗೆ ರಜೆಯನ್ನೇ ನೋಡೋದಿಲ್ಲ. SLC ಮಕ್ಕಳು ಇನ್ನೇನೋ ದೊಡ್ಡ ಅಚೀವರ್ಸ್ ಅನ್ನೋ ಥರ ಅವರಿಗೆ ರಜೆಯನ್ನು ಮೊಟಕುಗೊಳಿಸಿ ತುಂಬ ಬೇಗ, ಹಾಗೆಲ್ಲ ಇರಲಿಲ್ಲ. ಜೂನ್ 1ಕ್ಕೆ ಶಾಲೆ ಶುರುವಾದರೆ ನಾವು ಹೋಗ್ತಿದ್ದದ್ದೇ 3-4 ತಾರೀಕಿಗೆ ಶಾಲೆ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆಲ್ಲ ಆಗಾಗ ಬಂದು ಹೋಗುವಂಥ ಬೇಸಿಗೆಯ ಹದವಾದ ಮಳೆ ಆಗಿರ್ತಾ ಇತ್ತು, ಭೂಮಿ ತಂಪುಗಟ್ತಾ ಇತ್ತು. ಇಂಥ ವಾತಾವರಣದಲ್ಲಿ ನಾವು ಶಾಲೆಯಿಂದ ಮನೆಗೆ ನಡ್ಕೊಂಡು ಬರುವಾಗ ರಸ್ತೆ ಅಕ್ಕಪಕ್ಕದಲ್ಲೆಲ್ಲ, ಆವಾಗೆಲ್ಲ ಗೊತ್ತಲ್ಲ ಮೇಲೆ ಕೆಳಗೆ ನೋಡ್ತಾ, ನಿಜವಾದ ಶಾಲೆಯ ಸಂತೋಷವನ್ನು ನಾವು ಆವಾಗ ಅನುಭವಿಸ್ತಾ ಇದ್ವಿ. ಯಾರೋ ಹಾರಿಸಿ ಬಿಟ್ಟಂಥ ಗಾಳಿಪಟ ಯಾವುದೋ ಮರದಲ್ಲಿಯೋ ಲೈಟು ಕಂಬದಲ್ಲಿಯೋ ನೇತಾಡ್ತಿದ್ರೆ, ನಾವೆಲ್ಲ ಶಾಲೆ ಬ್ಯಾಗನ್ನು ಬಿಸಾಕಿ ಅದೊಂದು ಆದ್ಯ ಕರ್ತವ್ಯ ಅನ್ನೋ ಥರ ಹೇಗಾದರೂ ಮಾಡಿ ಕಲ್ಲೊಡೆದೋ ಮರ ಹತ್ತಿನೋ ಆ ಲೈಟ್ ಕಂಬ ಅಲ್ಲಾಡಿಸಿನೋ ಅದನ್ನು ಬೀಳಿಸಲೇಬೇಕಾಗಿತ್ತು. ಅದೊಂದು ಸಾಧನೆ ಅನ್ನೋ ಥರ. ಎಲ್ಲೆಲ್ಲಿ ಯಾವ್ಯಾರ ಮನೆಯಲ್ಲಿ ಹಣ್ಣುಗಳು ಬಿಡ್ತಾ ಇತ್ತು, ಪೇರಳೆ ಹಣ್ಣು, ಮಾವಿನ ಹಣ್ಣು, ಅದೆಲ್ಲವನ್ನು ನೋಡ್ತಾ ಅದೆಲ್ಲ ಲೆಕ್ಕ ಹಾಕ್ತಾ ಅಲ್ಲಲ್ಲಿ ಬಿದ್ದದ್ದನ್ನು ತಿಂದು ಒಂದು ಖುಷಿಯಲ್ಲಿ ಕೇಕೆ ಸಂಭ್ರಮದಲ್ಲಿ ನಾವು ಮನೆಗೆ ಬರ್ತಾ ಇದ್ವಿ. ಹೀಗೆ ಬರುವಾಗ ಅಕ್ಕಪಕ್ಕದಲ್ಲಿ ಆಗಾಗ ಆಗಷ್ಟೇ ಮೊಳಕೆ ಒಡೆದಂತ ಸಣ್ಣ ಸಣ್ಣ ಸಸಿಗಳು ಟಿಸಿಲುಗಳು ಎಲ್ಲ ಬಿದ್ದಿರ್ತಾ ಇತ್ತು. ಈ ಶಾಲೆಯಲ್ಲಿ ಶತದಡ್ಡ ಅನಿಸ್ಕೊಂಡ ಹುಡುಗ ಅವನು ಅದನ್ನ ಕರಾರುವಕ್ಕಾಗಿ ಹೇಳ್ತಾ ಇದ್ದ, ಇದು ಇಂಥದ್ದೇ ಸಸಿ, ಇದು ಇಂಥದ್ದೇ ಬಳ್ಳಿ ಆಗ್ತದೆ ಅಂತ ಹೇಳಿ. ಆಮೇಲೆ ಅದಷ್ಟೇ ಅಲ್ಲ, ದಾರಿ ಉದ್ದಕ್ಕೂ ಹೋಗಿ ಬರುವಾಗ ಇಲ್ಲಿ ಎಷ್ಟೆಲ್ಲ ಮರಗಿಡಗಳಿರ್ತಿತ್ತು ಅದಷ್ಟು ಮರಗಿಡಗಳಾದ ಹೆಸರನ್ನ ಹೇಳ್ತಾ ಇದ್ದ. ಆಮೇಲೆ ಪ್ರತಿಯೊಂದು ಮರದ ಕೆಳಗೆ ನಿಂತು ಈ ಮರದಲ್ಲಿ ಇಂಥದ್ದೇ ಪಕ್ಷಿ ಇದೆ ಅಂತಾನು ಹೇಳ್ತಾ ಇದ್ದ. ನಿನಗೆ ಹೇಗಪ್ಪ ಆಕಾಶದ ಎತ್ತರಕ್ಕೆ ಚಾಚಿಕೊಂಡಿರುವ ಮರದಲ್ಲಿ ಇಂಥದ್ದೇ ಪಕ್ಷಿ ಇದೆ ಅಂತ ಹೇಗೆ ಹೇಳ್ತೀಯಾ ಅನ್ನೋ ಆಶ್ಚರ್ಯದಲ್ಲಿ ನಾವು ಕೇಳಿದ್ರೆ, ನೋಡು ಈ ಸುರುಳಿ ಸುರುಳಿ ಹಾಗೆ ದೊಡ್ಡ ಶಾವಿಗೆ ಹಚ್ಚಿನ ಹಾಗೆ ಬಿದ್ದಿರುವ ಹಕ್ಕಿಯ ಹೆಕ್ಕೆ ಇದೆಯಲ್ಲ, ಇದು ಗಿಳಿಯದ್ದು, ಇನ್ನೊಂದು ಗುರವಂಕದ್ದು, ಇನ್ನೊಂದು ಕಾಗೆಯದ್ದು, ಹೀಗೆ ನೂರಾರು ಪಕ್ಷಿಗಳ ಬರೀ ಹಿಕ್ಕೆಯನ್ನ ನೋಡಿ ಆತ ಈ ಮರದಲ್ಲಿ ಇಂಥದ್ದೇ ಪಕ್ಷಿ ವಾಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದ. ಈಗ ನಿಜಕ್ಕೂ ನಾವು ತಿಳ್ಕೋಬೇಕಾಗಿದ್ದು ಶತದಡ್ಡ ಅವನ ಅಥವಾ ಲೆಕ್ಕ ಮಾಡೋದ್ರಲ್ಲಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಜಾಣರಾಗಿದ್ದ ನಾವ ಅಂತ ಹೇಳಿ. ಪ್ರಕೃತಿ ಒಂದು ಪಾಠಶಾಲೆ, ಪ್ರಕೃತಿ ಒಂದು ವಿಜ್ಞಾನ, ಆದರೆ ಅದನ್ನು ಓದೋದಕ್ಕೆ ಹೀಗೆ ಅಂತ ಹೇಳಿ ಒಂದು ಚೌಕಟ್ಟಿನ ಸಬ್ಜೆಕ್ಟನ್ನು ನಾವು ಹಾಕ್ತಾ ಹೋದಾಗಲೇ ನಮ್ಮ ಜ್ಞಾನ ವಿಸ್ತಾರ ಬಹುಶಃ ಕಡಿಮೆ ಆಗ್ತಾ ಹೋಯ್ತೋ ಏನೋ. ಜ್ಞಾನ ಅನ್ನೋದು ಆನಂದವಾಗಿ ದಾರಿದೀಪವಾಗಿ ಬಂದಾಗಲೇ ಅದು ನಮ್ಮ ಬದುಕಿನ ಸಾರ್ಥಕತೆ. ಇಂಥದ್ದೇ ಆನಂದವನ್ನು ಹೊಂದಿದವರೇ ಮತ್ತು ಜ್ಞಾನವನ್ನು ಪಡೆದವರು ಪಕ್ಷಿತಜ್ಞ ಸಲೀಂ ಅಲಿ ಆದರು, ಜ್ಞಾನವನ್ನು ಹೊಂದೋರು ಅಕ್ಷರಾಭ್ಯಾಸ ಇಲ್ಲದೇ ಇದ್ರೂ ಕೂಡ ವೃಕ್ಷ ಪ್ರೇಮಿ ಸಾಲು ಮರದ ತಿಮ್ಮಕ್ಕನಂತವ್ರು ಸಿಗ್ತಾರೆ, ತುಳಸಿಗೌಡ ಲಕ್ಷ ಮರಗಳ ತಾಯಿ ಪರಿಸರವಾದಿ ಅನ್ನಿಸ್ಕೊಂಡಂಥ ತುಳಸಿಗೌಡರಂಥ ಪರಿಸರವಾದಿಗಳನ್ನೆಲ್ಲ ಹುಟ್ಟುಹಾಕತ್ತೋ ಏನು. ಇದೆಲ್ಲ ಒತ್ತಟ್ಟಿಗಿರಲಿ, ಇವತ್ತು ಪುಸ್ತಕದ ಜ್ಞಾನದ ಜೊತೆಗೆ ಸರಿ ತಪ್ಪುಗಳ ನೈತಿಕ ಮೌಲ್ಯಗಳನ್ನು ಪೋಷಕರು ಶಿಕ್ಷಕರು ಬಹುಶಃ ಕೂಡಿಯೇ ಹೇಳ್ಕೊಡುವಂತಹ ಅಗತ್ಯತೆ ಇವತ್ತಿಗಿದೆ. ಹೇಗೆ ಮದ್ಯಪಾನ ಧೂಮಪಾನ ಗುಟ್ಕಾ ತಂಬಾಕು ಇಂಥವೆಲ್ಲ ಆರೋಗ್ಯಕ್ಕೆ ಮಾರಕ ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತೇವೋ ಹಾಗೆ ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ಧೈರ್ಯವಾಗಿ ನೀವು ಮುಂದೆ ಏನಾದ್ರೂ ದೊಡ್ಡ ಜನರಲ್ ಸ್ಟೋರ್ನ ಮಾಲೀಕರಾದರೆ ಅಥವಾ ಸಣ್ಣ ಪುಟ್ಟ ಅಂಗಡಿಗಳನ್ನ ಜೀವನೋಪಾಯಕ್ಕೆ ಇಟ್ಕೊಂಡ್ರೆ ನಿಮ್ಮ ಅಂಗಡಿಗಳಲ್ಲಿ ನಾವು ಸಿಗರೇಟು ಗುಟ್ಕಾದಂಥದ್ದನ್ನ ಮಾರೋದಿಲ್ಲ, ಮಾರಬಾರದು ಅನ್ನೋದನ್ನ ನಾವು ಹೇಳ್ಕೊಡ್ತಾ ಇದ್ದೀವ, ಅದನ್ನ ನಾವು ಕೇಳ್ಕೊಳ್ಬೇಕಾಗತ್ತೆ. ಒಬ್ಬ ಬೆಳೆ ಬೆಳೆಯುವ ಅನ್ನದಾತ ರೈತನಿಗೆ ಒಬ್ಬ ಬಾರ್ ಓನರ್ಗಿಂತ ಜಾಸ್ತಿ ಬೆಲೆ ಕೊಡೋದನ್ನ ನಾವು ಕಲಿಸ್ಬೇಕಾಗತ್ತೆ. ಸ್ವಲ್ಪ ಜನರಿಗೆ ಇದು ಕಹಿ ಅನ್ನಿಸ್ಬೋದು, ಆದರೆ ವಾಸ್ತವ ಅಲ್ವಾ? ಮದ್ಯಪಾನ ಕೆಟ್ಟದ್ದು ಹೇಗೋ, ಮದ್ಯಪಾನ ಮಾರ್ತಿದ್ದಾರೆ ಸಿಗ್ತಿದೆ ಅನ್ನೋದ್ರಿಂದ ಜನಗಳು ಹಾಳಾಗ್ತಿರೋದು ಹಾಗೆ ಅಂತ ನಾನು ಅಂದ್ಕೊಳ್ತೇನೆ. ಈ 90% ತೆಗೆದ ಮಕ್ಕಳು ಮಾತ್ರ ನಮ್ಮ ಶಾಲೆಯ ಉನ್ನತ ಶಿಕ್ಷಣಕ್ಕೆ ಯೋಗ್ಯರು ಅಂತ ಕೆಲವೊಂದು ಕಾಲೇಜುಗಳು ಬೋರ್ಡ್ ಹಾಕೊಳ್ತವೆ. ತುಂಬ ಚೆನ್ನಾಗಿ ಓದೋ ಮಕ್ಕಳಿಗೆ, ತುಂಬ ಬುದ್ಧಿವಂತ ಮಕ್ಕಳಿಗೆ ಬಹುಶಃ ಶಾಲೆ ಅನ್ನೋದು ಅಷ್ಟೊಂದು ಅಗತ್ಯವಾಗಿರೋದಿಲ್ಲ. ಅವರಷ್ಟಕ್ಕೆ ಅವ್ರು ಓದ್ಬಿಡ್ತಾರೋ ಏನೋ, ಅಥವಾ ಸ್ವಲ್ಪ ಹೇಳಿಕೊಟ್ರು ತುಂಬ ತಿಳ್ಕೊಂಡು ಅದನ್ನು ಹೇಗೆ ಅಂಕ ತೆಗೆಯೋದು ಅನ್ನೋದ್ರಲ್ಲಿ ನಿಸ್ಸೀಮರಾಗ್ಬಿಡ್ತಾರೆ. ಅದೇ ನಿಜಕ್ಕೂ ನಾವು ಹೇಳ್ಕೊಡ್ಬೇಕಾಗಿರೋದು ಸಾಧಾರಣ ಬುದ್ಧಿಮತ್ತೆಯ ಮಕ್ಕಳಿಗೆ ಅಲ್ವಾ? ಯಾವ ಶಿಕ್ಷಣ ಅಥವಾ ಶಿಕ್ಷಕ ನಿಜವಾಗ್ಲೂ ಜ್ಞಾನವಂತನಾಗಿದ್ದರೆ, ಆ ಶಿಕ್ಷಣ ಸಂಸ್ಥೆ ನಾನು ಜ್ಞಾನವನ್ನೇ ಹಂಚ್ತೇನೆ ಅಂತ ನಿಂತರೆ ಈ ರ್ಯಾಂಕ್ ಬಂದ ಸ್ಟೂಡೆಂಟ್ಗಳಷ್ಟೇ ನಮಗೆ ಒಳಗಡೆ ಪ್ರವೇಶ, ಅಥವಾ ನಮ್ಮ ರ್ಯಾಂಕ್ ಬಂದವ್ರನ್ನಷ್ಟೇ ದೊಡ್ಡದಾಗಿ ಬೋರ್ಡಲ್ಲಿ ಬಿಂಬಿಸುವ ಕೆಲಸವನ್ನು ಮಾಡೋದನ್ನು ಬಿಟ್ಟು ಸಾಧಾರಣ ಮಕ್ಕಳನ್ನು ಕೂಡ ನಾವು ಅತ್ಯಂತ ಉನ್ನತ ಜ್ಞಾನವನ್ನು ಕೊಟ್ಟು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬಲ್ಲೆವು, ಮತ್ತು ಈ ಸಮಾಜದ ಯಾವುದೇ ಸ್ಥರದಲ್ಲಿ ಕೂಡ ಅವರು ಆತ್ಮವಿಶ್ವಾಸದಿಂದ ಬಾಳೋ ಹಾಗೆ ನಾವು ಮಾಡ್ತೀವಿ ಅಂತ ಯಾವುದಾದ್ರೂ ಶಿಕ್ಷಣ ಸಂಸ್ಥೆ ಇವತ್ತು ಹೇಳ್ತಾ ಇದೆಯಾ ಅನ್ನೋದು ನಾವು ಪೋಷಕರು ನಮ್ಮ ಬೆವರಿನ ದುಡಿಮೆಯನ್ನು ಅದಕ್ಕೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೋ ಏನು. ಪಠ್ಯ ಅಂದರೆ ಖುಷಿ ಖುಷಿಯಲ್ಲಿ ಓದಬೇಕಾದ ಮಕ್ಕಳು, ಓ ಇದನ್ನು ನಾನು ಓದ್ತಾ ಇದ್ದೀನಿ ಇದನ್ನು ನಾನು ತಿಳ್ಕೊಳ್ತೇನೆ ಅಂತ ಇರಬೇಕಾಗಿದ್ದ ಮಕ್ಕಳು. ಪಠ್ಯ ಅಂದರೆ ಇದನ್ನು ಓದಿದರೆ ಅಂಕ ಬರುತ್ತೆ, ಮಾರ್ಕ್ಸ್ ಬರುತ್ತೆ, ಹೇಗಾದರೂ ಮಾಡಿ ಬಾಯಿಪಾಠ ಆದರೂ ಮಾಡಿ ಇದನ್ನು ಓದ್ಬಿಡಬೇಕು, ಇದನ್ನು ಈ ವರ್ಷದಲ್ಲಿ ಬಿಟ್ಟು ಬಿಡಬೇಕು ಅಂತ ಓದುವ ಮಕ್ಕಳೇ ಜಾಸ್ತಿ ಆಗಿದ್ದಾರೆ. ನೋಡಿ, ಈ ಅಂಕ ತೆಗೆಯುವ ಒತ್ತಡದಲ್ಲಿ ಮುಂದೆ ನಮ್ಮ ದೇಶವನ್ನು ಆಳಬೇಕಾದಂಥ ಅಥವಾ ನಮ್ಮ ದೇಶವನ್ನು ಬೆಳೆಸಬೇಕಾದಂಥ ಮಕ್ಕಳು ಅವರ ಮಾನಸಿಕ ದೈಹಿಕ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಅದು ನಮ್ಮ ಸಮಾಜಕ್ಕೆ ಆಗುವ ದೊಡ್ಡ ನಷ್ಟ ಅಲ್ವಾ? ಎಲ್ಲ ಪಿ ಯು ಶಾಲೆಗಳು ಇವತ್ತು ನೀಟ್ JEE ಕೋರ್ಸ್ ಕೋಚಿಂಗ್ ಕೊಡ್ತೇವೆ ಅಂತ ಬೋರ್ಡ್ ಹಾಕ್ಕೊಳ್ತಾರೆ, ಆದರೆ ನಮ್ಮ ಶಾಲೆಯ ಇಂತಿಷ್ಟು ಮಕ್ಕಳು ಇಂಜಿನಿಯರ್ ಸೀಟ್ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಹಾಕ್ತಾರೆ ಹೊರತು ಇದರ ಆಚೆಗೂ ಬೇರೆ ಬೇರೆ ಯೋಗ್ಯ ಡಿಗ್ರಿಗಳಿದೆ, ಕೋರ್ಸ್ಗಳಿದೆ, ಅದು ಕೂಡ ನಮ್ಮ ಮಕ್ಕಳನ್ನು ಬದುಕೋದಕ್ಕೆ ಯೋಗ್ಯರನ್ನಾಗಿ ಮಾಡ್ತದೆ. ಅಂಥ ಕೋರ್ಸ್ಗಳಿಗೂ ಕೂಡ ನಮ್ಮಲ್ಲಿ ಜ್ಞಾನಕ್ಕೆ ದಾರಿ ಇದೆ, ದೀವಿಗೆ ಇದೆ ಅಂತ ಹೇಳಿಕೊಳ್ಳುವಂಥ ಕಾಲೇಜುಗಳು ಇವತ್ತು ಮುಂದೆ ಬರಬೇಕಾಗಿದೆ. ಇಂಜಿನಿಯರ್ ಮತ್ತೆ ಡಾಕ್ಟರ್ ಆದ್ರೆ ಮಾತ್ರ ಸರ್ವಶ್ರೇಷ್ಠ, ಇಲ್ಲ ಇಲ್ಲ ಅಂದ್ರೆ ಕನಿಷ್ಠ ಅನ್ನೋದು ಭಾವ ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಾ ಪಿ ಯು ಶಾಲೆಗಳು ಕಾಲೇಜುಗಳು ಇವತ್ತು ಹಾಕೊಳ್ತಾ ಇರೋದು, ನಮ್ಮಲ್ಲಿ ನೀಟ್ ಕೋಚಿಂಗ್ ಕೊಡ್ತೇವೆ, ಜೆಇ ಕೋಚಿಂಗ್ ಕೊಡ್ತೇವೆ ಅಂತಲೇ ಹಾಕೋತಾ ಇರೋದು. ಪಿ ಯು ಸಿ ಅಂತ ಮೊದಲೇ ವಿಜ್ಞಾನ ವಿಷಯದಲ್ಲಿ ಅತ್ಯಂತ ಕಷ್ಟವಾಗಿರೋ ಸಿಲೆಬಸ್ಗಳನ್ನು ಓದಿಯೂ ಪಾಪ ತುಂಬಾ ಮಕ್ಕಳು ನೀಟು ಜೆಇ ಅಂತೆಲ್ಲ ತುಂಬಾ ಒತ್ತಡದಲ್ಲಿ ಇವತ್ತು ಸಿಕ್ಕಾಕೊಂಡಿದ್ದಾರೆ. ಸಮಾಜದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಇಂಜಿನಿಯರಿಂಗ್ ಅಷ್ಟೇ ಶ್ರೇಷ್ಠವ, ಡಾಕ್ಟರ್ ಅಷ್ಟೇ ಶ್ರೇಷ್ಠನಾ? ಇದು ನಾವಿವತ್ತು ಕೇಳ್ಕೊಳ್ಬೇಕು. ನಮ್ಮ ಸಮಾಜದಲ್ಲಿ ಆಟೋ ಓಡಿಸೋರಿಂದ, ಕೃಷಿಕರಿಂದ, ಮನೆ ಕಟ್ಟೋರಿಂದ, ಮೇಸ್ತ್ರಿಯವರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ನಮಗೆ ಬೇಕಾಗಿದ್ದಾರೆ. ಮತ್ತು ಅವರೆಲ್ಲರೂ ಕೂಡಿದರೆ ಮಾತ್ರ ಇವತ್ತು ಸಮಾಜ ಆಗೋದು. ಅವರಿವರ ಮಕ್ಕಳು ಇಂಜಿನಿಯರ್ ಆದರೂ ನಮ್ಮ ಮಕ್ಕಳು ಇಂಜಿನಿಯರೇ ಆಗಬೇಕು ಅನ್ನೋದು ಇವತ್ತು ಹೆಚ್ಚಿನ ಪೋಷಕರಲ್ಲಿ ತಲೆಗೆ ತುಂಬಿಕೊಂಡು ಬಿಟ್ಟಿದ್ದಾರೆ. ಎಲ್ಲ ಮಕ್ಕಳು ಇಂಜಿನಿಯರ್ ಆಗ್ತಾ ಇದ್ದಾರೆ ನೋಡಿ. ಇತ್ತೀಚೆಗೆ ಅಂದರೆ ಈಗೊಂದು 2-3 ದಿವಸದ ಹಿಂದೆ ಬಂದ ಸಮೀಕ್ಷೆಯ ಪ್ರಕಾರ ಮೈಕ್ರೋಸಾಫ್ಟ್ ತನ್ನ ಕಂಪನಿಯಿಂದ 6,000 ಉದ್ಯೋಗಿಗಳನ್ನು ತೆಗೆದುಹಾಕಿದ್ದಾರೆ. 18 ವರ್ಷ ಅನುಭವ ಇರೋರು ಕೂಡ ಅದರಲ್ಲಿ ಇದ್ದಾರೆ ಅನ್ನೋದು ತುಂಬ ದುಃಖಕರವಾದ ಸಂಗತಿ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ 15 ಲಕ್ಷ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳು ಹೊರಗಡೆ ಬರ್ತಾ ಇದ್ದಾರೆ. ಅದರಲ್ಲಿ ಕೆಲಸ ಸಿಗ್ತಾ ಇರೋದು 10% ಜನ ಮಾತ್ರ. ನೋಡಿ, ಇವತ್ತು ನಾವು ಮೊಬೈಲನ್ನ ಬರೀ ರೀಲ್ಸ್ ನೋಡೋದಕ್ಕೆ ಅಥವಾ ಇನ್ನೇನೋ ನೋಡೋದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕಿಂತ ನಮ್ಮ ಮಕ್ಕಳನ್ನ ಶಾಲೆಗೆ ಹಾಕೋದಕ್ಕೆ ಮುಂಚೆ ಅಥವಾ ನಮ್ಮ ಮಕ್ಕಳಿಗೆ ಏನನ್ನೋ ಒಂದು ಕಣ್ಣು ಮುಚ್ಕೊಂಡು ಕಲಿಸ್ಬಿಡ್ತೇವೆ, ಅವ್ರಿವ್ರು ಓದಿದ್ದನ್ನೇ ಇವರು ಓದ್ಬಿಡ್ಲಿ ಅನ್ನೋದಕ್ಕಿಂತ ಮುಂಚೆ ಈ ಅಂಕಿಅಂಶಗಳನ್ನ ಒಂಚೂರು ನಾವೇ ಹುಡುಕಿ ತೆಗೆದು ನೋಡಿದ್ರೆ ಬಹುಶಃ ಒಳ್ಳೇದೋ ಏನೋ. 15 ಲಕ್ಷ ಇಂಜಿನಿಯರ್ ಆಗಿ ಬರುವ ಮಕ್ಕಳು ಇಂಜಿನಿಯರ್ ಕಾಲೇಜಲ್ಲಿ ಅದೆಷ್ಟು ಮಣ್ಣು ಹೊತ್ತಿರ್ತಾರೆ ಅಥವಾ ಅದೆಷ್ಟು ನಾವು ನಮ್ಮ ಬೆವರಿನ ಪರಿಶ್ರಮವನ್ನು ಹಾಕಿರ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಅಷ್ಟು ದೊಡ್ಡ ಓದು, ಅಷ್ಟು ಕಷ್ಟಪಟ್ಟು, ಅಷ್ಟು ವರ್ಷಗಟ್ಟಲೆ ಓದಿ ಬಂದ ಮಕ್ಕಳಿಗೆ ಸರಿಯಾದ ಸಂಬಳವಿಲ್ಲದ ಕೆಲಸ ಸಿಗದೇ ಇದ್ದರೆ ಅದು ನಿಜಕ್ಕೂ ತಂದೆ ತಾಯಿಗೆ ಮತ್ತು ಮಕ್ಕಳಿಗೆ ಆಗೋ ಆಘಾತ ಅಲ್ವಾ? ಹಾಗಾಗಿ ನಾವು ಈ ಇಂಜಿನಿಯರ್ ಆಚೆಗೂ ಕೂಡ 15 ಲಕ್ಷದಲ್ಲಿ 10% ಅಂದರೆ ಬರೀ 15,000 ಆಯಿತು, 15,000 ಮಕ್ಕಳಿಗಷ್ಟೇ ಕೆಲಸ ಸಿಕ್ಕುತ್ತೆ, ಇನ್ನು ಉಳಿದ ಲಕ್ಷಾಂತರ ಮಕ್ಕಳು ಹಾಗೆ ಉಳಿದೋಗ್ತಾರೆ ಅಂತ ಅಂದರೆ, ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಅವರು ಶಿಫ್ಟ್ ಆದರೂ ಕೂಡ ಇಂಜಿನಿಯರ್ ಓದಿ ಆ ಕೆಲಸಗಳಿಗೆ ಶಿಫ್ಟ್ ಆಗೋ ಅಗತ್ಯ ಇದೆ. ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಜ್ಞಾನಾರ್ಜನೆ, ಆತ್ಮವಿಶ್ವಾಸ ತುಂಬಬೇಕಾದ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ನಿಜವಾಗ್ಲೂ ಮಕ್ಕಳನ್ನು ಚೂರು ಅವರು ತಗೊಂಡ ಫೀಸಿಗೆ ನೋಡಿ ಮಕ್ಕಳೇ ಇದರ ಆಚೆಗೂ ಹೀಗೆಲ್ಲ ಇದೆ, ಮತ್ತು ಇಂಜಿನಿಯರ್ ಆಗೋದು ಒಂದೇ ಆದ್ಯ ಕರ್ತವ್ಯ ಅಂತ ಅಂದ್ಕೊಳ್ಬೇಡಿ ಅಂತ ಹೇಳಿ ಬೇರೆ ಬೇರೆ ಸ್ಥಳಗಳಲ್ಲಿ ಅಥವಾ ಸಮಾಜದ ಬೇರೆ ಬೇರೆ ರಂಗಗಳಲ್ಲಿ ತುಂಬ ಹೆಸರುವಾಸಿಯಾದವರನ್ನ, ಆತ್ಮೋನ್ನತಿಗಾಗಿ ಕೆಲಸ ಮಾಡುವವರನ್ನ, ಬದುಕಿನ ಆನಂದವನ್ನು ಕಂಡುಕೊಂಡವರನ್ನ ಇವತ್ತು ಪರಿಚಯಿಸಬೇಕಾದಂಥ ಅಗತ್ಯ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ನಾನು ಯಾಕೆ ಶಿಕ್ಷಣದಲ್ಲಿ ಪದೇ ಪದೇ ಮಕ್ಕಳು ಖುಷಿಯಾಗಿದ್ದಾರಾ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಪುಟ್ಟ ಕತೆ ಹೇಳ್ಬಿಡ್ತಾನೆ. ಒಬ್ಬರು ಡಾಕ್ಟ್ರ್ ಇದ್ದರು ಫಾರಿನ್ ಕಂಟ್ರಿನಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಆ ಡಾಕ್ಟ್ರು ಆತ ತುಂಬ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಿರ್ತಾನೆ. ಚಿಕ್ಕಂದಿನಿಂದ ಡಾಕ್ಟರೇ ಆಗಬೇಕು, ನಾನು ಅತ್ಯುತ್ತಮ ವೈದ್ಯ ಆಗಬೇಕು ಅಂತ ಕನಸು ಕಂಡು ಆತ ವೈದ್ಯ ಆದವನು. ಆತ ವೈದ್ಯ ವೃತ್ತಿ ಶುರು ಮಾಡಿದಾಗ ಪೇಷೆಂಟ್ಗೋಸ್ಕರ ಕಾಯ್ತಾ ಇರ್ತಾನೆ. ಒಂದು ದಿವಸ ಕಾಯ್ತಾನೆ, 2 ದಿವಸ ಕಾಯ್ತಾನೆ, 1 ವಾರ ಕಾಯ್ತಾನೆ. ಪೇಷೆಂಟ್ಗಳು ಹೊಸ ವೈದ್ಯರಾದ್ರಿಂದ ಅಷ್ಟು ಬೇಗ ಬರೋದಿಲ್ಲ. ಈತ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂಥೇಳಿ ಒಂದು ಚಿಕ್ಕ ಕಥೆ ಬರೀತಾನೆ. ಆ ಕಥೆಯನ್ನು ಅಲ್ಲಿನ ಯಾವುದೋ ಒಂದು ದೈನಿಕಕ್ಕೆ ಕಳಿಸ್ತಾನೆ, ಪತ್ರಿಕೆಗೆ. ಆ ಕಥೆ ಅಲ್ಲಿ ಪ್ರಕಟವೂ ಆಗಿಬಿಡುತ್ತೆ, ಮತ್ತು ಅದಕ್ಕೆ ತಕ್ಕಂತೆ ಒಂದು ಗೌರವ ಸಂಭಾವನೆ ಕೂಡ ಅವನಿಗೆ ಬರುತ್ತೆ. ಅವನಿಗೆ ಖುಷಿಯಾಗ್ಬಿಡುತ್ತೆ, ಅರೆ ಟೈಮ್ ಪಾಸ್ಗೆ ಅಂತ ಬರೆದಿದ್ದ ಕಥೆ ಅದಕ್ಕೆ ನನಗೆ ಸಂಭಾವನೆಯೂ ಬಂತು, ಜನಪ್ರಿಯತೆಯೂ ಬಂತಲ್ಲ, ಇರಲಿ ಇನ್ನು ಪೇಷೆಂಟ್ ಬರೋ ತನಕ ನಾನು ಹೀಗೆ ಕಥೆಗಳನ್ನು ಬರಿತೀನಿ ಅಂಥೇಳಿ ಬರಿತಾ ಹೋಗ್ತಾನೆ. ಇವತ್ತು ಆತ ದೊಡ್ಡ ಕಾದಂಬರಿಕಾರ, ನಾವೆಲ್ಲ ಓದಿದ ಶರ್ಲಾಕ್ ಹೋಮ್ಸ್ ಸೀರೀಸ್ನ ಕಾದಂಬರಿಕಾರ ಸರ್ ಆರ್ಥರ್ ಕೊನಾನ್ ಡಯಲ್. ಇದಕ್ಕೋಸ್ಕರನೇ ಹೇಳೋದು, ಮಕ್ಕಳಿಗೆ ಅಥವಾ ಮನುಷ್ಯರಿಗೆ ಎಲ್ಲಿ ಖುಷಿ ಸಿಗ್ತದೋ ಆ ಖುಷಿಯೊಂದಿಗೆ ನಾವು ಬದುಕೋಣ. ವಿದ್ಯೆ ಒಳ್ಳೆಯದಲ್ಲ ಇವತ್ತು ಅಂತ ಹೇಳೋದೇ ಇಲ್ಲ, ವಿದ್ಯೆ ಅತ್ಯಂತ ಅಗತ್ಯ. ವಿದ್ಯೆಯೊಟ್ಟಿಗೆ ನಾವು ಕಳೆದು ಹೋಗೋದು ಬೇಡ, ನಾವು ಬೆಳೆಯೋಣ ಅಂತ ಹೇಳ್ತಾ ಇದೊಂದು ಪುಟ್ಟ ಮಾತುಕತೆಗೆ ವಿರಾಮ ಹಾಕ್ತಾ ಇದ್ದೇನೆ. ಮತ್ತೆ ಸಿಗೋಣ, ನಾನು ಮಾತಾಡ್ತಾ ಇದ್ದೀನಿ ಜ್ಯೋತಿ, ಮಾತು ಸ್ವಲ್ಪ ಜಾಸ್ತಿ. ಈ ಮಳೆಗಾಲ ಸುಟ್ಟ ಹಪ್ಪಳದೊಂದಿಗೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಹಬೆಯಾಡುವ ಚಹಾದೊಂದಿಗೆ ಮುಖಾಮುಖಿಯಾಗ್ತಾ ಕಲಿಯೋಣ ಅಂತ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಹಲೋ ಹಲೋ ಮಗ, ಕೇಂತಿತ್ತ?
4: ಹಾ ಮಗ, ಕೇಂತಿತ್ತ ಹೇಳ.
3: ಮಗ ಹೆಂಗಿದ್ದೆ?
4: ನಾನ್ ಚೆನ್ನಾಗಿದ್ದೆ. ಎಂತ ಕಾಲ್ ಮಾಡುದು?
3: ಅಪ್ಪಂಗ್ ಜೀವಕ್ಕೆ ಎಂತ ಎಡಿಯ ಮಗ, ನೀನ್ ಊರಿಗ್ ಬರ್ದೆ ಸುಮಾರ್ ಸಮಯ ಆಯ್ತಲ್ಲ, ಅದ್ಕೆ ಈ ಸಲ ಆಸಡಿ ಹಬ್ಬಕ್ಕಾರು ಬತ್ತೆ ಕಾಂಬಂದಡಿ ಫೋನ್ ಮಾಡ್ದೆ ಮಗ. ಅಪ್ಪನ್ ಕಣ್ಕ ಹೋದಂಗು ಅತ್. ಈ ಸಲ ಆತಿಲ್ಲ ಅಂದ್ ಹೇಳ್ಬೇಡ ಮಗ, ಬತ್ತಿಯಲ್ಲ.
4: ಸರಿ ಅಮ್ಮ, ಬತ್ತೆ ನಾನು.
3: ಹಾ ಆಯ್ತ್ ಮಗ, ಇಡ್ತೆ ಅಕ್ಕ.
5: ಬೇಬಿ, ಈ ಮಳೆಲ್ ನಿಮ್ ಊರಿಗ್ ಬರೋದ್ ಬೇಕಿತ್ತ? ಒಂದ್ ರೋಡ್ ಬೇರೆ ಸರಿ ಇಲ್ಲ.
4: ಸಾರಿ ಬೇಬಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ.
6: ಓಹೋ ಸತೀಶ, ಹೆಂಗಿದೆ ಮಗ?
4: ಓ ಶೇಖರ್ ಮಾಸ್ಟ್ರೆ, ನಮಸ್ತೆ. ನಾನ್ ಚೆನ್ನಾಗಿದ್ದೆ, ನೀವ್ ಹೇಗಿದ್ದೀರಾ?
6: ನಾವಿತ್ತಲ್ಲ ಮಗ, ಏನ್ ಬಾರಿ ಅಪರೂಪದವನ ಇದೆ ಊರ್ ಬದಿಗೆ.
4: ಕೆಲ್ಸ ಮಾಸ್ಟ್ರೆ, ಒಂದ್ ದಿನಾನು ಫ್ರೀ ಇಲ್ಲ, ಅಷ್ಟೊಂದ್ ಬಿಸಿ ಆಗಿದ್ದೀನಿ ಈಗ.
6: ಆಯ್ಲಿ ಮಗ, ಒಳ್ಳೇದೇ. ನಮ್ಮ ಊರ್ ಬದಿ ಮಕ್ಕಳು ಒಳ್ಳೆದಾರೆ, ನಮಗೂ ಖುಷಿ ಅಲ್ದ? ಅದು ನಮ್ ಶಾಲೆ ಕಲ್ತು ಇಷ್ಟು ಒಳ್ಳೆ ಸ್ಥಾನದಂಗ ಇದ್ದೀಯಲ್ಲ, ಅದೇ ಖುಷಿ.
4: ಮಾಸ್ಟ್ರೆ, ನಾನು ಡಿಗ್ರಿನೂ ಇದೇ ಊರಂಗ್ ಮಾಡಿರೆ ಓಲ್ ಕಾಣಿ ಆ ಗೆದ್ದಿ ಬದಂಗೆ ಅಗ್ಗಿ ಬಿಡೋ ಹೊರ್ತಿದ್ವಲ್ಲ ಗಂಡ್ಗಳ, ಹಾಂಗೆ ಇರ್ಕಿದಿತ್ತ. ನಾನು 7ನೇ ಕ್ಲಾಸ್ ಆದ್ಮೇಲೆ ಇಂಗ್ಲಿಷ್ ಮೀಡಿಯಂ ಹಾಪುಕ್ ಹೋಯಿ, ನಂಗೀಗ ಕಂಪ್ನಿಂಗ್ ಒಳ್ಳೆ ಜಾಬ್ ಸಿಕ್ಕಿ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದೆ.
6: ಹಾರು ಕಲ್ತ್ರ ಮೇಲೆ ಹಕ್ಕಿಗೆ ಕೂಡಿ ನೆನಪು ಆತಿಲ್ಲ. ನೀ 7ನೇ ಕ್ಲಾಸ್ ಆದ್ಮೇಲೆ ಇಂಗ್ಲಿಷ್ ಮೀಡಿಯಂಗೆ ಹೋಗಿ ಕಲ್ತಿಪ್ಪುಗೂ ಸಾಕು. ಆರೆ ಬುಡಗಟ್ಟಿ ಇಲ್ದೆ ತಲೆ ಎತ್ತರಕ್ಕೆ ಬೆಳಕು ಆತಿಲ್ಲ, ಪಂಚಾಂಗ ಇಲ್ದೆ ಮನೆ ಕಟ್ಟುಕ್ ಆಗ್ತಾನ?
4: ಅಯ್ಯೋ ಇರ್ಲಿ ಬಿಡಿ ಮಾಸ್ಟ್ರೆ, ನೋಡು ರಸ್ತೆ ಪಾಠ ಮಾಡಬೇಡಿ.
6: ಸರಿ ಮಗ, ಅಬ್ಬಿ ಕಾಯ್ತಾ ಇದ್ದಾಳೇನು, ಮಳಿ ಬಪ್ಪುಗಿಂತ ಮುಂಚೆ ಮನೆ ಹೋಗಿ ಸೇರ್ಕೋ, ನಾ ಬತ್ತೆ ಅಕ್ಕ.
4: ಸರಿ ಮಾಸ್ಟ್ರೆ.
5: ಬೇಬಿ ಯಾರವ್ರು?
4: ಅವರು ಶೇಖರ್ ಮಾಸ್ಟರ್ ಅಂತ, ನಮ್ ಪ್ರೈಮರಿ ಕನ್ನಡ ಸರ್ ಅವರು. ಯಾವಾಗ್ಲೂ ಕನ್ನಡ ಕನ್ನಡ ಅಂತ ಸಾಯ್ತಾ ಇರ್ತಾರೆ. ಸರಿ ನೀನ್ ನಡಿ ಹೋಗೋಣ.
7: ಓಹೋಹೋ ಸತೀಶ, ಎಲ್ಲಿ ಹೆಕ್ಕ ತಿಂತಿದ್ದೆ ಇಷ್ಟು ದಿವಸ?
4: ಓಹ್ ಮಾವ್ಲಣ್ಣ, ನೀವಿನ್ನು ಗಮ್ಮತ್ ಮಾಡುದು ಬಿಡ್ಲೆ ಮಾರೆ. ಹಂಗೆ ಇದ್ರಿ ಮಾರೆ ನೀವು?
7: ಹೌದ್ ಮಾರೆ, ನಾನ್ ಹಂಗೆ ಇದ್ದಿ, ನೀನ್ ಮಾತ್ರ ಪೂರ್ತಿ ಬದ್ಲಾಯಿದೆ ಕಾಣ್. ಹೇಳ್ದೆ ಕೇಳ್ದೆ ಬೆಂಗಳೂರಂಗ್ ಒಂದ್ ಮದಿ ಬೇರೆ ಆಯ್ದೆ. ಆಯ್ಲಿ ಆಯ್ಲಿ.
4: ಅದೇರ್ಲಿ ಮಾಬ್ಲಣ್ಣ, ಅಲ್ ಮುಂದ್ ದಾರಿ ಅಂತ ಬಂದ್ ಮಾಡಿರಿ.
7: ಹೌದಾ, ನಿಮ್ ಅಪ್ಪ ಹಿಂಗು ಆ ಕೆರಿ ಮನಿ ಸೇಸು ಅಣ್ಣಂಗು ಜೋರ್ ಗಾಲಾಟಿ ಮಾರೆ, ಅದಕ್ಕೆ ಆ ಜನ ನಿಮ್ ಮನಿ ಹಾಪ್ ದಾರಿ ಬಂದ್ ಮಾಡಿರ.
4: ಮತ್ತೀಗ ಮನೆಗೆ ಹೆಂಗ್ ಹೋಗುದು?
7: ನೀನೀಗ ಬಂದೆ ಕಾಣ, ಅದ್ರಂಗ್ ವಾಪಸ್ ಹೋಗ್. ಅಲ್ಲ ಕೆರಿ ಹತ್ರ ಸಿಮೆಂಟ್ ರೋಡ್ ಇತ್ ಕಾಣ್, ಅದ್ರಂಗ್ ಹೋಗ್ ಸೀದಾ ನಿಮ್ ಮನಿ ಬಾಗ್ಲಿಗೆ ಹೋದ್. ಅಲ್ ಕಾಣ್, ಓಲ್ ತೋರತ್ ಕಾ, ಅದೇ ನಿಮ್ ಮನಿ.
5: ಬೇಬಿ ಅದ ನಿಮ್ ಮನೆ? ಅಷ್ಟ್ ಚಿಕ್ ಮನೇಲಿ ನಾವಿರ್ಬೇಕಾ? ಐ ಕಾಂಟ್. ಇಲ್ಲೇ ಹತ್ರ ಎಲ್ಲಾದ್ರೂ ಹೋಟ್ಲೋ ಲಾಡ್ಜೋ ಏನು ಇಲ್ವಾ?
4: ಮಾಮ್ಲಣ್ಣ, ಇಲ್ಲಿ ಹತ್ರ ಎಲ್ಲಾದ್ರೂ ಲಾಡ್ಜ್ ಇತ್ತಾ?
7: ಅಂದ್ರೆ
4: ಅದೇ ವಸತಿ ಗೃಹ ಇದ್ರೆ ಹೇಳಿ, ನಾವ್ ಅಲ್ಲೇ ಇರ್ತೀವಿ 2 ದಿನ.
7: ಅಲ್ಲ ಮಾರೆ, ನೀನ್ ವಸಂತಿ ಗ್ರಹದಂಗ 2 ದಿನ ಇದ್ರೆ ವಸಂತಿ ಗಂಡ ಸುಮ್ನೆ ಯಾಕಂತ?
4: ಅಯ್ಯೋ ಮಾಬ್ಲಣ್ಣ, ಅದು ವಸಂತಿ ಗ್ರಹ ಅಲ್ಲ, ವಸತಿ ವಸತಿ ಗ್ರಹ. ಇರ್ಲಿ ಬಿಡಿ, ನಾವ್ ಮನೆಗೆ ಹೋಗ್ತೀವಿ, ಬರ್ತೀವಿ ಆಯ್ತಾ?
7: ಆಯ್ಲಿ ಮಗ.
5: ಬೇಬಿ ಮತ್ತೆ ವಾಪಸ್ ಹೋಗ್ಬೇಕಾ?
4: ಇನ್ ಸ್ವಲ್ಪ ದೂರ ಅಷ್ಟೇ ಬೇಬಿ.
8: ಗಡ ಸತೀಶ, ಎಷ್ಟೊತ್ತಿಗೆ ಬಂದೆ ಗಡ? ಎಷ್ಟ್ ಸಮಯ ಆಯ್ತ್ ನಿನ್ ಕಂಡ. ಅದ್ ಯಾರ್ ಹೆಂಡ್ತಿಯ? ಬಾರಿ ಲೈಕಿತ್ ಮರೆ ಹೆಣ್ಣ. ಆರು ನಿನ್ ಮೇಲ್ ಸಿಟ್ಟಿತ್ ಗಡ ನಂಗೆ.
4: ಅತ್ತೆ ಅತ್ತೆ ನಿಧಾನ ನಿಧಾನ, ಯಾಕ್ ಸಿಟ್ಟು ನನ್ ಮೇಲೆ? ನಾನೇನ್ ಮಾಡ್ದೆ?
8: ಅಲ್ಲ ಗಡ, ನಿನ್ನ ಮದಿಗಾರು ಗನಾ ಸೀರಿ ಸಿಕ್ಕತ್ತಂದಳಿ ಕಾಯ್ತಿದ್ದಿದೆ. ನೀನ್ ಕೇಂದ್ರೆ ಹೇಳ್ದೆ ಕೇಂದ್ರೆ ಗಟ್ಟದ ಮೇಲ್ ಮದಿ ಮಾಡ್ಕಂಡೆ. ನಮ್ದು ಸಾಯ್ಲಿ ಹೆತ್ ಅಪ್ಪ ಅಬ್ಬಿಗಾರು ಹೇಳಕ್ಕಿತ್ತು, ನೀನ್ ಹಿಂಗ್ ಮಾಡ್ತೆ ಅಂದಳಿ ಅನ್ಕಂಡಿರ್ಲ ಮಗ.
4: ಏನೀಗ, ನಾನ್ ಬೆಂಗಳೂರಿಗೆ ಮದ್ವೆ ಆದ ಕೂಡ್ಲೆ ಊರಂಗೇನ್ ಮಳೆ ಆಗೋದೇನ್ ಸ್ಟಾಪ್ ಆಯ್ತಾ?
8: ಹಂಗಲ್ಲ ಮಗ, ಸಣ್ಣ ಮಗು ಇಪ್ಪತ್ತಿಗೆ ಅಟ್ಟದ ಮೇಲಿಟ್ರ ಕಾಕಿ ಕಚ್ಕೋ ಹೊತ್ತ, ಕೆಳಗಿಟ್ರೆ ಎರು ಕಚ್ಕೋ ಹೊತ್ತ ಅಂದಳಿ ಜಾಗೃತಿ ಮಾಡಿ ಸಾಕಿ ಇಷ್ಟು ಬಲ ಬಟ್ಟಿ ಸೇರ್ಸಿದಳ್ ನಿನ್ ಅಬ್ಬಿ. ನೀನ್ ಹಿಂಗ್ ಮಾಡುದ ಅಬ್ಬಿಗೆ?
4: ಏ ಅತ್ತೆ, ಬರ್ತಾ ಬರ್ತಾ ಶುರು ಆಯ್ತಾ ನಿಂದು?
8: ಹಾ ಸರಿ ಮಗ, ಈಗಳಿನ ಕಾಲದ ಮಕ್ಕಳಿಗೆ ನಾವ್ ಎಂತ ಹೇಳ್ರು ಹೆಚ್ಚೆ. ನೀನ್ ಮನಿಗ್ ಹೋಗ, ನಾನ್ ದ್ಯಾನಿಗ್ ಒಂದ್ ಮುಷ್ಟಿ ಹುಲ್ ಕೊಯ್ಕ ಬತ್ತೆ.
7: ಕಮಲಾ, ಏ ಕಮಲಾ, ಅಲ್ಲ ಎಲ್ಲಿದ್ದೆ ಮಾರತಿ? ಇನ್ನು ಅಡುಗೆ ಮನೆ ಕೆಲಸ ಇಲ್ಲ ನಿಂದ?
9: ಹಾ ಬಂದೆ. ನೀವು ಗಡ್ಬಿಡಿ ಮಾಡ್ಬಿಡಿ ಮಾರ್ರೆ, ನಂಗೆ ಮಗ ಬತ್ತಿಪ್ಪು ಖುಷಿ ಕೈ ಕಲೆ ಆಡ್ತಿಲ್ಲ ಇಲ್ಲ.
7: ಹಾ ಹಾ, ಈ ದೇಹದ ಮನೆ ಪಾತ್ರೆಗಳ ಕಣ ಮಾಡ ಸಾಕು. ಅಲ್ ಕಾಣ್, ಎಷ್ಟು ಸಲ ಹೇಳಿದಿ ನಿಂಗೆ ಮನಿ ಬಾಗ್ಲಂಗ್ ಕೋಳಿ ಒಕ್ಕಿ ಹಾಕ್ಬೇಡ ಅಂದೇಳಿ? ಆ ಕೋಳಿ ಮನಿ ಬಾಗ್ಲಂಗ್ ಹೇಳಿ ಕುಯ್ದು ಕಣಲ್.
9: ತಡಿನಿ, ಒಲಿ ಮೇಲೆ ಅಳಗಿ ಇಟ್ಟಿಗ್ ಬಂದಿದೆ, ಇಳಿಸಿ ಬಂದ್ ಕಣಕ್ ನೀರ್ ಹಾಕಿ ತೊಳಿತೆ.
7: ಹಾ ಹಾ, ಬೇಗ ಹೋಗ. ಏನ್ ಚಂಕಣ್ಣ, ಮನೆಗೇನ್ ಬೆಳಗಿಂದ ಗೌಜೆ ಎಂತ ನೆಂಟ್ರ ಬತ್ರ?
4: ನಮ್ಮನೆಗೆ ಅವ್ ನೆಂಟ್ರ ಮುಂಚಣ, ನಂಗವಳು ಅವಳಿ ನಾನು, ಇಷ್ಟೇ ನಮ್ ಪ್ರಪಂಚ.
7: ಅಯ್ಯಯ್ಯೋ ಎಂತಕ್ಕೆ ಹಂಗ ಹೇಳ್ತೀರಿ ಮಾರೆ, ಮಕ್ಕಳು ಇದ್ರಲ್ಲೇ.
4: ಯಾವ ಮಕ್ಕಳು ಮಾರ್ರೆ, ಹಿರಿಯಳೆ ಹೇಳದೆ ಕೆಣದೆ ಯಾರ ಬಾಂಬೆನ್ ಜೊತೆಗೆ ಓಡಿ ಹೋದಾಳ. ಗಂಡಾರು ನಾವು ಹೇಳದ್ ಕೇಳ್ಕ ಹಳತಿನ ಕಾಲಕ್ಕೆ ನಮ್ಮನ್ ಕಾಂತನ ಕಂಡ್ರೆ ಅವನು ಕೆಲ್ಸಕ್ಕಂದ್ರೆ ಬೆಂಗಳೂರಿಗೆ ಹೋದನು, ಅಲ್ಲೇ ಮದಿ ಮಾಡ್ಕಂಡ ಸಾಯ್ಲಿ. ವರ್ಷಕ್ ಒಂದ್ಸಲ ಅವ್ರು ಅಪ್ಪ ಬಿನ್ ಕಾಂಬು ಬತ್ನ ಕಂಡ್ರೆ ಅದೂ ಇಲ್ಲ. ಈಗಳು ನಂಗೆ ಹುಷಾರಿಲ್ಲ ಅಂದ್ರೆ ಅವಳು ಸುಳ್ಳೇಳದಕ್ಕೆ ಬತ್ತಿದ್ದಾವ. ಇನ್ನೇನ್ ಬಪ್ಪಕ್ಕೂ ಸಾಕ್.
7: ಇರ್ಲಿ ಬಿಡಿ ಶಂಕರಣ್ಣ, ಬೇಜಾರು ಮಾಡ್ಕೊಂಡ್ಬೇಡಿ, ಒಂದಲ್ಲ ಒಂದಿನ ಎಲ್ಲ ಸರಿಯಾತ್.
4: ಒಂದಿನ ಹಾ, ಆ ಒಂದಿನ ನಾನು ಸತ್ರ ಮೇಲೆ ಬತ್ತೇನು.
7: ಅಯ್ಯೋ ಶಂಕರಣ್ಣ ಹಂಗೆಲ್ಲ ಹೇಳ್ಬೇಡಿ, ಒಂದ್ಗಳಿಗೆ ಒಳ್ಳೇದಿರುತ್ತೆ, ಒಂದ್ಗಳಿಗೆ ಕೆಟ್ಟದಿರುತ್ತೆ, ಎಲ್ಲ ಒಂದಲ್ಲ ಒಂದಿನ ಸರಿ ಆತ್. ಅಂದಂಗೆ ನಾನು ಕ್ಯಾನಿಗೆಂಡಿ ತಪ್ಪು ಕೊಟ್ಟಿದ್ದೆ, ಬತ್ರಿಯಾ?
4: ಹೌದು ಮಾರ್ರೆ, ಈಗ ಹೌಜೊಳಗೆ ನಂಗ್ ಹಂಬ್ಲೇ ಇರ್ಲ, ನೀವು ಸಿಕ್ಕದ್ ಒಳ್ಳೇದೈತ್ ಕಾಣಿ. ಹೋಯ್ ಬಪ್ಪ ಬನ್ನಿ.
10: ಕಮಲಾ, ನಾನಿಲ್ಲ ಗುಡ್ಡಿ ಬದಿ ಹೋಯ್ ಬತ್ತೇಕ. ಬೇಬಿ ಇದೇ ನನ್ ಮನೆ, ಬಾ. ಅಮ್ಮ ಅಮ್ಮ.
9: ಹೋ ಸತೀಶ ಬಂದ್ಯ ಮಗ, ಬನ್ನಿ ಬನ್ನಿ, ಮೆಟ್ ಕಳ್ಸಿ ಒಳಗ್ ಬನ್ನಿ.
5: ಬೇಬಿ ಇರು ಒಂದ್ ನಿಮಿಷ, ನನ್ ಕಾಲಿಗೇನೋ ಕ್ರೀಮ್ ತಾಕ್ತು.
9: ಅಯ್ಯೋ ಅದ್ ಕ್ರೀಮ್ ಅಲ್ಲ ಮಗ, ಬತ್ತ ಬತ್ತ ಕೋಳಿ ಹೆಲ್ಮೆಟ್ಕ ಬಂದ್ಯಾ? ಚೀ, ತಡಿ ಕಾಲ್ ತೊಳಕ್ ನೀರ್ ತಕ ಬತ್ತೇಕ.
5: ಬೇಬಿ ಈ ಗಲೀಜ್ ಮನೇಲಿ ಎರಡ್ ದಿನ ಇರ್ಬೇಕಾ? ನಾನ್ ಸತ್ರು ಇರಲ್ಲ, ಕೋಳಿ ದನ ನಾಯಿ ಒಂದ ಎರಡ. ಈ ಕೊಟ್ಗೆಲ್ ನಿಮ್ಮಪ್ಪ ಅಮ್ಮ ಇರ್ತಾರ?
4: ಹೂ ಬೇಬಿ, ಈ ಮನೇಲಿ ನಮ್ಮ ಅಪ್ಪ ಅಮ್ಮ ಇರ್ತಾರಂತ ಯೋಚನೆ ಮಾಡಿದ್ರೆ ಹೊಟ್ಟೆ ಕರ್ಲೆಲ್ಲ ಚುರ್ಕ್ ಅನ್ಸತ್ತೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ ಸೇರ್ಸಿ ಈ ಮನೇನ ಡೆಮಾಲಿಶ್ ಮಾಡಿ ಆದಷ್ಟು ಬೇಗ ಜಾಗನ ಸೇಲ್ ಮಾಡ್ಬೇಕು. ಈ ಎರಡ್ ದಿನದಲ್ಲಿ ಈ ಕೆಲ್ಸ ಮಾಡಿ ಮುಗಿಸ್ಬೇಕು.
5: ಹಾಗಾದ್ರೆ ನಾವ್ ಹಬ್ಬಕ್ ಬಂದಿದಲ್ವಾ?
4: ಚೇಚೆ ಇಲ್ಲಪ್ಪ, ಹಬ್ಬನ ಅವ್ರ ಆಚರಿಸ್ಲಿ. ಪಾಪ ಈ ಮನೇಲಿ ಅವ್ರು ಮಾಡೋ ಕೊನೆ ಹಬ್ಬ ಅಲ್ವಾ?
9: ಹಾ ಮಗ ನೀರ್ ತಕ್ಕು. ಎಂತೋ ಮಾತಾಡ್ತಾ ಇದ್ದೀರಿ, ಎಂತ?
4: ಏನಿಲ್ಲ ಅಮ್ಮ, ಅಪ್ಪ ಇಲ್ಲಿ ಕಾಣಿಸ್ತಿಲ್ಲ.
9: ಅಪ್ಪಯ್ಯನ ನಾಳೆ ಆಸಡಿ ಹಬ್ಬಕ್ಕೆ ಕ್ಯಾನಿಗೆಂಡಿ ತಪ್ಪು ಕೋಯ್.
5: ಏನು ಆಲೂಗಡ್ಡೆನ?
9: ಆಲೂಗೆಂಡಿ ಅಲ್ಲ, ಕ್ಯಾನಿಗೆಂಡಿ.
5: ಹಂಗಂದ್ರೇನು, ಅದನ್ನೇನ್ ಮಾಡ್ತಾರೆ?
9: ನಾಳೆ ಆಸಡಿ ಹಬ್ಬ ಅಲ್ಲ, ಅದಕ್ಕೆ ಕ್ಯಾನಿಗೆಂಡಿ ತಂದ ಅದ್ರಂಗ್ ಕಡ್ಬ್ ಮಾಡಿ ಕೋಳಿ ಗಸಿ ಮಾಡಿ ಮಿಸಾಲ್ ಇಡ್ತ ನಾಳಿಗೆ.
5: ವಾಟ್ ಇಸ್ ದಿಸ್ ಮೀಸೆ?
4: ಅದು ಮೀಸೆ ಅಲ್ಲ, ಮಿಸಾಲ್ ಇಡೋದು.
5: ಅಂದ್ರೆ
9: ನಮ್ ಸತ್ತೋದ್ ಹಿರಿಯರಿಗೆಲ್ಲ ಉಂಬುಕ್ ಹಾಕುದು.
5: ಏನು ಸತ್ತೋದವ್ರ? ಭೂತನ?
9: ಯೋ ಭೂತನು ಇಲ್ಲ, ಎಂತ ಜರದ್ದು ಇಲ್ಲ. ಒಳಗ್ ಬನ್ನಿ, ಇವ್ರು ಬಂದ್ರು ಕೂಡ್ಲೇ ಉಂಬುಕ್ ಹಾಕ್ತೆ.
7: ಕಮಲಾ, ಏ ಕಮಲಾ.
4: ಅಪ್ಪ ಹೆಂಗಿದ್ರಿ?
7: ಹಾ ಜೀವಿತ, ಸದ್ಯ ಸಾಯುದ್ರೊಳಗೊಂದ್ ಬಂದೆ ಅಲ್ಲ, ಅದೇ ನಮ್ ಪುಣ್ಯ.
9: ಹೋಯ್ ಉಂಬ ಹೊತ್ತಿಗೆ ಎಂತ ನಿಮ್ದ ಸುಮ್ನ ಐಕಣಿ. ಮಗ ಬನ್ನಿ ಎಲ್ಲ ಉಂಬ. ಅನ್ನ ಚೂರು ಹಾಕುದ ಮಗ?
4: ಸಾಕಮ್ಮ ಸಾಕ್ ಸಾಕ್.
5: ಆಂಟಿ ಇದೇನು?
9: ಅದ ಉಪ್ಪಿನ ಹೊಡಿ ಮಗ.
4: ಅಮ್ಮ ಬರೀ ಕೈಯಲ್ಲಿ ಹಾಕ್ತಾ ಇದೆಯಲ್ಲ, ಸ್ಪೂನ್ ಗಿನ್ನೇನಿಲ್ವಾ? ಹೈಜೀನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಇವತ್ತು ಏನಾದ್ರೂ ಸ್ಪೆಷಲ್ ಮಾಡ್ಬೋದಿತ್ತಲ್ವಾ?
9: ಅದ ಮಗ ಹೆಂಗೋ ನಾಳಿ ಕೋಳಿ ಮಾಡ್ಕಲ್ಲ, ಕೇವತ್ ಮಾಡ್ಲ.
4: ಹೌದು ನೀ ತಿಂಗಳ ತಿಂಗಳ ತಂದು ಹಾಕ್ತ ಕಣ ತರ್ತಾರದ್ ಮಾಡುಕೆ. ಹಾಗಲ್ಲ, ನಾಳೆ ಮಾಡೋದನ್ನ ಇವತ್ತೇ ಮಾಡ್ಬೋದಿತ್ತಲ್ಲ.
7: ಇಷ್ಟೇ ಬಂದಂಗ್ ಮಾಡುಕೆ ಅದು ನಿನ್ನ ಮದಿ ಅಲ್ಲ, ಅದಕ್ಕಂದೇಳಿ ಒಂದ್ ರೀತಿ ರಿವಾಜಿತ್ತು.
4: ನೀವು ನಿಮ್ ಮೂಢ ನಂಬಿಕೆಯೋ?
9: ಹಾ ಇರ್ಲಿ ಇರ್ಲಿ, ಉಣಿ ಉಣಿ.
5: ಆಂಟಿ ನಿಮ್ದು ಇದು ಹೊಡಿ ಉಪ್ಪು ತುಂಬಾ ಚೆನ್ನಾಗಿತ್ತು.
9: ಮಗ ಅದ್ ಹೊಡಿ ಉಪ್ಪಲ್ಲ, ಉಪ್ಪಿನ ಹೊಡಿ.
5: ಏನೋ ಒಂದು, ನಾವ್ ನಾಡಿದ್ ಹೋಗುವಾಗ ಸ್ವಲ್ಪ ಕೊಟ್ ಕಳ್ಸಿ ಆಯ್ತಾ?
9: ಎಂತ ನಾಡ್ದಿಗೆ ಹೊರಟಾಯ್ತಾ?
4: ಹಾ ಅಮ್ಮ, ಹಾಗೆ ನಿನ್ ಹತ್ರ ಒಂದು ಮುಖ್ಯವಾದ ವಿಷಯನ ಹೇಳ್ಬೇಕಿತ್ತು.
9: ಎಂತ ಮಗ?
4: ಅದು ಈ ಮನೆ ಹೆಂಗೋ ಬೀಳೋ ಸ್ಥಿತಿಯಲ್ಲಿ ಇದೆಯಲ್ಲ, ಅದಕ್ಕೆ ಹೊಸ ಮನೆ ಕಟ್ಟೋ ಪ್ಲಾನ್ ಅಲ್ಲಿದ್ದೆ.
9: ಹೌದಾ ಮಗ?
4: ಹೌದಮ್ಮ, ಅದಕ್ಕೆ ಹೊಸ ಮನೆ ಕಟ್ಟೋವರೆಗೂ ನೀನು ಮತ್ತೆ ಅಪ್ಪ ವೃದ್ಧಾಶ್ರಮದಲ್ಲಿರ್ಬೇಕಾಗುತ್ತೆ.
7: ಶಬಾಷ್ ಮಗನೇ, ನೀನು ಫೋನ್ ಮಾಡ್ರು ಕೂಡ ಗೊತ್ತಾಯ್ತು ನಂಗೆ, ಹಿಂಗಿನ ಎಂತದ್ದು ಮಂಡಿ ಹಿಡ್ಕ ಬತ್ತೆ ಅಂದಳಿ. ಇಲ್ಲಿ ಕಾಣ, ಈ ಮನಿ ಗೋಡಿ ಹಿಸ್ಕ ಬಿದ್ದು ನಾವ್ ಇಬ್ರು ಇಲ್ಲೇ ಮಣ್ಣ ರೋಡಿಲ್ಲ. ಆದ್ರೆ ನಾನು ಈ ಮನಿ ಈ ಊರನ್ ಬಿಟ್ಟು ಎಲ್ಲಿಗೂ ಬತ್ತಿಲ್ಲ.
4: ಅಯ್ಯೋ ಊರು ಊರಲ್ಲಿ ಸಾಯ್ಬೇಡಿ ಮಾರ್ರೆ, ಅಂತದ್ ಎಂತ ಇತ್ತು ಈ ಊರಂಗೆ? ಹಬ್ಬ ಅಂಬ್ರು, ಗೆದ್ದಿ ಅಂಬ್ರು, ದೈದ್ ಮನಿ ಅಂಬ್ರು, ಜಕ್ಣಿ ಅಂಬ್ರು, ಹೋಗ್ ಇಲ್ದಿದ್ ಮನಿ ಅಂಬ್ರ, ಇವತ್ತು ನಾಳಿಗೆ ಹಾಪರಿಗೆ, ಇದೆಲ್ಲ ಎಂತಕ್ಕೆ?
9: ಅಯ್ಯೋ ಹಂಗೆಲ್ಲ ಹೇಳ್ಬೇಡ ಮಗ, ನಮ್ ಕಾಲ ಮುಗ್ದ್ರ ಮೇಲೆ ಇದನ್ನೆಲ್ಲ ನೀವೇ ಮುಂದುವರ್ಸ್ಕೊಂಡೋಯ್ಕ.
4: ಅಯ್ಯಪ್ಪ ಕೈ ಮುಗಿತೆ, ಇದೊಂದು ಹೇಳ್ಬೇಡ, ಅದೆಲ್ಲ ನಿಮ್ಮೊಟ್ಟಿಗೆ ಕೈದ ಇಲ್ಲಿ, ನಾನ್ ಸತ್ರು ಇದನ್ನೆಲ್ಲ ಮಾಡುದಿಲ್ಲ. ಅಮ್ಮ ಒಂದ್ ತಿಳ್ಕೊ, ಹೊಸ್ತು ಹೊಸ್ತು ಕಂಡು ಹಿಡಿದು ಮುಂದುವರಿತಿ ಪತಿಗೆ ನೀವಿನ್ನು ಜಕ್ಣಿ ದೈದ್ಭೋಗ ಆಚಾರ ವಿಚಾರನಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಕಂಡ್ರೆ ಆತಿಲ್ಲ, ನಿಮ್ಮಂತರಿಂದನೆ ದೇಶ ಉದ್ದಾರ ಆತಿಲ್ಲ. ಒಂದು ಚೂರು ಪ್ರಪಂಚ ಜ್ಞಾನ ಬೆಳೆಸ್ಕಣಿ, ನೀವಿಲ್ಲಿ ಇಬ್ರು ಗೆದ್ದಿ ಗೆಳದು ಕೆಲಸ ಮಾಡ್ತೀರಿ, ಏನ್ ಲೋಕಿಯನ್ ಮುಳುಗಿ ಹೋತಿಲ್ಲ. ಅಪ್ಪ ನೀವ್ ಹೇಳದೆ ಸಮ, ನಾನ್ ಬಪ್ಪತ್ತಿಗೆ ಪ್ಲಾನ್ ಮಾಡ್ಕ ಬಂದಿದೆ, ಈ ಜಾಗ ಈ ಮನಿ ಎರಡು ಸೇಲ್ ಮಾಡಿ ನಾನ್ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಯ್ಕೊಂಡೇಳಿ ಮಾಡಿದಿ. ಚೂರು ಅರ್ಥ ಮಾಡ್ಕಣಿ, ಮೂಢ ನಂಬಿಕೆಯೊಳ ಸಾಯ್ಬೇಡಿ.
7: ಒಳ್ಳೆ ಮಾತಾಡ್ದೆ ಮಗ, ನಿನ್ನ ಹೆತ್ತ ಬೆಳೆಸದಕ್ಕೆ ಇವತ್ತಿಗೆ ಒಳ್ಳೆ ಮಾತಾಡ್ದೆ ಕಣ. ಎಂತಂದೆ
11: ಮೂಢನಂಬಿಕೆ. ಚಾಣಕ್ಯ ಪತಿ ಹೊಸಲಜ್ಜಿ ದಿನ ಹೊಸಲ ಮೇಲೆ ಇಟ್ಟು ದುದ್ದಿನ ದೋಸೆ ಇಟ್ಕೊ ಅಜ್ಜಿ ಓಡ ಅಂದ್ರೆ ಕೂಗಿ ಓಡೋತಿಗೆ ಗೊತ್ತಾಯಿಲ್ಲ ನಿಂಗ್ ಮೂಢನಂಬಿಕೆ ಅಂದಳಿ. ಹಸ್ತಿನ ದಿನ ಹೊಸಕ್ಕೆ ಉಂಡ್ಕೊಂಡು ಅವಂಟಿಕೆ ಸಿಂಪತಿ ಗೊತ್ತಾಯಿಲ್ಲ ನಿಂಗ್ ಮೂಢನಂಬಿಕೆ ಅಂದಳಿ. ಯುಗಾದಿ ಹಬ್ಬದ ದಿನ ಬೆಳಮುಚ್ಚು ಬೇಗ ಎತ್ಕೊಂಡು ನನ್ ಜೊತೆ ಗೆದ್ದಿ ಹೊಡ್ಸೂಡು ಬತ್ತಿದ್ದೆ ಕಣ, ಅಷ್ಟೊತ್ತಿ ಗೊತ್ತಾಯಿಲ್ಲ ನಿಂಗ್ ಅದ್ ಮೂಢನಂಬಿಕೆ ಅಂದಳಿ. ಈಗ ಶಾಲೆಗೆ ಹೋಗಿ ಕಲ್ತು ದೊಡ್ಡ ವ್ಯಕ್ತಿ ಇದೆ ಕಣ, ಈಗ ಇದೆಲ್ಲ ಮೂಢನಂಬಿಕೆ ಅಲ್ಲ.
12: ಅದು
11: ಮಾತಾಡ್ಬೇಡ, ತಪ್ಪು ನಿಂದಲ್ಲ ಮಗ. ಹಟ್ಟಿ ಬಟ್ಟಿ ಕಟ್ಟಿ ನಿನ್ನ ಶಾಲಿ ಕಳಿಸಿ ನಾಳೆ ನನ್ ಮಗ ಅಳತಿನ ಕಾಲಕ್ಕೆ ನಮ್ಮನ್ನ ಮನಿನ ಕಂಡ್ಕೋ ಹೋತಂದ್ರೆ ಆಸೆ ಇಟ್ಕೊಂಡು ಕಾಯ್ತಿತ್ ಕಣ. ತಪ್ಪು ನಮ್ದ್ ಆಗಳಿಕೆ ನಿನ್ನ ಅಬ್ಬಿ ಉಪ್ಪಿನೋಡಿ ಹಾಕೋತಿ ಬರೀ ಕೈ ಹೆಂಗ್ ಹಾಕ್ತೆ ಕೇಂಡೆಲ್ಲ. ನಿಂಗೇನ್ ಮಗ, ಈಗ ದುಡ್ಡಿತ್ತ ತರ ತರ ತಿಂತೆ, ಅದೇ ನಿನ್ನಬ್ಬಿ ಆಗಳಿಕೆ ತಿಂಬು ಗೊತ್ತಿಲ್ದೆ ಇಪ್ಪತ್ತಿಗೆ ಒಡೆಯರ್ ಮನೆಗೆ ಒಂದ್ ತುಂಡು ಇಡ್ಲಿಯೋ ದೋಸೆಯೋ ಕೊಟ್ಟಲ್ಲ ತಾನ ತಿಂದೆ ನನ್ ಮಗ ಖಾಲಿ ಹೊಟ್ಟೆಂಗಿರ್ತಂದಲ್ಲಿ ಹೇಳಿ ಸೀರಿ ಸೆರ್ಗಂಗ್ ಕಟ್ಕ ಓಡೋಡಿ ಬಂದ್ ನಿಂಗ್ ಕೈ ತೂತ್ ಕೊಡ್ತಿದ್ದಳ ಕಣ. ಅಷ್ಟೊತ್ತಿಗೆ ಹೈಜಿನ್ ಇಲ್ಲ, ಮಣ್ಣು ಇಲ್ಲ, ಮಸಿಯು ಇಲ್ಲ, ನನ್ನ ಊರ ಇಲ್ಲ ಆಚರಿಸೋ ಹಬ್ಬದ ಬಗ್ಗೆ ಮಾತಾಡು ನೀನ್ ಯಾರ? ಆಸಾಡಿ ಸ್ವಾಣಿ ಕನ್ನಿ ದೀವಳಿ ಕೊಡಿ ಹಂಚಿಸಿ ಭಾರತ ಶಿವರಾತ್ರಿ ಸುಗ್ಗಿ ಹಗ್ಗ ಬ್ಯಾಸಿ ಕಾರ ಇಷ್ಟು ತಿಂಗಳಂಗೆ. ಆಸಾಡಿ ಹಬ್ಬ, ಹೊಸಲಜ್ಜಿ, ಹೊಸ್ತ, ದೀಪಾವಳಿ ಹಬ್ಬ, ಕೊಡಿ ಹಬ್ಬ, ಏಳ್ತೇರ ಹಬ್ಬ, ಶಿವರಾತ್ರಿ ಹಬ್ಬ, ಯುಗಾದಿ, ಹಿಂಗೆ ತಿಂಗಳಿಗೆ ಒಂದೊಂದು ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿರಲ್ಲ ನಮ್ಮ ಹಿರಿಯರ. ಪ್ರತಿ ಹಬ್ಬಕ್ಕೂ ಅದರದೇ ಆದ ಹಿನ್ನೆಲೆ, ಹಾಗೆ ಪ್ರತಿ ಆಚರಣೆಗೂ ಅದರದೇ ಆದ ವಿಶೇಷತೆ ಇತ್ತು. ಯಾವ್ದನ್ನು ಕೆಲಸಿಲ್ಲದಳಿ ಮಾಡದಲ್ಲ. ಜನವರಿ ಒಂದಕ್ಕೆ ಗೆಂಟ್ಲೋರಿ ಕುಡ್ಕೊಂಡು ರೋಡ್ ಮನಿಕೊಂಡು ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಕೂಗ್ತಿರಿ ಕಣ, ಅದು ನಿಮ್ಗೆ ಹಬ್ಬ. ಇದೆಲ್ಲ ಮೂಢನಂಬಿಕೆ ಅಲ್ಲ. ನಿನ್ನ ನಂಬ್ಕೊಂಡು ನಾವಿಲ್ಲ, ನನ್ನ ರಟ್ಟೆಂಗ್ ಶಕ್ತಿ ಇಪ್ಪಲ್ಲವರಿಗೆ ನನ್ನ ಹೆಂಡತಿ ನಾನ್ ಸಾಕ್ತಿ. ನೀನ್ ಹೆತ್ತರಿ ಇಂತ ಮಾತಾಡ್ತೇನಲ್ಲಿ ಗೊತ್ತಿದ್ರೆ ಚಣಕಿ ಪತಿಗೆ ಮ್ಯಾಳಿವತ್ತಿ ಕೊಲ್ತಿದ್ದೆ ನಿನ್ನ.
13: ಹೋಯ್ ಎಂತ ಅಂದಳಿ ಮಾತಾಡ್ತ್ರಿ, ಎಷ್ಟೇ ಹೇಳ್ರು ಅವ್ ನಮ್ಮ ಮಗ ಅಲ್ದೆ. ಇರ್ಲಿ ಬಿಡಿ, ಹೋಯ್ಲಿ.
11: ಕಾಣ್ಗಡ, ನೀನ್ ಇಷ್ಟು ಕೀಳಾಯ್ ಮಾತಾಡ್ರು, ಅವಳು ಒಂದು ಚೂರಾರು ಬೈತಳ ಕಣ್ಣಿಂಗೆ. ಅಬ್ಬಿ ಪ್ರೀತಿ ಅಂದ್ರಿದೆ, ಇಂತ ಅಬ್ಬಿನ ನೀವು ವೃದ್ಧಾಶ್ರಮಕ್ಕೆ ಸೇರಿಸಿಕೊ ಹೊರಟಿದ್ದಲ್ಲ. ಶಬಾಷ್.
14: ಓ ಶಂಕರಣ್ಣ, ಎಂತ ಕಾನು ಮನೆ ಕೂಗ್ತಿರಿ ಮಾರೆ? ನೀವು ಕೂಗುತ್ತಿಲ್ಲೋರಿ ಕೇಂತದ್ ಗೊತ್ತಾ? ಆಚೀಚಿ ಕೇಂದ್ರ ಎಂತ ಅಂತ್ರ?
15: ಓಯ್ ನಮ್ಮನೆಯಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ಇದು ನಮ್ ಫ್ಯಾಮಿಲಿ ಮ್ಯಾಟ್ರು. ಇದನ್ನೆಲ್ಲ ಕೇಳಿಕ್ ನೀವ್ಯಾರು?
16: ಕಂಡವರೆಲ್ಲ ನನ್ ಬಗ್ಗೆ ಮಾತಾಡೋಗಾಯ್ತು.
11: ಗಡ ಸೊಡ್ ಅಳದ್ಕೊಡೋಕಿದ್ದೆ ಕಣ, ಅವ್ರಿಗೆಂತ ಬೈತೀನ? ನೀನ ಬೆಂಗಳೂರ ಲೈಕ್ ಮಾಡಿ ಮನಿ ಮಾಡ್ಕೊಂಡ ಹೆಣತಿಯೊಟ್ಟಿ ಹೈ ಹಂಗಿದ್ದೆ. ನಾವು ಸತ್ರು ಕೇಂಬರ್ ಇರ್ಲ ಇಲ್ಲ ಹಾಂಗ. ಇಪ್ಪತ್ತಿಗೆ ನಮ್ಮ ಬೇಕ ಬೇಡ ಕೆಣ್ಕಂಡ ನಮ್ ಜೊತೆಗಿದ್ದಾರೆ ಇದೇ ಊರು ಮನೆಯರ್. ನಾವು ಎಲ್ಲರಿಗೂ ಬೇಕನ್ಸ್ಕೊಂಡಿತ್ತ, ನಿನ್ ಕಾಣಂಗಲ್ಲ. ನಿನ್ನ ಸಾಕು ಬದಲು ಒಂದ್ ನಾಯಿನಾರು ಸಾಕಿದೆ ನೀಯತ್ತಂಗಿರ್ತಿತ್ತ.
14: ಶಂಕರಣ್ಣ ಇರ್ಲಿ ಬಿಡಿ, ಅವ ಮಾಡೋದ್ರಂಗು ತಪ್ಪಿಲ್ಲ. ಈಗಿನ ಕಾಲದಲ್ಲ ಯಾವ ಮಕ್ಕಳ ಬೇಸಾಯ ದೈದ್ ಮನಿ ಇದನ್ನೆಲ್ಲ ನಡ್ಸ್ಕೋತ ಹೇಳಿ? ಅವ್ರು ಕಷ್ಟಪಟ್ಟು ಓದುದು ಒಳ್ಳೆ ಕಂಪನಿ ಕೆಲಸ ಸಿಕ್ಲಿ ಅಂದಲ್ಲ. ನಾವು ಆಗಳಿ ಕಷ್ಟಪಟ್ಟು ಬದುಕ್ತಂಗ ಅವ್ರಿಗ್ ಬದುಕುಕತ್ತ ಹೇಳಿ? ನಮ್ ಕಷ್ಟ ಅವ್ರಿಗ್ ಬಪ್ಪುಕಾಗ ಅಂದೇಳಿಯೇ ಹೆತ್ತವ್ರ ಬಯಸುದ್, ಇನ್ನೇನ್ ಬಯಸ್ತ್ರಿ ಹೇಳಿ?
11: ಅದು ಸರಿಯೇ ಮೋಂಚಣ್ಣ, ಹಾಂಗಂದಳಿ ಎಲ್ಲ ಕೈದ್ ಮಾಡ್ಕೋ ಕೂಕಂಗತ್ತ ಹೇಳಿ? ಹೊರಗಿಂದ ಸಂಸ್ಕೃತಿ ಕಲ್ತ್ಕೊಂಬರಿಗೆ ನಮ್ ಸಂಸ್ಕೃತಿನ ಉಳಿಸ್ಕ ಬೆಳೆಸ್ಕೋ ಹಾಕುದು ದೊಡ್ಡ ವಿಷಯ ಅಲ್ಲ. ಬೇರೆ ಯಾರು ಬೇಡ. ಆಗಳಿಕಿವ ಶನಿವಾರ ಶನಿವಾರ ರಾಮಂದಿರ ಕೊಣಗಿ ಬದ್ ನೀವು ಹತ್ತಿದ್ದ, ಅದೇ ಈಗ ಶನಿವಾರ ಶನಿವಾರ ಪಬ್ಬಿ ಕೊಡೋಕು ಹತ್ತ. ನಾವು ಮಕ್ಕಳಿಗೆ ಶಿಕ್ಷಣ ಕೊಡುದು ಎಂತಕ್ಕೆ? ಊರನ್ನ ಉದ್ದಾರ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ನೀವೇ ಕಾಣ್ಲ್ಯ ಅವನ್ ಭಾಷೆ ಹೆಂಗ್ ಬದ್ಲೈತಂದಳಿ? ಇವ್ರು ಡಿಗ್ರಿ ಮಾಡ್ರ ಮೇಲೆ ಅಭಿಭಾಷೆ ಬಾಯಿ ಬತ್ತಿಲ್ಲ, ಅವಕ್ಕೆ ತಸುಪುಸ ಹರಿಸ್ತೋ, ಮಾತೃಭಾಷೆನ ಮಾರ್ಕ ತಿಂತೋ. ಇವ ಇವನ್ ಮನ್ಸಿಗೆ ಇದೆಲ್ಲ ಮೂಢನಂಬಿಕೆ ಮಂಗಿತ್ತ. ಇದ್ರಂಗಿಪ್ಪ ಮಹತ್ವ ಇವು ಕರ್ತ ಹತ್ತಿಲ್ಲಿ. ಯಾವುದೇ ವಸ್ತು ಇಪ್ಪತ್ತಿಗೆ ಅದ್ರ ಬೆಲೆ ಗುದಾತಿಲ್ಲ. ಇಲ್ದ್ರೆ ತಿಂಗಳಿಗೊಂದು ಹಬ್ಬ, ಹಬ್ಬಕ್ಕೊಂದು ತರತರದ ಅಡಿಗೆ, ಪ್ಯಾಟೆ ಸಿಕ್ಕು ಹಸಿ ಮೀನು, ಕೊಚ್ಚಕ್ಕಿ ಗಂಜಿ, ಉಪ್ಪಿನೋಡಿ, ಕಂಬಳ, ಕೋಳಿಪಡಿ, ದೈವಾರಾಧನೆ, ಯಕ್ಷಗಾನ, ದೈದ್ಮನಿ, ವರ್ಷಕ್ಕೊಂದು ಜಕ್ಕಣಿ, ಕಣ್ಣು ಹಾಯಿಸ್ದಂಗು ಹಸಿರು ಗೆದ್ದಿ, ಊರ್ ಮನೆಯವ್ರ ಒಡನಾಟ, ಇದೆಲ್ಲದಕ್ಕಿಂತ ಹೆಚ್ಚಾಯಿ ಹೆತ್ತ ಅಬ್ಬಿ. ಅಬ್ಬಿ ಎಷ್ಟೇ ಪ್ರೀತಿ ಕೊಡು ಅಬ್ಬಿ ಭಾಷೆ, ಇವನಿಗೆ ಬೆಂಗಳೂರು ಪ್ಯಾಟೆಂಗ್ ಇದೆಲ್ಲ ಸಿಕ್ಕತ್ತೆ. ಸ್ವರ್ಗದಂಗಿತ್ತು ಮೋಚಣ್ಣ, ನಾವ ಇಂಥ ಸ್ವರ್ಗನ ಹಾಳ್ ಮಾಡ್ತೋ ಇಂತವು. ಹೆತ್ತ ಅಬ್ಬಿನ ಲೈಕ್ ಮಾಡಿ ಕಣ್ಕಂಡೇ ಇದ್ದವು, ಅಬ್ಬಿ ಭಾಷೆನ ಉದ್ದಾರ ಮಾಡ್ತೋ ಹೇಳಿ. ನೀವು ಓದದ್ ಮಕ್ಕಳಂದ್ರೆ ಹೇಳಕ್ಕೂ ಸಾಕು, ಡಿಗ್ರಿ ಮಾಡಿದ್ರೆ ಗೆದ್ದಿಗಳಕ್ಕೆ ಆಗಂದ್ರೆ ಯಾವ ಶಾಲೆ ಹೇಳಿ ಕೊಡ್ತಾರೆ ಹೇಳಿ?
17: ಯಾರು ಕೇಂದ್ರೆ ಡಿಗ್ರಿ ಮಾಡಿ ಗೆದ್ದ ಕೆಲಸ ಮಾಡ್ತಿದ್ದೆ ಅಂದ್ರೆ ಇವಕ್ಕೆಲ್ಲ ಅವಮಾನ ಅಲ್ದೆ, ಅದಕ್ಕೆ ಇವೆಲ್ಲ ಹಿಂಗ್ ಮಾಡುದು.
18: ಅವ ಎಂತ ಬೇಕಾದ್ರು ಮಾಡ್ಕ ಸಾಯ್ಲಿ, ಅವ ಇನ್ನ ಪಾಲಿ ಸತ್ತಂಗೆ.
19: ಅಪ್ಪ ನನ್ ತಪ್ಪಾಯ್ತು, ನಾನು ಹಿಂಗ್ ಮಾಡುದಿಲ್ಲ.
13: ಇರ್ಲಿ ಬಿಡ್ ಮಗ, ನೀನ್ ಬೇಜಾರ್ ಮಾಡ್ಕೋಬೇಡ. ನಿಂಗ್ ಬೇಕಾಪುದು ಎಂತ? ಈ ಮನಿ, ಈ ಜಾಗ ಅಷ್ಟೇ ಅಲ್ದ, ನಾವ್ ಸತ್ರ ಮೇಲೆ ಇದೆಲ್ಲ ಯಾರಿಗೆ? ನಿಂಗೆ ಅಲ್ದ? ಅರೆ ಒಂದ್ ಇದನ್ನೆಲ್ಲ ಮಾರುಕೊಂದ್ ಹೊಯ್ಬೇಡ ಮಗ. ನಮ್ ಹಿರಿಯರಿಂದ ನಾವ್ ಕಲ್ತ್ಕೊಂಡು ನಡ್ಸ್ಕೊಂಡ್ ಬಂದಿದ್, ಹಂಗೆ ನಮ್ಮಿಂದ ನೀವ್ ಇದನ್ನೆಲ್ಲ ಕಲ್ತ್ಕೊಂಡು ಉಳ್ಸ್ಕೊಂಡ್ ಹೋಯ್ಕ. ಇದೆಲ್ಲ ಇಲ್ದೆ ನಾವಿಲ್ಲ ಮಗ.
19: ಅಮ್ಮ ನಾ ತುಂಬಾ ದರ್ ತಪ್ಪು ಮಾಡಿಕೊಟ್ಟಿದೆ, ನನ್ ತಪ್ಪೆ ಅಂತ ಹೇಳಿ ನಂಗೆ ಈಗ ಗೊತ್ತಾಗ್ತಿತ್ತು. ಇನ್ ಯಾವತ್ತು ಈ ತರ ಆಲೋಚನೆ ಮಾಡುದಿಲ್ಲ, ನನ್ ಕ್ಷಮಸಮ್ಮ.
11: ಅರೆ ಒಂದ್ ನೆನ್ಪಿಡ್ಕೋ, ಬಾನ್ ಕಳಿಸಿ ಮಂಡಿ ಮೇಲೆ ಬಿದ್ರು ಹೆತ್ತಬ್ಬಿನ ಅಬ್ಬಿಭಾಷಿನ ಯಾವತ್ತು ನೆನ್ಪಿಡ್ಬೇಡ.
19: ಇನ್ ಮುಂದೆ ನಿನ್ನನ್ನು ಅಪ್ಪನ್ನು ಲೈಕ್ ಮಾಡಿ ಕಣ್ಕಣ್ಣ ಇದೇ ಊರಂಗಿರುತ್ತೆ.
13: ಹಾಗಾದ್ರೆ ಇನ್ಮೇಲೆ ನಾವು ದಿನ ಹುಡಿ
20: ಹೋಗ್ತೀನ್ಬೇಕಾ?
11: ಹೋಯ್ ಎಲ್ಲರೂ ನಾಟಕ ಲೈಕ್ ಮಾಡಿ ಕೇಂದ್ರಲ್ಲ, ನಾಟಕ ಬಾರಿ ಸಾಪಿತ್ತಲ್ದೆ. ಅಬ್ಬಿ ಮತ್ ಅಬ್ಬಿ ಭಾಷೆ ಬಗ್ಗೆ ಇಪ್ಪು ಈ ನಾಟಕದ ರಚನೆ ಮತ್ತು ನಿರ್ದೇಶನ ಮಾಡದ ಮಿಥುನ್ ತೆಕಟ್ಟೆ, ಹಾಗೂ ಸಂಕಲನ ಮಾಡದ ಧನುಷ್ ಸಾಲಿಗ್ರಾಮ. ಏನಾರು ತಪ್ಪೊಪ್ಪಿದ್ರೆ ನಿಮ್ಮನೆ ಮಕ್ಕಳನ್ನಲ್ಲಿ ಗಿರಹಿಸ್ಕೊಂಡ ಹೊಟ್ಟಿಗೆ ಕಣಿಮಾರ್ರೆ.
17: ಹಂಗೆ ಈ ನಾಟಕದಂಗೆ ಅಮ್ಮನ ಪಾತ್ರ ಮಾಡದ್ದ ಸಂಜನ ಬೈಂದೂರ್, ಅಪ್ಪನ ಪಾತ್ರ ಮಾಡದ್ದ ಮಿಥುನ್ ತೆಕ್ಕಟ್ಟೆ, ಮಗನ ಪಾತ್ರ ಮಾಡದ್ದ ಧನುಷ್ ಸಾಲಿಗ್ರಾಮ, ಸೊಸೆ ಪಾತ್ರ ಮಾಡದ್ದ ಸಿಂಚನ ತೆಕ್ಕಟ್ಟೆ, ಮೋಂಚಣ್ಣನ ಪಾತ್ರ ಮಾಡದರ ಸಾತಿಕಿ ಗೋಪಾಡಿ, ಅತ್ತೆ ಪಾತ್ರ ಮಾಡದರ ರಶ್ಮಿ ಕುಂದಾಪುರ, ಶೇಖರ್ ಮಾಸ್ಟರ್ ಪಾತ್ರ ಮಾಡದ ಅನಂತ ಗುಂಡ್ವಿ, ಮಾಬ್ಲಣ್ಣನ ಪಾತ್ರ ಮಾಡದ ಸುದೀಕ್ಷ ಸಾಲಿಗ್ರಾಮ. ಹಂಗರೆ ನಾ ಹೋಯ್ಬತ್ತೇಗ. ಹಂಗೆ ಕೇಂತರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.